ಶುಭೋದಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ ಜ್ಯೇಷ್ಠ ಮಾಸದ 10ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 31ನೇ ತಾರೀಕು ಭಾನುವಾರ. ನಮ್ಮ ಎಲ್ಲ ಕೇಳುಗರಿಗೆ ನಿಲಯದ ಈ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರದಲ್ಲಿ ಈಗ ನಿಮ್ಮೊಂದಿಗೆ ನಾನು TLV. ಈಗ ಸಮಯ 5:56:12. ಶುಭ ನೋಡಿ, ಸತ್ಯಕ್ಕಾಗಿ ಯಾವುದನ್ನಾದರೂ ತ್ಯಾಗ ಮಾಡಿ, ಆದರೆ ಯಾವುದಕ್ಕಾದರೂ ಸತ್ಯವನ್ನು ಮಾತ್ರ ತ್ಯಾಗ ಮಾಡಬೇಡಿ. ಸ್ವಾಮಿ ವಿವೇಕಾನಂದ.

ಆಕಾಶವಾಣಿ ಮಡಿಕೇರಿ. ಈಗ ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ ಕೇಳುವರೆ. ಇಂದು ಬೆಳಿಗ್ಗೆ 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ 134ನೇ ಕಂತು. 11:30 ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು. ಇನ್ನುಳಿದಂತೆ ಇಂದು ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ಸ್ವರಮಾಧುರ್ಯ, 7:15 ವಾಣಿಜ್ಯ ಪ್ರಕಟಣೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಆಕಾಶಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. ಇದು ಆಕಾಶವಾಣಿ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವ ಸಿರಿ, ಎತ್ತು ತೆರೆಪಾಟ್ ಚೇನಂಡ ಮಧು ಮಾದಯ್ಯ ಮತ್ತು ಸಂಗಡಿಗರಿಂದ, ನಂತರ ಹಾಡು. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆ ಎನ್. 10:00 ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ, ಸಂಪರ್ಕ ಸಂಖ್ಯೆ 08272722288, ನಿರ್ವಹಣೆ ಶಕುಂತಲಾ ಎಂ. 10:30 ಗಾನ ಭಜನ, ಹೊಸ ಹಿಂದಿ ಚಿತ್ರಗೀತೆಗಳು. 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ 134ನೇ ಕಂತು. 11:30 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆ. ಕನ್ನಡ ಅವತರಣಿಕೆ ಅನುವಾದ ಕೆ ಸತ್ಯಪ್ರಸಾದ್ ಹಾಗೂ ರಾಧಾಪ್ರಸಾದ್, ನಿರ್ಮಾಣ ಕೆ ವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ವೋ, ಪ್ರಸ್ತುತಿ ಬಿ ಎಸ್ ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. 12:05 ವನಿತಾ ವಿಹಾರದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೇಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 12:35 ಆರೋಗ್ಯ ಸಂಚಿಕೆ, ತಂಬಾಕಿನಿಂದ ಆಗುವ ಆರೋಗ್ಯದ ಸಮಸ್ಯೆಗಳ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ, ವಯೋಸಹಜ ಕಣ್ಣಿನ ಕಾಯಿಲೆಗಳ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಲತೀಶ್ ಪಾಲ್ದಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿಪಥ ಪಿಎಂ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್. 11:20 ಅಮರಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತೀ ಸುತ ಭಾರತೀ ಸುತ ಅವರ ಕುರಿತ ಎಲ್ ಆರ್ ಭಟ್ ಅವರ ನೆನಪುಗಳು, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 11:40 ಪ್ರಚಲಿತ, ಸಂಜೆ 3:00 ಕಥಾ ಶ್ರೀಮದ್ ರಾಮಾಯಣದ ಭಾಗ ಅಂಗುಲಿ ಮತ್ತು ಸುಂದರಕಾಂಡ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತ ದಾಸರು. 4:00 ಕಲಿಸು ಗುರು ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರೊಂದಿಗೆ ಸಂದರ್ಶನದ ಮುಂದುವರೆದ ಭಾಗ, ಸಂದರ್ಶಕರು ಹೆಚ್ ಜೆ ವಿಶಾಲಾಕ್ಷಿ. ಸಂಜೆ 5:00 ಯುವವಾಣಿ, ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗಿನ ಸಂದರ್ಶನ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆ.

ಗಳ ಕಾರ್ಯಕ್ರಮ ಚಿತ್ರ ಕಾವೇರಿ. ಸಂಜೆ 6:51 ಕೃಷಿರಂಗದಲ್ಲಿ ವಿಶ್ವ ತಂಬಾಕು ರಹಿತ ದಿನ ಸಂದರ್ಭದಲ್ಲಿ ತಂಬಾಕುವಿನಿಂದಾಗುವ ತೊಂದರೆಗಳನ್ನು ಕುರಿತು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಎಂಟ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಏಳು ಗಂಟೆ 45 ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರಕರ್ ಅವರಿಂದ ಭಾಷಣ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರಾತ್ರಿ 8:00 ಇಂದು ಬೆಳಿಗ್ಗೆ ಭಾರತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಉತ್ತರಣಿಕೆಯ ಮರುಪ್ರಸಾರ. 9:30 ಉಪರಾಷ್ಟ್ರಪತಿಗಳಾದ ಕರ್ನಾಟಕ ಭೇಟಿಯ ಸಂದರ್ಭದ ಭಾನುಲಿ ವರದಿ. 10:00 ರವಿ ವಾಸರೆ ಅಖಿಲ ಭಾರತೀಯ ಸಂಗೀತ ಸಭಾ, ಶ್ರೀ ಎರ್ರಯ್ಯ ಅವರಿಂದ ಸ್ಯಾಕ್ಸೋಫೋನ್ ವಾದನ. ಇದು ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇನ್ನು ಮುಲ್ಲೆಂಗಡ ರೇವತಿ ಪೂರ್ವಯ್ಯ ರಚಿಸಿರುವ ಗೀತೆ ಹಾಡಿದ್ದಾರೆ ದಿವ್ಯ ರಾಘವನ್ ಮಾಗುರು ಇಗ್ತಪ್ಪ.

ಒಂದು ಕ್ಷಣ ನಮ್ಮ ಜೀವನದ ಬಗ್ಗೆ ನಾವೇ ಯೋಚಿಸೋಣ. ನಾವು ಹುಟ್ಟಿದಾಗ ನಮ್ಮ ಕೈಯಲ್ಲಿ ಸಿಗರೇಟು ಇರಲಿಲ್ಲ, ಗುಟ್ಕಾ ಇರಲಿಲ್ಲ, ವ್ಯಸನ ಇರಲಿಲ್ಲ. ಇತ್ತು ಎಂದರೆ ಒಂದು ಶುದ್ಧ ಉಸಿರು, ಒಂದು ನಿರಪರಾಧ ನಗು, ಒಂದು ಸುಂದರ ಭವಿಷ್ಯ. ಆದರೆ ಜೀವನದ ಯಾವುದೋ ಒಂದು ಹಂತದಲ್ಲಿ ಕುತೂಹಲದ ಹೆಸರಿನಲ್ಲಿ, ಸ್ನೇಹದ ಹೆಸರಿನಲ್ಲಿ, ಸ್ಟೈಲ್ ಎಂಬ ಸುಳ್ಳು ಭ್ರಮೆಯಲ್ಲಿ ನಾವು ನಿಧಾನವಾಗಿ ವಿಷದ ಕಡೆಗೆ ನಡೆಯಲು ಆರಂಭಿಸುತ್ತೇವೆ. ಮೊದಲ ಬಾರಿ ಯಾರೂ ನಾನು ವ್ಯಸನಿಯಾಗಬೇಕು ಎಂದು ತಂಬಾಕು ಹಿಡಿಯುವುದಿಲ್ಲ. ತಂಬಾಕು ಎಂದರೆ ಕೇವಲ ಒಂದು ಪದಾರ್ಥವಲ್ಲ, ಅದು ನಿಧಾನವಾಗಿ ಮನುಷ್ಯನನ್ನು ಜೀವಂತವಾಗಿಯೇ ಕೊಲ್ಲುವ ವಿಷ. ಅದು ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನೂ ಹಾಳು ಮಾಡುತ್ತದೆ, ಕುಟುಂಬದ ನೆಮ್ಮದಿಯನ್ನೂ ಕಸಿದುಕೊಳ್ಳುತ್ತದೆ, ಮಕ್ಕಳ ಕನಸುಗಳನ್ನೂ ಒಡೆಯುತ್ತದೆ. ಒಂದು ಸಿಗರೇಟು ಹೊತ್ತಿಸುವಾಗ ಅದರ ತುದಿಯಲ್ಲಿ ಕೇವಲ ಬೆಂಕಿ ಮಾತ್ರ ಹೊತ್ತಿಕೊಂಡಿರುವುದಿಲ್ಲ, ಒಬ್ಬ ತಾಯಿಯ ಕನಸು ಸುಡುತ್ತಿರುತ್ತದೆ, ಒಬ್ಬ ಹೆಂಡತಿಯ ನಂಬಿಕೆ ಕರಗುತ್ತಿರುತ್ತದೆ, ಒಬ್ಬ ಮಗುವಿನ ಭವಿಷ್ಯ ಹೊಗೆಯಾಗಿ ಹಾರುತ್ತಿರುತ್ತದೆ. ನಮ್ಮ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಾರ್ಡುಗಳಿಗೆ ಹೋಗಿ ನೋಡಿ, ಅಲ್ಲಿ ಕೆಲವರು ಮಾತನಾಡಲಾರರು, ಯಾಕೆಂದರೆ ಅವರ ಬಾಯಿಯನ್ನೇ ಕ್ಯಾನ್ಸರ್ ತಿಂದು ಹಾಕಿರುತ್ತದೆ. ಕೆಲವರು ಸರಿಯಾಗಿ ಉಸಿರಾಡಲಾರರು, ಯಾಕೆಂದರೆ ಅವರ ಶ್ವಾಸಕೋಶವೇ ಹೊಗೆಯಿಂದ ಸುಟ್ಟು ಹೋಗಿರುತ್ತದೆ. ಕೆಲವರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿರುತ್ತಾರೆ, ಯಾಕೆಂದರೆ ತಂಬಾಕು ಅವರ ರಕ್ತನಾಳಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಆದರೆ ಅವರ ಕಣ್ಣುಗಳಲ್ಲಿ ಒಂದೇ ಒಂದು ನೋವು ಕಾಣುತ್ತದೆ. ಆ ದಿನ ನಾನು ಈ ಚಟವನ್ನು ಆರಂಭಿಸದೇ ಇದ್ದರೆ? ಎಷ್ಟೋ ಜನರು ಇಂದು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿ ತಮ್ಮ ಬದುಕಿನ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಜೀವನ ತುಂಬ ಅಮೂಲ್ಯ. ಒಂದು ಸಿಗರೇಟು ನಿಮ್ಮ ವ್ಯಕ್ತಿತ್ವವಲ್ಲ, ಒಂದು ಗುಟ್ಕಾ ನಿಮ್ಮ ಶಕ್ತಿಯಲ್ಲ, ಒಂದು ವೇಪ್ ನಿಮ್ಮ ಆಧುನಿಕತೆಯ ಗುರುತು ಅಲ್ಲ. ನಿಮ್ಮ ನಿಜವಾದ ಗುರುತು ನಿಮ್ಮ ಕನಸುಗಳು, ನಿಮ್ಮ ಪರಿಶ್ರಮ, ನಿಮ್ಮ ಆರೋಗ್ಯ, ನಿಮ್ಮ ಆತ್ಮವಿಶ್ವಾಸ. ಇಂದು ಸಾಮಾಜಿಕ ಜಾಲತಾಣಗಳು, ಸಿನಿಮಾಗಳು, ವೆಬ್ ಸಿರೀಸ್ಗಳು, ಕೆಲವು ಜಾಹೀರಾತು ಧೂಮಪಾನವನ್ನು ಒಂದು ಫ್ಯಾಷನ್ ಎಂಬಂತೆ ತೋರಿಸುತ್ತವೆ. ಆದರೆ ಅವರು ಆಸ್ಪತ್ರೆಯ ನೋವನ್ನು ತೋರಿಸುವುದಿಲ್ಲ, ಕ್ಯಾನ್ಸರ್ನ ಕಣ್ಣೀರನ್ನು ತೋರಿಸುವುದಿಲ್ಲ, ಆಕ್ಸಿಜನ್ನ ಸಿಲಿಂಡರ್ಗೆ ಅವಲಂಬಿತನಾದ ಬದುಕನ್ನು ತೋರಿಸುವುದಿಲ್ಲ, ಮಕ್ಕಳು ತಂದೆಯನ್ನು ಕಳೆದುಕೊಳ್ಳುವ ನೋವನ್ನು ತೋರಿಸುವುದಿಲ್ಲ. ಅವರು ಕೇವಲ ಆಕರ್ಷಣೆಯನ್ನು ತೋರಿಸುತ್ತಾರೆ, ಆದರೆ ಅದರ ಹಿಂದೆ ಅಡಗಿರುವ ಮರಣವನ್ನು ಮರೆಮಾಚುತ್ತಾರೆ. ಇಂದು ಎಷ್ಟೋ ಯುವಕರು ತಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಹೊಗೆಯಲ್ಲಿ ಕರಗಿಸುತ್ತಿದ್ದಾರೆ. ಬೆಳಗ್ಗೆ ಆರೋಗ್ಯಕ್ಕಾಗಿ ಓಡಬೇಕಾದ ವಯಸ್ಸಿನಲ್ಲಿ ಆಸ್ಪತ್ರೆಗೆ ಓಡುತ್ತಿದ್ದಾರೆ, ಕ್ರೀಡಾಂಗಣದಲ್ಲಿ ಬೆವರು ಸುರಿಸಬೇಕಾದ ವಯಸ್ಸಿನಲ್ಲಿ ಕೆಮ್ಮಿನಿಂದ ನರಳುತ್ತಿದ್ದಾರೆ, ಕನಸುಗಳನ್ನು ಕಟ್ಟಿಕೊಳ್ಳಬೇಕಾದ ವಯಸ್ಸಿನಲ್ಲಿ ವ್ಯಸನದ ಸರಪಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಕೈಯಲ್ಲಿ ಸಿಗರೇಟು ಹಿಡಿಯಬೇಡಿ, ಪುಸ್ತಕ ಹಿಡಿಯಿರಿ. ಜೀವನದಲ್ಲಿ ಟೆನ್ಷನ್ ಬಂದಾಗ ತಂಬಾಕಿನ ಕಡೆಗೆ ಹೋಗಬೇಡಿ, ಆಟದ ಮೈದಾನ ಕಡೆಗೆ ಹೋಗಿ, ಸಂಗೀತದ ಕಡೆಗೆ ಹೋಗಿ, ಯೋಗದ ಕಡೆಗೆ

0: ಹೋಗಿ, ಧ್ಯಾನದ ಕಡೆಗೆ ಹೋಗಿ, ಪ್ರಕೃತಿಯ ಕಡೆಗೆ ಹೋಗಿ, ನಿಮ್ಮ ಜೀವನಕ್ಕೆ ಅರ್ಥ ಕೊಡುವ ಕೆಲಸಗಳನ್ನು ಮಾಡಿ. ಯಾಕಂದರೆ ವ್ಯಸನ ಮನುಷ್ಯನನ್ನು ನಿಧಾನವಾಗಿ ಖಾಲಿ ಮಾಡುತ್ತದೆ, ಆದರೆ ಒಳ್ಳೆಯ ಹವ್ಯಾಸಗಳು ಜೀವನವನ್ನು ಸುಂದರವಾಗಿಸುತ್ತವೆ. ಮೊದಲ ಕೆಲವು ದಿನ ಕಷ್ಟವಾಗಬಹುದು, ದೇಹ ಕೇಳದಿರಬಹುದು, ಮನಸ್ಸು ಕಾಡಬಹುದು, ಆದರೆ ನಿಧಾನವಾಗಿ ನಿಮ್ಮ ದೇಹ ಹೊಸ ಬದುಕಿಗೆ ಹೊಂದಿಕೊಳ್ಳುತ್ತದೆ. ಉಸಿರು ಹಗುರವಾಗುತ್ತದೆ, ರುಚಿ ಮರಳಿ ಬರುತ್ತದೆ, ನಿದ್ದೆ ಚೆನ್ನಾಗಿ ಆಗುತ್ತದೆ, ಮುಖದಲ್ಲಿ ಹೊಳಪು ಕಾಣುತ್ತದೆ, ನಿಮ್ಮ ಮನೆಯವರ ಮುಖದಲ್ಲಿ ಮತ್ತೆ ಸಂತೋಷ ಮೂಡುತ್ತದೆ. ವ್ಯಸನದ ಕತ್ತಲಿಗಿಂತ ಆರೋಗ್ಯದ ಬೆಳಕು ಶ್ರೇಷ್ಠ. ನಮ್ಮ ಕುಟುಂಬ ಉಳಿಸೋಣ, ನಮ್ಮ ಭವಿಷ್ಯ ಉಳಿಸೋಣ, ಈ ಆಕರ್ಷಣೆಯ ಮುಖವಾಡ ಕಳಚೋಣ, ನಿಕೋಟಿನ್ ವ್ಯಸನವನ್ನು ಮೆಟ್ಟಿ ನಿಲ್ಲೋಣ, ಆರೋಗ್ಯದ ಬದುಕನ್ನು ಅಪ್ಪಿಕೊಳ್ಳೋಣ. ತಂಬಾಕು ಮುಕ್ತ ಕರ್ನಾಟಕ, ಆರೋಗ್ಯವಂತ ಭಾರತ ನಿರ್ಮಿಸೋಣ.
1: ಇದುವರೆಗೆ ಸಿದ್ಧಲಿಂಗ ಪೂಜಾರಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ. ಇನ್ನು ರೈತರಿಗೆ ಸಲಹೆ.
1: ಶುಂಠಿ ಬೆಳೆಗೆ ಶಿಫಾರಸು ಮಾಡಿರುವಂಥ ಪೋಷಕಾಂಶಗಳ ಪ್ರಮಾಣ ಅಂದರೆ ಪ್ರತಿ ಎಕರೆಗೆ 30 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ ಮತ್ತು 30 ಕಿಲೋಗ್ರಾಂನಷ್ಟು ಪೊಟ್ಯಾಷು. ಪ್ರತಿ ಸಾರಿ ಗೊಬ್ಬರ ಕೊಟ್ಟು ಮಡಿಗೆ ಮಣ್ಣನ್ನು ಏರಿಹಾಕಬೇಕಾಗತ್ತೆ. ಸತ್ವಿನ ಅಂಶ ಕಡಿಮೆ ಇರುವಂಥ ಮಣ್ಣಿಗೆ 10 ಕಿಲೋಗ್ರಾಂನಷ್ಟು ಸತ್ವಿನ ಸಲ್ಫೇಟನ್ನು ಪ್ರತಿ ಎಕರೆಗೆ ಕೊಟ್ಟರೆ ಇಳುವರಿ ಹೆಚ್ಚಾಗುತ್ತೆ. ಮುಖ್ಯವಾಗಿ ನಾವು ಈ ಶುಂಠಿ ಬೇರು ಕಾಂಡಗಳನ್ನು ಅಥವಾ ಗಡ್ಡೆಗಳನ್ನು ನಾಟಿ ಮಾಡುವಂಥ ಸಮಯದಲ್ಲಿ ಸಾರಜನಕವನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ 30 ಕಿಲೋಗ್ರಾಂನಷ್ಟು ರಂಜಕ ಮತ್ತು 15 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ನಾಟಿ ಮಾಡಿದ 30-40 ದಿನದ ಅವಧಿಯಲ್ಲಿ 15 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಮಾತ್ರ ನಾವು ಕೊಡಬೇಕಾಗತ್ತೆ ಪ್ರತಿ ಎಕರೆಗೆ. ನಾಟಿ ಮಾಡಿದ 90 ದಿನಗಳ ನಂತರ 15 ಕಿಲೋಗ್ರಾಂನಷ್ಟು ಸಾರಜನಕ, 15 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಅಂದರೆ ಒಟ್ಟಾರೆ ಎಕರೆಗೆ 30 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ ಮತ್ತು 30 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಶುಂಠಿ ಬೆಳೆಯ ಮಡಿಗಳಿಗೆ ಮಳೆಯಿಂದ ಈ ಮಣ್ಣಿನ ಕೊಚ್ಚಣೆಯನ್ನು ತಡೆಯೋದಕ್ಕೆ ಹಸರಲೆಗಳಿಂದ ಅಥವಾ ಸಾವಯವ ತ್ಯಾಜ್ಯ ವಸ್ತುಗಳಿಂದ ಹೊದಿಕೆ ಕೊಡೋದು ಬಹಳ ಅತ್ಯವಶ್ಯಕ. ಈ ಶುಂಠಿ ಬೆಳೆಯ ಸಸ್ಯ ಸಂರಕ್ಷಣೆಗೆ ಬಂದರೆ ನಾವು ಮುಖ್ಯವಾಗಿ ದಂಟು ಕೊರೆಯುವಂಥ ಹುಳುವನ್ನು ಕಾಣ್ಬೋದು. ಇದು ಈ ಶುಂಠಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದಂಥ ಒಂದು ಕೀಟ. ಈ ದಂಟು ಕೊರೆಯುವಂಥ ಹುಳುವಿನ ಹಾವಳಿಯಿಂದ ಸುಳಿಗಳು ಒಣಗ್ತವೆ. ಅಂತಹ ಸುಳಿಯನ್ನು ಕಿತ್ತರೆ ಅವು ಸುಲಭವಾಗಿ ಹೊರಗಡೆ ಬರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಬಾಧೆಗೆ ಒಳಗಾದಂಥ ಗಿಡಗಳ ಕಾಂಡದಲ್ಲಿ ಹುಳುಗಳು ಕೊರೆದಿರುವಂಥ ಸಣ್ಣ ರಂಧ್ರಗಳು ಕಂಡುಬರ್ತವೆ. ಅಂತಹ ಗಿಡವನ್ನು ಕಿತ್ತು ರಂಧ್ರ ಇರುವಂಥ ಭಾಗವನ್ನು ಬಿಚ್ಚಿ ನೋಡಿದಾಗ ಹುಳು ಇರೋದು ನಮಗೆ ಗೊತ್ತಾಗುತ್ತೆ. ಅದು ಶುಂಠಿ ದಂಟು ಕೊರೆಯುವಂಥ ಹುಳು. ಈ ಕೀಟದ ಹಾನಿಯಿಂದಾಗಿ ಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಇಳುವರಿ ಕೂಡ ಕಡಿಮೆ ಆಗುತ್ತೆ. ಈ ಶುಂಠಿ ದಂಟು ಕೊರೆಯುವಂಥ ಹುಳುವಿನ ನಿಯಂತ್ರಣಕ್ಕೆ ನಾವು ಮುಖ್ಯವಾಗಿ ಈ ಜುಲೈ ಅಕ್ಟೋಬರ್ ತಿಂಗಳಿನಲ್ಲಿ 21 ದಿನಗಳ ಅಂತರದಲ್ಲಿ ಈ ಡೈಮೆಥೇಟ್, ಇದನ್ನು ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನೊಂದು ಕೀಟನಾಶಕ ಇದೆ, ಲ್ಯಾಮ್ಡಾ ಸೈಹ್ಯಾಲೋತ್ರಿನ್ ಅಂತ. ಇದನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡೋದರಿಂದ ಈ ಕೀಟದ ಹತೋಟಿಯನ್ನು ಮಾಡಬಹುದು. ಅಂದರೆ ಗಿಡಕ್ಕೇ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಬೇರು ಕಾಂಡ ಶಲಕ ಕೀಟ ಕೂಡ ಈ ಶುಂಠಿಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟ. ಬೇರು ಕಾಂಡ ಶಲಕ ಕೀಟಗಳು ಜಮೀನಿನಲ್ಲಿ ಈ ಬೇರು ಕಾಂಡಗಳ ಮೇಲೆ ದಾಳಿ ಮಾಡ್ತವೆ. ಆನಂತರ ನಾವು ಸಂಗ್ರಹಿಸಿದಂಥ ಬೀಜದ ಶುಂಠಿಯನ್ನು ಕೂಡ ಆಕ್ರಮಿಸ್ತವೆ. ಈ ಶಲಕ ಕೀಟಗಳು ಸಸ್ಯದ ರಸವನ್ನು ಹೀರೋದ್ರಿಂದ ಮೊಗ್ಗುಗಳು ಸುರುಟ್ಕೊಂಡು ಬೇರು ಕಾಂಡಗಳ ಚಿಗುರುವಿಕೆ ಮೇಲೆ ಸಾಕಷ್ಟು ಪರಿಣಾಮ ಉಂಟಾಗುತ್ತೆ. ಈ ಶಲಕ ಕೀಟಗಳ ನಿರ್ವಹಣೆಗಾಗಿ ಈ ಬಿತ್ತನೆ ಬೀಜದ ಕಾಂಡಗಳನ್ನು ಶೇಖರಣೆ ಮಾಡೋದಕ್ಕಿಂತ ಮೊದಲು ಈ ಕೀಟಗಳನ್ನು ನಾವು ನಾಶಪಡಿಸಬೇಕು. ಬಿತ್ತನೆಗೆ ಬಳಕೆ ಮಾಡುವಂಥ ಬೇರು ಕಾಂಡವನ್ನು ಶೇಖರಣೆಗಿಂತ ಮುಂಚೆ, ಹಾಗೆಯೇ ನಾಟಿಗಿಂತ ಮುಂಚೆ 2 ಸಾರಿ

0: ಶೇಕಡ 0.075 ಕ್ವಿನಾಲ್ಫಾಸ್ ಕೀಟನಾಶಕ ದ್ರಾವಣದಲ್ಲಿ ಈ ಬೇರುಕಾಂಡಗಳನ್ನು ಅದ್ದಿ ಶೇಖರಣೆ ಮಾಡ್ಕೋಬೇಕಾಗತ್ತೆ. ನಾಟಿಗಿಂತ ಮುಂಚೆ ಕೂಡ ಈ ಕೀಟನಾಶಕದಲ್ಲಿ ಅದ್ದಿ ನಾವು ನಾಟಿಗೆ ಬಳಸ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ

0: ತನಕ ಎದೆ ಹಾಲೇ ಕೊಡು ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
1: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಕೇಳಿದ್ರಿ ಇಂದು ಬೆಳಿಗ್ಗೆ 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನುದ್ದೇಶಿಸಿ ಮಾಡುವ ಭಾಷಣ 134ನೇ ಕಂತು ಪ್ರಸಾರವಾಗಲಿದೆ. 11:30 ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು. ಇನ್ನು 9:05 ಬೆಳಿಗ್ಗೆ ಕೊಡವು ಸಿರಿ, ಎತ್ತು ತೆರೆಪಾಟ್, ಚೇನಂಡ ಮಧು ಮಾದಯ್ಯ ಮತ್ತು ಸಂಗಡಿಗರಿಂದ. 9:45 ಯುವವಾಣಿ, ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. 10:00 ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ.

ಇಂದು 12:30 ಆರೋಗ್ಯ ಸಂಚಿಕೆಯಲ್ಲಿ ತಂಬಾಕಿನಿಂದ ಆಗುವ ಆರೋಗ್ಯದ ಸಮಸ್ಯೆಗಳು ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನವಿದೆ. ಹಾಗೆಯೇ ವಯೋಸಹಜ ಕಣ್ಣಿನ ಕಾಯಿಲೆಗಳ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. 1:20 ಅಮರಧ್ವನಿ ನಮಸ್ಕಾರ ಭಾರತೀ ಸುತ. ಭಾರತೀ ಸುತ ಅವರ ಕುರಿತು ಎಲ್ ಆರ್ ಭಟ್ ಅವರ ನೆನಪುಗಳು. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಇಂದು ಸಂಜೆ 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. 5:00 ಯುವವಾಣಿ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂಜೆ 6:51 ಕೃಷಿರಂಗದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕುವಿನಿಂದ ಆಗುವ ತೊಂದರೆಗಳನ್ನು ಕುರಿತು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ರಾತ್ರಿ 8:00 ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಮಡಿಕೇರಿ, ಸಮಯ 6:45 ಆಗಲಿದೆ. ಇನ್ನು ಮುಂದೆ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 96

0: 5 0 1 0 8 1 0 7 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಈಗ ಸ್ವರಮಾಧುರ್ಯ. ಬಾಂಬೆ ಸಹೋದರಿಯರ ಸ್ವರಗಳಲ್ಲಿ ತ್ಯಾಗರಾಜರ ಕೀರ್ತನೆ, ಸಾರಂಗರಾಗ ಆದಿತಾಳ,

0: प्रियाः श्रोतारः संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकी ते विशिष्ट कार्यक्रमस्य प्रसारणम् आकाशवाण्याः एफएम गोल्ड प्रवाहिकातः अद्य रविवासरे मध्याह्ने सार्धैक वादनतः भविष्यति। भवन्तः सर्वे श्रोतुं प्रभवन्ति इति वार्ताः।
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:05.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಹೈಟೆಕ್ ಫರ್ನಿಚರ್ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ನಿಧನ ಸುದ್ದಿ. ಸುಂಟಿಗೊಪ್ಪ ಅಂದಗುವೆ ಗ್ರಾಮತ್ರ ಮುಳ್ಳೇರ ಕಾರ್ಯಪ್ಪ ಪಟ್ಟು ಹೆಂಗ ನಿನಾದ ಮರಣಪಟ್ಟಿದೆ. 74 ಮುಳ್ಳೇರ ಕಾರ್ಯಪ್ಪ ಪಟ್ಟು ಹೆಂಗಡೆ ಆಕಿರಿಕಾರಿ ಇನ್ನು ಮಧ್ಯಾಹ್ನ 12 ರಾಮಿದ ಅಂದಗುವೆ ಗ್ರಾಮತ್ರ ಮುಳ್ಳೇರ ಒಕ್ಕ ತೋಟಗಳತ್ತು ನಡಪ ಕೋಣಗೇರಿ ಕರಳನ ಚಕ್ಕೇರ ಮಾದಪ್ಪ ಹೆಂಗ ಹೆಂಗಡ ಪೊಣ್ಣು ಶಾರದಾ ಹೆಂಗ ನಿನ್ನ ಮರಣಪಟ್ಟಿದೆ. ಚಕ್ಕೇರೆ ಚಂದ್ರಪ್ರಕಾಶ್ ಹೆಂಗಡ ಅವ 79 ಬೈತ್ರ ಶಾರದ ಹೆಂಗ ತಾಮನೆ ಅರಮಣ ಮಾಡ ಆಕಿರಿಕರೆ ಇಂದು ಪೊಲಕ 10 ಹೆಂಗಡ ಸ್ವಂತ ಮನೇಲಿ ನಡಪ. ಮಡಿಕೇರಿ ಗೌಳಿಬೀದಿ ನಿವಾಸಿ ಮಾತಾಡ ಸುರೇಶ್ ಚಂಗಪ್ಪ ಹೆಂಗ ನಿನ್ನ ಮರಣಪಟ್ಟಿದೆ. ಮಡಿಕೇರಿ ಕೊಡ ಸಮಾಜ ಹತ್ರ ಮಾಜಿ ಅಧ್ಯಕ್ಷ 73 ಬೈತ್ರ ಮಾತಾಡ ಸುರೇಶ್ ಚಂಗಪ್ಪ ಹೆಂಗಡ ಆಕಿರಿಕಾರಿ ಇಂದು 12 ಮಡಿಕೇರಿ ಕೊಡೋ ಸಮಾಜಕ್ಕೆ ಹಾಕ್ಕೊಡ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:02:12 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
6: ಹೌದು, ನನಗೂ ಬಂದಿದೆ ಕಣೆ.
5: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
7: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
5: ಅಯ್ಯೋ, ನಿಂಗೂ ಬಂತ?
7: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತು.

0: ಅಂತೆ. ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದು ಜೂನ್ 3ರಂದು ಸಂಜೆ 4:05 ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿದೆ. ರಾಜ್ಯಪಾಲರು ಪ್ರಮಾಣವಚನ ಬೋಧಿಸಲಿದ್ದು ಡಿಕೆ ಶಿವಕುಮಾರ್ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು.
1: Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it. CLP again unanimously accepted the name. I would like to proudly announce that Karnataka Legislative Party unanimously elected D.K. Shivakumar, the leader of the Legislative Party of Karnataka Congress, going to take oath as a Chief Minister along with his team on 3rd evening.
0: ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಪಾಲ್ಗೊಳ್ಳಲಿದ್ದಾರೆ. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಡಾ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಸಂಕಲ್ಪದಂತೆ ನಿರ್ಮಾಣಗೊಂಡ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ಧನ.
2: ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ನಮ್ಮ ಇಡೀ ಭಾರತ ದೇಶದ ಒಂದು ಮಾದರಿಯ ಇಂಡಸ್ಟ್ರಿಯ ಪಾರ್ಕ್ ಅಲ್ಲಿ ಒಂದು ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಎಲ್ಲ ವ್ಯವಸ್ಥೆಗಳು ಒಂದಿದೆ. ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್ಲು, ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು 16 ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ, 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ಅವರು ನಮ್ಮ ರಾಯಭಾರಿಯಾಗಿ ಈ ಸಿರಿಯನ್ನು ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಆ ಡಿಗ್ನಿಟಿ ಆಫ್ ಲೇಬರ್ ಫೀಲ್ ಮಾಡತಕ್ಕಂತಹ ಒಂದು ಪ್ರೌಡ್ ಮೊಮೆಂಟ್ ಇದು. ನಿಜವಾಗ್ಲೂ ಇವತ್ತೊಂದು ನಮ್ಮ ಸಿರಿಯ ದಿನದಲ್ಲಿ ಅಭೂತಪೂರ್ವವಾದ ಕ್ಷಣಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.
0: ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ ಸೇರುತ್ತಿದ್ದು ಅನುಮೋದಿತ 80 ಕೋಟಿ ರೂಪಾಯಿ ವೆಚ್ಚದ ಶುದ್ಧೀಕರಣ ಯೋಜನೆಯನ್ನು ಮುಂಬರುವ 1 ವಾರದೊಳಗೆ ಅನುಷ್ಠಾನಕ್ಕೆ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ.

0: ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಗಂಭೀರ ವಿಷಯವಾಗಿದ್ದು ಲೋಕಾಯುಕ್ತ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದು ಮುಂದಿನ ಬೆಳವಣಿಗೆಗಳ ಮೇಲೆ ನಿಗಾ ವಹಿಸಲಿದೆ ಎಂದು ಕೆಎನ್ ಫಣೀಂದ್ರ ತಿಳಿಸಿದರು. ಸಂಸ್ಕೃತಿ, ಸಂಗೀತ, ಕಲೆ, ಯೋಗದಲ್ಲಿ ನಮ್ಮ ಅಸ್ಮಿತೆ ಇದೆ. ನಮ್ಮತನ, ನಮ್ಮ ಸಂಸ್ಕೃತಿಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡ ಸತ್ತೂರಿನ ಡಾ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರ ಜುಗಲ್ಬಂದಿ, ಪಂಡಿತ್ ಕುಮಾರ್ ಮರಡೂರ್, ವಿದುಷಿ ಅನುಪಮಾ ಭಾಗವತ್, ಅನಿರುದ್ಧ ಐತಾಳ್ ಹಾಗೂ ನಿಷಾದ್ ಮತ್ತು ನೌಶಾದ್ ಹರ್ಲಾಪುರ್ ಅವರ ಸಂಗೀತ ಕಚೇರಿಗಳು ಗಮನ ಸೆಳೆದವು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ದಿನಾಚರಣೆ. ಇಂದಿನಿಂದ ಜೂನ್ 30ರವರೆಗೆ ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗ ಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಇಂದು ನಾವೆಲ್ಲರೂ ವಿಶ್ವ ತಂಬಾಕು ರಹಿತ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆಚರಿಸುತ್ತೇವೆ. ನಾವು ಪ್ರತಿ ದಿವಸನೂ ತಂಬಾಕು ರಹಿತ ದಿನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ತಂಬಾಕು ಸೇವನೆಯಿಂದ ಕುಟುಂಬ, ಸಮಾಜ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ. ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು, ಮಧುಮೇಹ, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ COPD ಅಂತ ಕರೀತೇವೆ, ಕ್ಷಯ ರೋಗ ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ 11:30ಕ್ಕೆ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದಲ್ಲಿ ಒಟ್ಟು 6,000 ಗ್ರಾಮ ಪಂಚಾಯಿತಿಗಳ ಪೈಕಿ 4,000 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸ್ವಚ್ಛತಾ ವಾಹಿನಿಗಳನ್ನಾಗಿ ನಿಯೋಜಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ 2026ರ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 4 ವಿಧದಲ್ಲಿ ವೈಜ್ಞಾನಿಕವಾಗಿ ಕಸವನ್ನು ನಿರ್ವಹಿಸುವಂತೆ ಮ್ಯಾಪಿಂಗ್ ವ್ಯವಸ್ಥೆ ರೂಪಿಸಬೇಕು, ವೇಸ್ಟ್ ಟು ಎನರ್ಜಿ, ವೇಸ್ಟ್ ಟು ವೆಲ್ತ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಧಾರವಾಡ ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕರೆಮ್ಮನ ಕೆರೆಯಲ್ಲಿ ಈಜಲು ಹೋಗಿ 3 ಬಾಲಕರು ಮುಳುಗಿ ಮೃತಪಟ್ಟ ದುರ್ಘಟನೆ ನಡೆದಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಂತ್ರಾಂಶ ಅಭಿವೃದ್ಧಿ ಹಾಗೂ ಅನುಷ್ಠಾನದಲ್ಲಿ ತೋರಿದ ಅತ್ಯುತ್ತಮ ಸಾಧನೆಗಾಗಿ ಎಕ್ಸಲೆನ್ಸ್ ಇನ್ ಕ್ಲೌಡ್ ಅಡಾಪ್ಷನ್ ರಾಷ್ಟೀಯ ಪ್ರಶಸ್ತಿಗೆ

0: ಅಜನವಾಗಿದೆ. ಗದಗ್ ವಿಭಾಗೀಯ ಸಂಚಾರ ಅಧಿಕಾರಿ ಪಡಿಯಪ್ಪ ಮೇತ್ರಿ ಹೊಸದಿಲ್ಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30ಕ್ಕೆ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:15:45.
2: ಹಲೋ ಹಲೋ ರಮ್ಯಾ, ಎಲ್ಲೇ? ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
3: ನನ್ಗೆ ಮನೆಯಿಂದ ಹೊರಗೆ ಬರೋಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
2: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ಗೆ ಗುಡ್ ಬೈ ಹೇಳು.
4: ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾದ ಪ್ರಖ್ಯಾತ ಕಂಪನಿಗಳ ಟೈಲ್ಸ್ಗಳಿಗಾಗಿ ಇನ್ನು ಮುಂದೆ ಅಲ್ಲಿ ಇಲ್ಲಿ ಹುಡುಕುತ್ತಾ ಹೋಗಬೇಕಾಗಿಲ್ಲ. ಇದೇ ಜೂನ್ 1ರಂದು ಸುಳ್ಯದ ಗಾಂಧಿನಗರದಲ್ಲಿ ಆರಂಭಗೊಳ್ಳಲಿದೆ ಸ್ಟಾರ್ ಟೈಲ್ಸ್ ಮಳಿಗೆ. 730ಕ್ಕೂ ಅಧಿಕ ವೈವಿಧ್ಯಮಯ ಡಿಸೈನ್ಗಳ ಟೈಲ್ಸ್ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ಭೇಟಿ ನೀಡಿ ಉತ್ತಮ ಗುಣಮಟ್ಟದ ಟೈಲ್ಸ್, ಸ್ಯಾನಿಟರಿ, ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಐಟಂಗಳ ಬೃಹತ್ ಮಳಿಗೆ ಸ್ಟಾರ್ ಟೈಲ್ಸ್, ಎಂಕೆ ರೆಸಿಡೆನ್ಸಿ, ಗಾಂಧಿನಗರ, ಸುಳ್ಯ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಕುಂದತ ಮುಟ್ಟಲು ನೊಂದ ಕುದುರೆ, ಪಾರಣ ಮಾನಿಲು ಅಳಿಂಜ ಕುದುರೆ ಎಂದು ಕಳಿಪೋನ. ಕೊಡಗಿರ ಆಕಿರಿ ನಮ್ಮೆಯೂ ಆನ, ಬೇರಳಿ ನಾಡ್ರ ಪಾರಣ ನಮ್ಮೆರ ಮಾರಿಪತ್ಲು. ಇಂದು ಕಳಿಕಟ್ಟೋ ಜೂನ್ 1ಂಗ್, ನಾಳೆ ತಿಂಗಳಾಚ ಕುದುರೆ ಬೈತಪ್ಪಗ 5 ಗಂಟೆಗೆ ಮರೋಡಿ ಪಿಂಜ ಕಂಡಗಾಲತ್ರ ಪಕ್ಕ ಉಳ್ಳ ಮಾನಿಕ ಕೂಡು ಭಕ್ತಮಾಜನಲ ಬಂತು ದೇವರ ಆಶ್ರದ ಪಡೆದೋನಂದು ನಾಡತಕ್ಕ ಭುವೇಶ್ ದೇವಯ್ಯ ಪಿಂಜ ಎಲ್ಲಾ ತಕ್ಕಂಗ ಕಟ್ಟಣಿತು.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್, ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
15: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
17: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
18: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
19: ಪೊನ್ನಂಪೇಟೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ 1ರಂದು ಕೂರ್ಗ್ ಸ್ಟಾರ್ ಚಕ್ಕೆರ ಅಪ್ಪಯ್ಯ ವೇದಿಕೆ, ಜನತಾ ಪ್ರೌಢಶಾಲಾ ಮೈದಾನ, ಹುದಿಕೇರಿಯಲ್ಲಿ ಶ್ರೀ ಟಿಎಸ್ ಗೋಪಾಲ್ ಅವರ ಸಮ್ಮೇಳನಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್, ಹುದಿಕೇರಿ ಮತ್ತು ಪೊನ್ನಂಪೇಟೆ ತಾಲೂಕು.
0: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70

0: ಮೇಜರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
2: ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್ ಕೊಪ್ಪ ಕುಶಾಲನಗರ. ಇಲ್ಲಿ ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳಿಗೆ ಪ್ರವೇಶತೆ ಆರಂಭಗೊಂಡಿದೆ. ಜೊತೆಗೆ ಮೈಸೂರು ಯೂನಿವರ್ಸಿಟಿ ಸಂಯೋಜನೆಯಲ್ಲಿ ಎಸಿಸಿಎ ಮತ್ತು ಸಿಎಂಎ ಕೋರ್ಸ್ ಮಾಡಲು ಅವಕಾಶವಿದೆ. ಗುಣಮಟ್ಟದ ಬೋಧನೆ, ಆಧುನಿಕ ಸೌಕರ್ಯ, ಪ್ಲೇಸ್ಮೆಂಟ್ ಸೌಲಭ್ಯವಿದೆ. ಕೆಲವೇ ಸೀಟುಗಳು ಲಭ್ಯವಿದ್ದು ಸಂಪರ್ಕಿಸಿ ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್ ಕೊಪ್ಪ ಕುಶಾಲನಗರ. ಕಾಲ್ 7349050293.
0: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನಾ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827, ಮೊಬೈಲ್ 9364881641.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ. ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
4: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
0: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
4: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
0: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ? ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
4: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
0: ಅಭಿಲಾಷ್ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ಗಳೊಂದಿಗೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್.
2: ಅಕ್ವಾ ವೆಂಚರ್ಸ್ ಗುಹ್ಯಾ ಸಿದ್ದಾಪುರ. ಇಲ್ಲಿ ರೋಹು, ಕಾಟ್ಲಾ, ಗ್ರಾಸ್ ಕ್ರಾಫ್, ಮರೇಲ್ ಜಾತಿಯ ಮೀನು ಮರಿಗಳನ್ನು ಮೊದಲ ಬ್ಯಾಚ್ನಲ್ಲಿ ಜೂನ್ 4 ಗುರುವಾರ ಮಾರಾಟ ಮಾಡಲಾಗುವುದು. ಕೊಡಗಿನಾದ್ಯಂತ ಡೆಲಿವರಿ ಲಭ್ಯ. ಸಂಪರ್ಕಿಸಿ ಪಟ್ಟಣ ಶ್ಯಾಮ್ ಅಯ್ಯಪ್ಪ 9731784873.
0: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
5: ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಕುಂದತ ಮುಟ್ಟಲು ನೊಂದ ಕುದುರೆ, ಪಾರಣ ಮಾನಿಲು ಅಂಜ ಕುದುರೆ ಎಂದು ಕಳಿಪೋನ. ಕೊಡಗಿರ ಆಕಿರಿ ನಮ್ಮೆಯೂ ಆನ, ಬೇರಳಿ ನಾಡ್ರ ಪಾರಣ ನಮ್ಮೆರ ಮಾರಿಪತ್ಲು ಇಂದು ಕಳಿಕಟ್ಟು ಜೂನ್ 1. ನಾಳೆ ತಿಂಗಳಾಚ ಕುದುರೆ ಬೈತಪ್ಪಗ 5 ಮರೋಡಿ ಪಿಂಜ ಕಂಡಗಾಲತ್ರ ಪಕ್ಕ ಉಳ್ಳ ಮಾನಿಕ ಕೂಡು ಭಕ್ತ ಮಾಜನೆಲ್ಲ ಬಂತು ದೇವರ ಆಶ್ವಾದ ಪಡೆದೋನಂದು ನಾಡು ತಕ್ಕ ಭುವೇಶ್ ದೇವಯ್ಯ ಪಿಂಜ ಎಲ್ಲಾ ತಕ್ಕಂಗ ಕಟ್ಟಣಿತು.
6: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
7: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನೀವು ಲೇಟ್ ಮಾಡಿದ್ರೆ 20,00,000 ಬ್ರೈನ್ ಸೆಲ್ಸ್ ಸತ್ತು ಹೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
8: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0

0: 8212555500. Save the number, save the life.
1: ಆಕಾಶವಾಣಿ ಮಡಿಕೇರಿ. ಈಗ ಮೈಸೂರು ಅನಂತಸ್ವಾಮಿಯವರ ಸ್ವರದಲ್ಲಿ ಜಿ ಪಿ ರಾಜರತ್ನಂ ರಚಿತ ಒಂದು ಭಾವಗೀತೆ

ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ

0: ನಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ,
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿಯ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಇಡೀ ಪಾಕಿಸ್ತಾನ ನೌಕಾಪಡೆಯನ್ನು ತನ್ನ ಬಂದರುಗಳಿಗೆ ಸೀಮಿತವಾಗಿರುವಂತೆ ಮಾಡಿತು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಕ್ನೋದಲ್ಲಿ ನೌಕಾ ವಸ್ತು ಸಂಗ್ರಹಾಲಯದ ನೌಸೇನಾ ಶೌರ್ಯ ವಾಟಿಕ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಕಾಯ್ದುಕೊಳ್ಳುವಲ್ಲಿ ನೌಕಾಪಡೆಯು ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯನ್ನು ಅರೇಬಿಯನ್ ಸಮುದ್ರದಲ್ಲಿ ಸಂಪೂರ್ಣ ಸನ್ನದ್ದತೆ ಮತ್ತು ಬಲದೊಂದಿಗೆ ನಿಯೋಜನೆ ಮಾಡಲಾಗಿದ್ದು, ಎದುರಾಳಿಯ ಮೇಲೆ ನಿರಂತರ ಒತ್ತಡವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮಾತನಾಡಿ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಸಂಪೂರ್ಣ ಯುದ್ದ ಸನ್ನದ್ದತೆ, ಕಾರ್ಯಾಚರಣೆಯ ವ್ಯಾಪ್ತಿ ಮತ್ತು ತಡೆಗಟ್ಟುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿತು ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಿಂದಾಗಿ ಉಂಟಾದ ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರವಾಗಿದೆ. 2026ರ ಮೇನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ಆರ್ಥಿಕ ಅವಲೋಕನ ಎಂಇಆರ್ ಪ್ರಕಾರ ವಿದೇಶಿ ವಿನಿಮಯ ಮೀಸಲು ಆರಾಮದಾಯಕ ಮಟ್ಟದಲ್ಲಿಯೇ ಉಳಿದಿದೆ. ಜಾಗತಿಕ ಪರಿಸರವು ಭೌತಿಕವಾಗಿ ಹೆಚ್ಚು ಸವಾಲಿನದ್ದಾಗಿದ್ದು, ಹೆಚ್ಚುತ್ತಿರುವ ಕಚ್ಚಾ ತೈಲ ಬೆಲೆಗಳು, ಬಿಗಿಯಾದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಮುಖ ಆರ್ಥಿಕತೆಗಳಲ್ಲಿ ಬೆಳವಣಿಗೆಯ ಆವೇಗ ದುರ್ಬಲಗೊಳ್ಳುವುದರಿಂದ ಭಾರತೀಯ ಆರ್ಥಿಕತೆಗೆ ತಲೆನೋವಾಗಿದೆ ಎಂದು ಅದು ಹೇಳಿದೆ. ಮೂಲಸೌಕರ್ಯ ಮತ್ತು ಉತ್ಪಾದನಾ ಚಟುವಟಿಕೆಗಳು ಆಧಾರವಾಗಿರುವ ಆವೇಗವನ್ನು ಕಾಯ್ದುಕೊಳ್ಳುತ್ತಿದ್ದರೂ, ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವು ಈ ವರ್ಷದ ಮಾರ್ಚ್ನಲ್ಲಿ ಶೇಕಡ 0.4ರಷ್ಟು ಅಲ್ಪ ಪ್ರಮಾಣದಲ್ಲಿ ಕುಸಿದಿದೆ. ಹಣದುಬ್ಬರ ಈ ವರ್ಷದ ಮಾರ್ಚ್ನಲ್ಲಿ ಶೇಕಡ 3.4ರಷ್ಟಿದೆ. ಬ್ಯಾಂಕ್ ಸಾಲದ ಬೆಳವಣಿಗೆಯು ಸ್ಥಿರವಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಶೇಕಡ 17ಕ್ಕಿಂತ ಹೆಚ್ಚು ಬೆಳೆಯುತ್ತಿದೆ ಎಂದು ಎಂಇಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ನಿನ್ನೆ ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನವದೆಹಲಿಯ

ಎಸ್ಐಜಿಐ ವಿಮಾನ ನಿಲ್ದಾಣದಲ್ಲಿ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆಯನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟಿಸಿದ್ದಾರೆ. ಸ್ಕೈಕಾಸ್ಟ್ನಂತಹ ಸುಧಾರಿತ ಹವಾಮಾನ ಮೇಲ್ವಿಚಾರಣಾ ವ್ಯವಸ್ಥೆಗಳು ಮಂಜು ಮತ್ತು ಪ್ರಕ್ಷುಬ್ಧತೆಯ ಸಮಯದಲ್ಲಿ ವಿಮಾನ ಕಾರ್ಯಾಚರಣೆಯನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಹೇಳಿದ್ದಾರೆ. ಈ ತಂತ್ರಜ್ಞಾನವು ದೇಶದಾದ್ಯಂತ ಹೆಚ್ಚಿನ ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸದಂತೆ ಇದು ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ. ನಾಗರಿಕರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ವಿಜ್ಞಾನ, ತಂತ್ರಜ್ಞಾನ ಮತ್ತು ವಾಯುಯಾನ ಒಟ್ಟಾಗಿ ಕೆಲಸ ಮಾಡುವ ಇಡೀ ಸರ್ಕಾರಿ ವಿಧಾನಕ್ಕೆ ಈ

0: ದೇಶದಾದ್ಯಂತ ಹೆಚ್ಚಿನ ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸದಂತೆ ಇದು ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ. ನಾಗರಿಕರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ವಿಜ್ಞಾನ, ತಂತ್ರಜ್ಞಾನ ಮತ್ತು ವಾಯುಯಾನ ಒಟ್ಟಾಗಿ ಕೆಲಸ ಮಾಡುವ ಇಡೀ ಸರ್ಕಾರಿ ವಿಧಾನಕ್ಕೆ ಈ ಕ್ರಮವು ಒಂದು ಉದಾಹರಣೆಯಾಗಿದೆ ಎಂದು ಸಚಿವ ರಾಮ್ ಮೋಹನ್ ನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ದೇಶಾದ್ಯಂತ 90 ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳ ಮೈಲಿಗಲ್ಲನ್ನು ದಾಟಿದೆ. ನಾಗರಿಕ ಕೇಂದ್ರಿತ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಯತ್ತ ಭಾರತದ ಪ್ರಯಾಣದಲ್ಲಿ ಈ ಸಾಧನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಬ್ರಿಸ್ಟನ್ನಲ್ಲಿ ನಿನ್ನೆ ನಡೆದಂತಹ ಮಹಿಳಾ ಟಿ20 ಕ್ರಿಕೆಟ್ನ 2ನೇ ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ದ ಇಂಗ್ಲೆಂಡ್ ತಂಡ 26 ರನ್ಗಳಿಂದ ಜಯ ದಾಖಲಿಸಿದೆ. ಈ ಮೂಲಕ ಸರಣಿ 1-1 ಅಂತರದಿಂದ ಸಮಗೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ಮಹಿಳಾ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 168 ರನ್ ಗಳಿಸಿತು. ಈ ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಭಾರತದ ವನಿತಾ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ನಷ್ಟಕ್ಕೆ 142 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೇಂಗ್ ಜೇ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಮಣಿಸಿತು. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆದಂತಹ ಏಷ್ಯನ್ 17 ವರ್ಷದ ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು ಅದ್ಭುತ ಪ್ರದರ್ಶನ ನೀಡಿ ವಿವಿಧ ವಿಭಾಗಗಳಲ್ಲಿ ಹಲವಾರು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 73 ಕೆಜಿಯ ವಿಭಾಗದಲ್ಲಿ ಗರಿಮಾ ಮಂಗೋಲಿಯಾದ ನಮ್ಸುನ್ ಟೆಂಗ್ಸಂಗ್ ಬ್ಯಾಟ್ ಬೋಲ್ಡ್ ಅವರನ್ನು 18-6 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು. 43 ಕೆಜಿಯ ವಿಭಾಗದಲ್ಲಿ ದೀಕ್ಷಾ ಉಜ್ಬೇಕಿಸ್ತಾನದ ಮುಕ್ಲಿಸಾ ಮಶಾರಿ ಪೋವಾ ಅವರನ್ನು 6-0 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. 49 ಕೆಜಿ ವಿಭಾಗದಲ್ಲಿ ನಿಖಿತ ಚೀನಾದ ಯುಟಿಂಗ್ ಯುವಾನ್ ವಿರುದ್ಧ 10-2 ಅಂತರದಿಂದ ಸೋತ ನಂತರ ಬೆಳ್ಳಿಗೆ ತೃಪ್ತಿಪಟ್ಟುಕೊಂಡರು. 65 ಕೆಜಿ ವಿಭಾಗದಲ್ಲಿ ಅಂತರ ಚೀನಾದ ಸಿಯು ವಿರುದ್ಧ 5-0 ಅಂತರದಿಂದ ಸೋಲನ್ನು ಅನುಭವಿಸಿದರು. ಆದರೆ ಚೀನಾದ ಟಾಂಗ್ ಡಾಕ್ ವಿರುದ್ಧ 4-6 ಅಂತರದ ಕಠಿಣ ಸೋಲಿನ ನಂತರ ತಾನಿಯಾ ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್ ಚೀನಾದ ಮಿನ್ಯಾ ಫಾಂಗ್ ವಿರುದ್ಧ 6-2 ಅಂತರದಿಂದ ಜಯ ಗಳಿಸುವ ಮೂಲಕ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ನಡುವೆ 46 ಕೆಜಿ ವಿಭಾಗದಲ್ಲಿ ಮಂಗೋಲಿಯಾದ ತಸ್ರಮ್ಮಾರ್ ಬಟ್ಸುರಿ ಅವರನ್ನು 9-0 ಅಂತರದಿಂದ ಸೋಲಿಸುವ ಮೂಲಕ ಅನಾಮಿಕ ಕಂಚಿನ ಪದಕವನ್ನು ಗೆದ್ದರು. 53 ಕೆಜಿ ವಿಭಾಗದಲ್ಲಿ ಅಕ್ಷರ ವಿಯೆಟ್ನಾಂನ ತಿ ಹೋಯೆ ತು ಬುಯಿ ಅವರನ್ನು 10-0 ಅಂತರದಿಂದ ಸೋಲಿಸಿ ಕಂಚಿನ ಪದಕವನ್ನು ಗೆದ್ದರು. ಸಾಕ್ಷಿ ಕಜಕಿಸ್ತಾನದ ಎರಿನಾ ಕೊನಿಸುವಾ ಅವರನ್ನು ಅದೇ 10-0 ಅಂತರದಿಂದ ಸೋಲಿಸಿ 53 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. 61 ಕೆಜಿ ವಿಭಾಗದಲ್ಲಿ ಮಾನ್ಯ ರಜಪೂತ್ ಕಜಕಿಸ್ತಾನದ ಎಗೆರಿಮ್ ಪೊಲಾಕ್ಟೆಕ್ನಕ್ ಅವರನ್ನು 10-0 ಅಂತರದಿಂದ ಸೋಲಿಸುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕವನ್ನು ತಂದುಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆ

0: ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:23. ನಿಧನ ಸುದ್ದಿ. ಸುಂಟಗೊಪ್ಪ ಅಂದಗೋವಿ ಗ್ರಾಮಾಂತರ ಮೊಳ್ಳೇರ ಕಾರ್ಯಪ್ಪ ಪಟ್ಟು ಅಯ್ಯಂಗ ನಿನಾಂತ ಮರಣಪಟ್ಟಿತು. 74 ಬೈತ್ರ ಮೊಳ್ಳೇರ ಕಾರ್ಯಪ್ಪ ಪಟ್ಟು ಅಯ್ಯಂಗ ಡಾಕಿರ್ಕಾರಿ ಇಂದು ಮಧ್ಯಾಹ್ನ 12 ಗಂಟರ ಮೀದ ಅಂದಗೋವಿ ಗ್ರಾಮಾಂತರ ಮೊಳ್ಳೇರ ಒಕ್ಕ ತೋಟಗಳತ್ತು ನಡಪ. ಕೋಣಗೇರಿ ಕರಳನ ಚಕ್ಕೇರ ಮಾದಪ್ಪ ಅಯ್ಯಂಗಡ ಪೊಣ್ಣು ಶಾರದ ಅಯ್ಯಂಗ ನಿನಾಂತ ಮರಣಪಟ್ಟಿದೆ. ಚಕ್ಕೇರ ಚಂದ್ರಪ್ರಕಾಶ್ ಅಯ್ಯಂಗಡವ 79 ಬೈತ್ರ ಶಾರದ ಅಯ್ಯಂಗ ತಾಮನೆ ಅರಮಣ ಮಾಡ. ಆಕಿರಿ ಕಾರ್ಯ ಇಂದು ಪಲಕ 10 ಗಂಟೆಗೆ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ಗೌಳಿಬೀದಿ ನಿವಾಸಿ ಮಾತಂಡ ಸುರೇಶ್ ಚಂಗಪ್ಪ ಅಯ್ಯಂಗ ನಿನಾಂದ ಮರಣಪಟ್ಟಿದೆ. ಮಡಿಕೇರಿ ಕೊಡ ಸಮಾಜ ಹತ್ರ ಮಾಜಿ ಅಧ್ಯಕ್ಷ 73 ಬೈತ್ರ ಮಾತಂಡ ಸುರೇಶ್ ಚಂಗಪ್ಪ ಅಯ್ಯಂಗಡ ಆಕಿರಿ ಕಾರ್ಯ ಇಂದು 11 ಗಂಟೆಗೆ ಮಡಿಕೇರಿ ಕೊಡ ಸಮಾಜಕ್ಕೆ ಹಾಕೊಳುತ್ತೆ ನಡಪ. ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿ ಶಾನಭೋಗನಹಳ್ಳಿ ಗ್ರಾಮದ ಬಳ್ಳಾಡ್ಕ ದಿವಂಗತ ಉತ್ತಯ್ಯನವರ ಮಗ ಬಳ್ಳಾಡ್ಕ ರಘು ಅವರು ತಮ್ಮ 68ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿರುತ್ತಾರೆ. ಮೃತರ ಅಂತ್ಯ ಸಂಸ್ಕಾರ ಇಂದು 2 ಗಂಟೆ ನಂತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹಾಂಡಾ. ಇಲ್ಲಿ ಹಾಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹಾಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹಾಂಡಾ, ಹಿಲ್ ರೋಡ್, ಮಡಿಕೇರಿ.
3: ಪ್ರತಿ ವರ್ಷನೂ ಈ ಮಕ್ಕಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ.
4: ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ.
3: ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಕಾಫಿ, ಅಂಬ್ರೆಲಾ, ನವನೀತ್ ಕ್ಲಾಸ್ ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ.
4: ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
4: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
3: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ, ಗ್ರೀನ್ಸ್ ಫರ್ನಿಚರ್, ಬಿಟಂಗಾಲ, ವಿರಾಜಪೇಟೆ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
5: ಸುದ್ದಿ ಸಮಾಚಾರ ಓದಿಯಂಡುಳ್ಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ತಿತಿಮತಿ ವಲಯ ಅರಣ್ಯ ವ್ಯಾಪ್ತಿಗೆ ಒಳಪಡೋ ಗ್ರಾಮತ್ರ ಗ್ರಾಮಸ್ಥಂಗಕ್ಕ ತಿತಿಮತಿ ವಲಯ ಅರಣ್ಯ ಇಲಾಖೆ ರಾದನೆಲು ಮಾನವ ವನ್ಯಜೀವಿ ಸಂಘರ್ಷ ಉಪಶಮನ ಕಾರ್ಯಕರ್ತನ ನಡೆದಚ್ಚಿ. ತಿತಿಮತಿ ವಲಯ ಅರಣ್ಯ ವ್ಯಾಪ್ತಿಗೆ ಕೂಡುವ ಬಾಡಗ ಬಾಣಂಗಲ ಗ್ರಾಮದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ ಐಂಡ ಕೊರುವ ಕಾರ್ಯಕ್ರಮ ನಡೆದ ಕಾರ್ಯಕ್ರಮದ ತಕಪರಂದ ಅವು ಕಾಡು ಪ್ರಾಣಿಯಡ ಉಪದ್ರತನ ತಡಪಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಯ ಸಿಬ್ಬಂದಿಯ ಪ್ರಯತ್ನ ಪಟ್ಟನುಂಡು. ಅದನ್ನೇ ಇದಂಗ್ ಬೋಂಡಿಯಾನ ಮುಪ್ಪಡ ಕ್ರಮತ್ನ ಅಡ್ತಂಡಿತಂದು ಅಣಚಿ. ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಧುನಿಕ ಉಪಕರಣದ ಅಳವಡಿಸಿಡುವ ಕೂಟಕ್ಕೆ ಇನ್ನಚ್ಚುಕ ಅಭಿವೃದ್ಧಿ ಮಾಡುವ ಜಿಲ್ಲೆಯ ಕಾಯಿಲೆಕಾರ ಇಂಡ ಪ್ರಯೋಜನ ಪಡೆದುಕೊಂಡು ಜಿಲ್ಲಾಸ್ಪತ್ರೆಯ ಡೀನ್ ಡಾಕ್ಟರ್ ಲೋಕೇಶ್ ಕಿಮಿತಕ್ಕೆ ಪರಂದತ್ತ. ಸೋಮವಾರಪೇಟೆ

0: ಪ್ರಮುಖರ ಕಾರ್ಯನಿರತ ಪತ್ರಕರ್ತಂಗಡ ಸಂಘದ ಆಧನೆಯಲ್ಲಿ ಮಾದಾಪುರ ಗ್ರಾಮ ಪಂಚಾಯಿತಿ ಪಿನ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆಯ ಕೂಡುಕೂಟದ ಮಾದಾಪುರ ಗ್ರಾಮ ಪಂಚಾಯಿತಿ ಸಭಾಬಾಡಿಯಲ್ಲಿ ನಡೆದಿನ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಮೊಳಿಟಿದ ಪರಂದ ಅವು ಕ್ಯಾನ್ಸರ್ ಕಾಯಿಲೆ ಕೂಡ್ನಕ್ಕೆ ಬೋರೆ ಬೋರೆ ಕಾಯಿಲೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಪ ಕ್ಯಾನ್ಸರ್ ತಜ್ಞಂಗ ಜಿಲ್ಲೆಗೆ ವಾರಕೊಮ್ಮ ಬಪ್ಪ ಮಿನತ್ರ ದಿನದ ಕೀಮೋಥೆರಪಿ ವ್ಯವಸ್ಥೆನ ಅಳವಡಿಸುವ ಅನ್ನನೆ ಈಡಮೀದ ಮೆಡಿಕಲ್ ಕಾಲೇಜಲ್ಲಿ ಅಧ್ಯಯನ ನಡೆದನು ಉಂಡು ಈಡಕೂಟಕ್ಕೆ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಎಂಆರ್ಐ ವ್ಯವಸ್ಥೆ ಸಹ ಉಂಡೆಂದು ಅಂಡಚೆ ಮುಂಡಿಯೊಳಂಡ ಸೋನಲ್ ಚಂಗಪ್ಪವು ಇಂಡಿಯನ್ ನೇವಿಲ್ ಸಬ್ ಲೆಫ್ಟಿನೆಂಟ್ ಆಯ್ತು ನೇಮಕಾಯ್ತು ಇವು ಚೇಂಡಾಣೆಕಾರಳಾನ ಮುಂಡಿಯೊಳಂಡ ದೇವಿ ಚಂಗಪ್ಪಪ್ಪಿನ ಮಾಲ ತಾಮನೆ ಮಲ್ಲೆಂಗಡ ಇಂಡಮೋವ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷಗಳಾದ ಡಾಕ್ಟರ್ ಮಾನಸಾವು ಇಂದು ಕೊಡಗು ಜಿಲ್ಲೆಗೆ ಬಪ್ಪ ಅವು ಇಂದು ಮಜ್ಜನ 1 ಗಂಟೆಗೆ ಮನೆಗೊಂದು ಗ್ರಂಥಾಲಯ ಅನುಷ್ಠಾನದಡಿ ನಗರದ ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷಗಳಾದ ಟಿಪಿ ರಮೇಶ್ ಐಂಡ ನಿವಾಸತ್ತು ಏರ್ಪಾಡು ಮಾಡಿತುಳ್ಳು ಗ್ರಂಥಾಲಯ ಉದ್ಘಾಟನಾ ಕಾರ್ಯಕ್ರಮದ ಕೂಡಿಯಾಡುವ ಕೊಡ್ಲಿಪೇಟೆ ಹಲಸಿನ ಮರ ಶ್ರೀಮತಿ ಗೌರಮ್ಮ ಶಾಂತಮಲ್ಲಪ್ಪ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ತಂಡ 25-26 ಸಾಲರ ಕಾಲದ ಸಮಾರಂಭ ಪಿನ ಅಭಿನಂದನಾ ಕಾರ್ಯಕ್ರಮ ನಡೆದಿತು ಕಾರ್ಯಕ್ರಮಕ್ಕೆ ಮೊಳಿಟಿದ್ದಕ್ಕೆ ಬರೆದ ಕೊಡಗು ಜಿಲ್ಲಾ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿಯವು ಶಿಕ್ಷಣ ಅಣಚಿಂಗಿ ಬರೀ ಓದು ಮಾತ್ರ ಅಲ್ಲ ಮಕ್ಕ ನಾಗರಿಕ ಗುಣ ನೈತಿಕ ಮೌಲ್ಯ ಪಿನ ಸಾಮಾಜಿಕ ಜವಾಬ್ದಾರಿನ ಬೊಳಿತ್ಯವಂಡು ವಿದ್ಯಾರ್ಥಿಯ ಸಾಮಾಜಿಕ ನಲ್ಲ ಮಾರ್ಗದರ್ಶಿಯಳಾಯಿತು ಬೊಳಿಯೊಂಡು ಅಣಚಿ ದಂಡ 26-27 ಶೈಕ್ಷಣಿಕ ಸಾಲಕ್ಕೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಧೀನತ್ತುಳ್ಳು ವಸತಿ ಸ್ಕೂಲ್ ಕಾಲೇಜಿನ ಖಾಲಿ ಉಳ್ಳ ಚಾಕರಿಗೆ ಉಪಾಧ್ಯಾಯರ ನೇಮಕಾತಿಗೆ ಅರ್ಜಿ ಹಾಕಿತು ಇರದೆ ಉಳ್ಳವು ಜೂನ್ ದಂಡನ ಉಳಲು ಒತ್ತ ದಾಖಲೆಯೊಡೆ ಅರ್ಜಿ ಇಡುವಲ್ಲೊಂದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಗಳನ್ನು ಶೇಖರ್ ಕೊಟ್ಟಂಡಿತು ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆರ ಪೋಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ದಂಡ 0.0 ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯಲ್ಲೂ ವಸತಿ ಸೌಲಭ್ಯ ಕೊಡುವ ನಿಟ್ಟಲು ವಸತಿ ಪಿನ ನಿವೇಶನ ಇಲ್ಲದ ಇಂಗಡ ಸಮೀಕ್ಷೆಗೆ ಅರ್ಜಿ ಹಾಕಿತು ಅರ್ಜಿ ಇಡುವಕ್ಕೆ ಜೂನ್ 30 ಅವಕಾಶ ಇಪ್ಪ ಇಂಟ ಪ್ರಯೋಜನದನ್ನು ಪಡೆದವನಿಗೆ ಜಿಲ್ಲಾ ನಗರ ಅಭಿವೃದ್ಧಿ ಕೋಶತ್ರ ಯೋಜನಾ ನಿರ್ದೇಶಕಂಗ ಅರಿಚಿಟ್ಟಿತ ಇಲ್ಲಿಕ್ಕೆ ಪೊಲಕತ್ರ ಸುದ್ದಿ ಸಮಾಚಾರ ದಿಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್
2: ವಾವ್ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ
3: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನ ಆಯ್ಕೆ ಮಾಡಿಕೊಂಡಿದ್ದು ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ
4: ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
5: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ ಪಿ2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟಿ ತಲಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು
9: ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
10: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
11: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
13: ನಾನು ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 40,000 ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ
15: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
17: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನೆ.
18: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ತರನೇ, ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನೀವು ಲೇಟ್ ಮಾಡಿದ್ರೆ 20,00,000 ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್

0: ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
1: This information is brought to you by Manipal Hospital, Mysuru, Lives On. For any health emergency, call 0821-255-000. Save the number, save the life.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
4: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
5: ಆಕಾಶವಾಣಿಯ ಅಂತರಾಳ.
3: ಆಕಾಶ ಬುಟ್ಟಿ,
5: ಆಕಾಶ ಬುಟ್ಟಿ
3: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
6: ಅಕ್ಕ, ಕೆಲ್ಸ ಸಿಕ್ತು.
7: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
6: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
7: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
6: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
7: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
6: ಆದ್ರೆ ಅಕ್ಕ
7: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
6: ಪಾರ್ಟಿ ನಂದು, ಬಜೆಟ್ ನಿಂದು.
8: ಆರ್ಬಿಐ ಹೇಳುತ್ತೆ,
9: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
10: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್, ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್. ಪುರಾನಿ ಯಾದಿ ನಯಾ ಜೋಶ್ ಹೈ, ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ. ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್.

ಕೇಳಿದ್ರೆ ಇಂದು ಬೆಳಿಗ್ಗೆ 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ 134ನೇ ಕಂತು ಪ್ರಸಾರವಾಗಲಿದೆ. ಮನದ 11:30 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆ.

ಕೇಳಿದ್ರೆ ರಾತ್ರಿ 8 ಗಂಟೆಗೆ ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರವಾಗಲಿದೆ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: in IPL 2026 final in Ahmedabad this evening. And with that, we end the morning news. Have a nice day.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಮೊದಲಿಗೆ ಆಕಾಶವಾಣಿಯ ಅಂತರಾಳ, ನಂತರ ಆಕಾಶಬುಟ್ಟಿ ಕೇಳಬಹುದು.
2: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ಕಾರ್ಯಕ್ರಮ ಪ್ರಸಾರದ ಪ್ರಮುಖ ಹಂತಗಳನ್ನು ನಾವು ಕೇಳ್ತಾ ಇದ್ದೀವಲ್ಲ. ಒಂದು ತಿಂಗಳಿನ ಕಾರ್ಯಕ್ರಮ ಸೂಚಿಯನ್ನು 4 ವಾರಗಳಲ್ಲಿ ವಿಭಾಗಿಸಿ ಅದನ್ನು ಸಿದ್ಧಪಡಿಸಲಾಗುತ್ತದೆ. ಅದರಲ್ಲಿ ಎಲ್ಲ ವಿಭಾಗದ ಕಾರ್ಯಕ್ರಮ ನಿರ್ವಾಹಕರು ತಮ್ಮ ತಮ್ಮ ಕಾರ್ಯಕ್ರಮಗಳ ವಿವರಗಳನ್ನು ನಿಗದಿತ ವೇಳೆ ಹಾಗೂ ದಿನಗಳಂದು ಬರೆಯುತ್ತಾರೆ. ಅದರನ್ವಯ ಪ್ರತಿದಿನದ ಕಾರ್ಯಕ್ರಮ ಸಿದ್ಧವಾಗುತ್ತದೆ. ಇದನ್ನೇ ಪ್ರತಿದಿನದ ಸಭೆಯಲ್ಲಿ ಸಮನ್ವಯ ಕಾರ್ಯಕ್ರಮ ನಿರ್ವಾಹಕರು ಪ್ರಸ್ತುತಪಡಿಸುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಫಿಕ್ಸೆಡ್ ಪಾಯಿಂಟ್ ಚಾರ್ಟ್ FPC ಎಂದು ಕರೆಯಲ್ಪಡುವ ಮಾದರಿ ಕಾರ್ಯಕ್ರಮ ವೇಳಾಪಟ್ಟಿಯಲ್ಲಿ ನಿಗದಿಯಾಗಿರುತ್ತವೆ. ಇದನ್ನು ನಿರ್ದೇಶಕರ ನೇತೃತ್ವದಲ್ಲಿ ಸಹಾಯಕ ನಿರ್ದೇಶಕರು ಸಿದ್ಧಪಡಿಸುತ್ತಾರೆ. ಇದನ್ನು ವಾರ್ಷಿಕವಾಗಿ 2 ಬಾರಿ ತಯಾರಿಸಿ ದೆಹಲಿಯಲ್ಲಿರುವ ಡೈರೆಕ್ಟರೇಟ್ಗೆ ಒಪ್ಪಿತಕ್ಕೆ ಕಳುಹಿಸಲಾಗುತ್ತದೆ. ಹೀಗೆ ಕಾರ್ಯಕ್ರಮಗಳು ಒಂದು ದೊಡ್ಡ ಅಥವಾ ಪುಟ್ಟ ಕೇಂದ್ರದಲ್ಲಿ ತಯಾರಾಗಿ ಪ್ರಸಾರವಾದರೂ ಅದರ ಹಿಂದೆ ಇಷ್ಟೊಂದು ದೀರ್ಘ ಸಿದ್ಧತೆಗಳು, ಯೋಜನೆಗಳು ಇರುತ್ತವೆ. ಈ ಎಲ್ಲ ಕಾರಣಗಳಿಂದ ಆಕಾಶವಾಣಿಯು ಉಳಿದ ಎಲ್ಲ ಮಾಧ್ಯಮಗಳಿಗಿಂತ ಕರಾರುವಾಕ್ಕಾಗಿ ಕೆಲಸ ಮಾಡಲು ಸಾಧ್ಯವಾಗಿದೆ. FPC ಅನುಗುಣವಾಗಿ ಬೇರೆ ಬೇರೆ ವಿಭಾಗದ ಕಾರ್ಯಕ್ರಮ ಅಧಿಕಾರಿಗಳು 3 ತಿಂಗಳು ಮುಂಚಿತವಾಗಿ ಶೆಡ್ಯೂಲ್ ಎಂದು ಕರೆಯಲ್ಪಡುವ ಕಾರ್ಯಕ್ರಮಗಳ ಯಾದಿಯನ್ನು ತಯಾರಿಸುತ್ತಾರೆ. ಇದರಲ್ಲಿ ಮುಂದಿನ 3 ತಿಂಗಳಲ್ಲಿ ಅವರು ಯೋಜಿಸಿರುವ ಕಾರ್ಯಕ್ರಮಗಳ ಪೂರ್ಣ ವಿವರಗಳು, ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಕಿರು ಮಾಹಿತಿಯನ್ನು ನೀಡಿ ಸಹಾಯಕ ನಿರ್ದೇಶಕರು ಹಾಗೂ ಕೇಂದ್ರ ನಿರ್ದೇಶಕರ ಒಪ್ಪಿತಕ್ಕೆ ಕಳುಹಿಸುತ್ತಾರೆ. ಅವರು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಸೂಚನೆಗಳನ್ನು ನೀಡಿ ಹಿಂತಿರುಗಿಸುತ್ತಾರೆ, ಇಲ್ಲವಾದಲ್ಲಿ ಸಮ್ಮತಿ ನೀಡುತ್ತಾರೆ. ಇದು ಕಾರ್ಯಕ್ರಮ ನಿರ್ವಾಹಕರ ಕಾರ್ಯಕ್ಷಮತೆ ಹಾಗೂ ಕೌಶಲ್ಯಕ್ಕೆ ಹಿಡಿದ ಕನ್ನಡಿಯಾಗಿರುತ್ತದೆ. ಪ್ರಸಾರದ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದ ಜನರ ಆಶೋತ್ತರಗಳು, ಅಲ್ಲಿನ ಕಲಾ ಸಂಪತ್ತು, ಸಾಮಾಜಿಕ ಸಮಸ್ಯೆಗಳು, ನಾಗರಿಕ ಹಾಗೂ ಗ್ರಾಮೀಣ ಜನರ ನಡೆನುಡಿಗಳು, ಇವೇ ಮೊದಲಾದ ಹಲವು ವಿಚಾರಗಳನ್ನು ಕೂಲಂಕುಷವಾಗಿ ಹಾಗೂ ರಚನಾತ್ಮಕವಾಗಿ ಸರಳವಾಗಿ ತಿಳಿಯ ಹೇಳುವ ಕಾರ್ಯಕ್ರಮ ಸರಣಿ ಪ್ರಯೋಜನಕಾರಿ ಎನಿಸುತ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ಇದನ್ನು ತಯಾರಿಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಹೊಸ ಕಾರ್ಯಕ್ರಮಗಳು ಬಿಂಬಿತವಾಗುತ್ತವೆ. ಇದನ್ನು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಗೂ ಕಳುಹಿಸಲಾಗುತ್ತದೆ. ಇದರಿಂದ ಬೇರೆ ಬೇರೆ ಕೇಂದ್ರಗಳ ಕಾರ್ಯಕ್ರಮ ಯೋಜನೆ ಹಾಗೂ ಹೊಸ ಹೊಸ ಆಲೋಚನೆಗಳ ವಿನಿಮಯಕ್ಕೂ ಅವಕಾಶವಾಗುತ್ತದೆ. ಮಾಧ್ಯಮದ ಮಟ್ಟಿಗೆ ಹೇಳುವುದಾದರೆ ಇದು ಆಕಾಶವಾಣಿಯಲ್ಲಿ ಮಾತ್ರ ಕಾಣಸಿಗುವ ಅಪೂರ್ವ ಮಾದರಿ ಎನ್ನಬಹುದು. ಇನ್ನು ಆಕಾಶವಾಣಿಯಲ್ಲಿ ಉದ್ಘೋಷಕರು ಆಕಾಶವಾಣಿಯ ಮುಖವಾಣಿಯಂತೆ. ಇವರ ಧ್ವನಿಯಲ್ಲಿ ಕಾರ್ಯಕ್ರಮಗಳ ಯಶಸ್ಸೂ ಅಡಗಿದೆ. ಇವರು ತಮ್ಮ ಆಪ್ತ ಧ್ವನಿಯಿಂದ ಕೇಳುಗರನ್ನು ಸೆರೆಹಿಡಿದು ಕಾರ್ಯಕ್ರಮಗಳನ್ನು ಕೇಳುವಂತೆ ಮಾಡಬಲ್ಲರು. ಆಕಾಶವಾಣಿಯ ಇತಿಹಾಸದಲ್ಲಿ ಅನೇಕ ಖ್ಯಾತನಾಮ ಉದ್ಘೋಷಕರಿದ್ದಾರೆ. ಇವರ ವಾಕ್ಚಾತುರ್ಯ, ಸಮಯ ಪ್ರಜ್ಞೆ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
2: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಗೂಟೂರಿ ಸಾಹಿತಿ ಹಾಗೂ ಕಲಾವಿದರು, ಕನ್ನಡ ಧ್ವನಿಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ, ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ.
2: ಅದ್ಭುತ ರಸದ ಜೊತೆಯಲ್ಲೇ ಭಕ್ತಿ ರಸವೂ ಮಿಳಿತವಾಗಿದೆ ಈ ಶ್ಲೋಕ ಹಾಗೂ ದಂಡಕದಲ್ಲಿ. ಕೋಪದಲ್ಲಿ ರೋಷ, ರೌದ್ರ, ವೀರ ರಸಗಳು, ಪ್ರೀತಿಯಲ್ಲಿ ಶೃಂಗಾರ, ಆನಂದಗಳು, ಹೀಗೆ ಒಂದಕ್ಕೊಂದು ಬೆರೆತು ಹೋಗಿರುತ್ತೆ. ಅದೇ ರೀತಿ ಅದ್ಭುತ ರಸದಲ್ಲಿ ಭಕ್ತಿಭಾವವೂ ಸೇರಿ ಹೋಗಿದೆ. ಈ ಭಕ್ತಿಯಿಂದ ನಮ್ಮಲ್ಲಿ ಶಾಂತಿ ಉಂಟಾಗುತ್ತದೆ, ಅದಕ್ಕೆ ಶಾಂತರಸ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಭಕ್ತಿ, ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ವೈರಾಗ್ಯ, ವೈರಾಗ್ಯದಿಂದ ನಿಜವಾದ ತತ್ವ ನಮ್ಮಲ್ಲಿ ಬೆಳೆದಾಗ ಆ ವ್ಯಕ್ತಿಯಲ್ಲಿ ಯಾವ ಆಸೆ ಆಕಾಂಕ್ಷೆಗಳು, ಮೋಹದಾಹಗಳು, ಕಾಮಕ್ರೋಧಗಳು, ಲೋಭಸ್ವಾರ್ಥಗಳು ಇರುವುದಿಲ್ಲ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ ಆದಿಶಂಕರರು ಹೇಳಿದ ಹಾಗೆ ಎಲ್ಲವೂ ಭಗವಂತನ ಇಚ್ಛೆ ಅಂತ ನಮ್ಮ ಜೀವನ ನಡೆಸ್ತೀವಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನವೂ ಅಷ್ಟೇ. ಶಾಂತರಸದ ಪರಮಾವಧಿಯೇ ಡಾಕ್ಟರ್ ರಾಜ್ಕುಮಾರ್.

ಹಾಡು ಮುಟ್ಟದ ಸೊಪ್ಪೇ ಇಲ್ಲ, ಅಣ್ಣ ಅವರು ಧರಿಸದ ಪಾತ್ರವೇ ಇಲ್ಲ, ಅಣ್ಣ ಅವರು ಹಾಡದ ಭಾವವೇ ಇಲ್ಲ, ನಮ್ಮ ಅಣ್ಣ ಅವರ ಸರಿಸಮ ಯಾರೂ ಇಲ್ಲ, ಅಣ್ಣ ಅವರ ವಿನಯ ಯಾರಿಗೂ ಇಲ್ಲ. ಓಹೋ ಹೋ ಹೋ ಹೋ, ಮಾತಿನ ಧಾಟಿಯಿಂದ ಕವಿತಾ ಧಾಟಿಗೆ ಬಂದುಬಿಟ್ಟೆ ಅಲ್ವೇ. ನಾನು ಮೊದಲೇ ಹೇಳಿದ ಹಾಗೆ ಇದು ಕೂಡ ಒಂದು ಹವ್ಯಾಸ. ನಾನು ಧ್ವನಿ ಸುರುಳಿಗಳಿಗೆ ಹಾಡುಗಳನ್ನು ಬರೀತಾ ಇರ್ತೀನಿ, ಅದರ ಪ್ರಭಾವವೇ ಇದು. ಆಗಲೇ ಏನಂದೆ, ಅಣ್ಣ ಅವರ ವಿನಯ ಯಾರಿಗೂ ಇಲ್ಲ. ನಿಜ, ಅವರು ಕನ್ನಡದ ಮೇರು ನಟರಾದರು, ರಸಿಕರ ರಾಜರಾದರು, ನಟ ಸಾರ್ವಭೌಮನಾದರು, ಕರ್ನಾಟಕ ರತ್ನ ಆದರು, ಡಾಕ್ಟರ್ ಪ್ರಶಸ್ತಿ, ಫಾಲ್ಕೆ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬಂದರೂ ಅವರು ನಡೆದು ಬಂದ ದಾರಿನ ಮರೆತವರಲ್ಲ. ತಾವು ಗಳಿಸಿದ ಬಿರುದು ಪ್ರಶಸ್ತಿಗಳಿಗೆ ಕಾರಣವಾದವರನ್ನು ಅವರು ಮರೆತವರಲ್ಲ. ಅದನ್ನು ಅಣ್ಣ ಅವರು ಈ ಹಾಡಿನಲ್ಲಿ ಹೇಳಿದ್ದಾರೆ. ಯಾವ ಹಾಡು ನೀವೇ ಕೇಳಿ.

ಈ ವಿನಯ, ಈ ಸೌಜನ್ಯ ಬರಬೇಕಾದರೆ ಪೂರ್ವಜನ್ಮದ ಪುಣ್ಯ ಸಂಸ್ಕಾರ ಇರಬೇಕು, ಬೆಳೆದು ಬಂದ ವಾತಾವರಣವೂ ಹಾಗೇ ಇರಬೇಕು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಒಂದೊಂದು ಹಾಡು ಒಂದೊಂದು ಅಮೂಲ್ಯವಾದ ರತ್ನ, ಒಂದೊಂದು ಮುತ್ತು. ನಮ್ಮ ಮುತ್ತುರಾಜರ ನಡೆ, ನುಡಿ, ಹಾಡು, ಗುಣ, ಸ್ವಭಾವ ಎಲ್ಲವೂ ಮುತ್ತುಗಳ ರಾಶಿ. ಆಸೆಗೂ ಮಿತಿ ಇರಬೇಕು. ತಾವೊಂದು ನೆನೆದರೆ ದೈವವೊಂದು ನೆನೆಯುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಎಲ್ಲವೂ ಭಗವದರ್ಪಣೆ ಮಾಡಬೇಕು. ಕಷ್ಟವೇ ಬರಲಿ, ಸುಖವೇ ಬರಲಿ, ನೋವೇ ಬರಲಿ, ನಲಿವೇ ಬರಲಿ, ಎಲ್ಲ ಆ ಭಗವಂತ ನಮಗೆ ಕೊಟ್ಟದ್ದು ಎಂದು ಭಾವಿಸಿಕೊಂಡು ನಮ್ಮ ಬಾಳಿನ ಪಯಣನ ಸಾಗಿಸಬೇಕು. ಆ ರೀತಿಯಲ್ಲಿ ಬಾಳುವವನು ನೆಮ್ಮದಿಯಿಂದ ಇರ್ತಾನೆ ಅನ್ನೋದೇ ವೇದಾಂತ. ಆ ವೇದಾಂತವೇ ಮುದ್ದಾದ ಮುತ್ತಾದ ಕಸ್ತೂರಿ ಕನ್ನಡದಲ್ಲಿ ನಮ್ಮ ರಾಜ್ಕುಮಾರ್ ಅವರು ಹಾಡಿದ್ದನ್ನು ಈಗ ನಾವು ಕೇಳೋಣವೇ.

0: ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜಯ ಕನ್ನಡ ತಾಯಿ, ಜಯ ಭುವನೇಶ್ವರಿ.
1: ಕೇಳುಗರೆ, ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದಹ ಸಾಧವೆಂದುಣ್ಣು ಗುಣಗಿಡದೆ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದಹ ಸಾಧವೆಂದುಣ್ಣು ಗುಣಗಿಡದೆ. ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆಬರಲ್ ಅಳದೆ ಮಂಕುತಿಮ್ಮ. ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆಬರಲ್ ಅಳದೆ ಮಂಕುತಿಮ್ಮ.

ಈ 4 ಸಾಲಿನ ಪದದಲ್ಲಿ ಡಿ ವಿ ಜಿ ಅವರು ಸಣ್ಣ ಕೆಲಸ ಅಥವಾ ದೊಡ್ಡ ಕೆಲಸ ಎನ್ನುವ ತಾರತಮ್ಯವನ್ನು ಮಾಡದೆ ಯಾವ ಕಾರ್ಯ ದೊರೆಯುತ್ತದೋ ಅದನ್ನು ಪ್ರಸಾದವೆಂದು ಉಣ್ಣಬೇಕು ಎನ್ನುವ ಮಾತನ್ನು ಹೇಳ್ತಾರೆ. ಉಣ್ಣುವುದು ಅಂತಂದರೆ ಅದನ್ನು ಅರಗಿಸಿಕೊಳ್ಳುವುದು ಅನ್ನೋ ಅರ್ಥನೂ ಬರ್ತದೆ. ಇಲ್ಲಿ ಧರಿಸು ಲೋಕದ ಭರವ ಅನ್ನೋ ಅರ್ಥದಲ್ಲಿ ಇನ್ನೊಂದು ಅರ್ಥಕ್ಕೆ ಡಿ ವಿ ಜಿ ಅವರು ಇಲ್ಲಿ ಜಿಗಿತಾ ಇದ್ದಾರೆ. ಭರ ಅಂತಂದರೆ ಇಲ್ಲಿ ಭಾರ ಎನ್ನುವ ಅರ್ಥ. ಲೋಕದ ಭರ ಅಂತಂದರೆ ಲೋಕದ ಭಾರವನ್ನು ಧರಿಸುವುದು, ಹೊರುವುದು ಅನ್ನೋ ಅರ್ಥ. ಅದನ್ನು ಒಳಗೆ ಮಾಡಿಕೊಳ್ಳೋದು ಅನ್ನೋ ಅರ್ಥನ ಬರ್ತದೆ. ಸೊ ಲೋಕದ ಎಲ್ಲ ಕಾರ್ಯಗಳನ್ನು ಒಳಗೆ ಮಾಡಿಕೊಂಡು ಅದರ ಜೊತೆಗೆ ಒಂದು ಪರಮಾರ್ಥವನ್ನು ಪಡೆಯೋದು ಇಲ್ಲಿ ಬಹಳ ಮುಖ್ಯ ಈ ಲೋಕದ ಬದುಕಿನಲ್ಲಿ ಅನ್ನೋ ಮಾತನ್ನು ಡಿ ವಿ ಜಿ ಅವರು ಹೇಳ್ತಿದ್ದಾರೆ. ಪರಮಾರ್ಥ ಅಂತಂದರೆ ಒಂದು ಮುಖ್ಯವಾದ ಅರ್ಥ ಅನ್ನೋ ಕಲ್ಪನೆ. ಇನ್ನೊಂದು ಅರ್ಥ ಧ್ವನಿ ಯಾವುದು ಅಂತಂದರೆ ಅದಕ್ಕೊಂದು ದೈವದ ಒಂದು ನೆಲೆಯ ಕಾಣಿಕೆಯನ್ನು ಕೂಡ ಕಾಣಬೇಕು ಅನ್ನುವ ಅರ್ಥವನ್ನು ಈ ಪದ್ಯದಲ್ಲಿ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ. ಕೊನೆ ಸಾಲಿನಲ್ಲಿ ಹೊರಡು ಕರೆ ಬರಲ್ ಅಳದೆ ಅನ್ನೋ ಮಾತು ಕೂಡ ಇದೆ. ಅಂದರೆ ಜೀವನವನ್ನು ಹೇಗೆ ಮೇಲು ಕೀಳು ಎನ್ನದೇ ತಗೊಳ್ತೀಯೋ ಅದೇ ರೀತಿಯಲ್ಲಿ ಸಾವನ್ನು ಕೂಡ ಅಷ್ಟೇ ಸಹಜವಾಗಿ ಎದುರಿಸಬೇಕು ಅನ್ನೋ ಮಾತನ್ನು ಇಲ್ಲಿ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ.

ಸೃಜಿಸಿತಾಯನಾಗಿಸಿ ಜಗಕ್ಕೆ ಆಯಸಂಗೊಳುತ ಸಂಸಾರಿಯಾಗಿರುವ ಮಾಯ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯಸಂಗೊಳುತ ಸಂಸಾರಿಯಾಗಿರುವ ನಾಯಕ ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ ಹೇಯವದರೊಳಗೇನೋ ಮಂಕುತಿಮ್ಮ. ನಾಯಕ ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ ಹೇಯವದರೊಳಗೇನೋ ಮಂಕುತಿಮ್ಮ.

0: ಇಲ್ಲಿ ಒಂದು ಪುರಾಣವನ್ನ ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಆ ಪುರಾಣದ ಹಿನ್ನೆಲೆಯಲ್ಲಿ ಲೌಕಿಕದಲ್ಲಿ ಮನುಷ್ಯ ಬದುಕಬೇಕಂತ ರೀತಿಯನ್ನು ಕೂಡ ವಿವರಿಸ್ತಾ ಇದ್ದಾರೆ. ಮಾಯ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಅನ್ನೋ ಮಾತಿನಲ್ಲಿ ಬ್ರಹ್ಮ ಸೃಷ್ಟಿಕರ್ತ, ವಾಸ್ತವವಾಗಿ ಅವನು ಮಾಯೆಯನ್ನು ಸೃಜಿಸ್ತ, ಹುಟ್ಟಿಸ್ತ ಅಥವಾ ಸೃಷ್ಟಿಸ್ತ, ಅವಳನ್ನು ತಾಯಿಯನ್ನು ಕೂಡ ಮಾಡ್ದ. ಆಯಾಸಂಗೊಳ್ಳುತ್ತ ಅಂತ ಹೇಳೋ ಪದಕ್ಕೆ ಅರ್ಥ ಇರೋದು ಆಯಾಸಗೊಳ್ಳುವುದು ಅನ್ನೋ ಅರ್ಥ. ಬ್ರಹ್ಮ ಹೇಗೆ ಆಯಾಸಗೊಂಡ ಎನ್ನುವಂತಹ ಮಾತು ಇಲ್ಲಿ ಒಂದು ಪುರಾಣದ ಕಥೆಗೆ ನಮಗೆ ವಿಚಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಬ್ರಹ್ಮ ಮಾಯೆಯನ್ನು ಹುಟ್ಟಿಸ್ತಾನೆ, ಅದರ ಜೊತೆಗೆ ಆ ಮಾಯೆಯ ಒಂದು ಭಾಗವನ್ನೇ ತಾನು ಮೋಹಿಸ್ಲಿಕ್ಕೆ ಶುರು ಮಾಡ್ತಾನೆ. ಪಾರ್ವತಿಯನ್ನು ಮೋಹಿಸ್ಲಿಕ್ಕೆ ಶುರು ಮಾಡಿದಾಗ ಅವನಿಗೆ ಶಾಪ ತಗಲುತ್ತೆ ಅನ್ನೋದೊಂದು ಪುರಾಣ ಇದೆ, ಪುರಾಣ ಕಥೆ ಇದೆ. ಹೀಗಾಗಿ ಆಯಾಸಂಗೊಳ್ಳುತ್ತ ಅನ್ನೋ ಪದ ಇಲ್ಲಿ ಬ್ರಹ್ಮ ಆಯಾಸಗೊಂಡ, ಮಾಯೆಯನ್ನು ಸೃಷ್ಟಿಸಿ ಆಯಾಸಗೊಂಡಂತಹ ಬ್ರಹ್ಮ ಸಂಸಾರದಲ್ಲಿ ಪಡುವಂತಹ ದುಃಖವನ್ನು ಇಲ್ಲಿ ಪುರಾಣ ಕಥೆಯ ಮೂಲಕ ಡಿ ವಿ ಜಿಯವರು ವಿವರಿಸ್ತಾ ಇದ್ದಾರೆ. ಆ ನಾಯಕ ಬ್ರಹ್ಮನ ಅನುಯಾಯಿಗಳು ನಾವೆಲ್ಲ ಅಂತ ಹೇಳುವಲ್ಲಿ ಇಂಥದೊಂದು ಸಂಸಾರ, ಮಾಯೆಯ ಭಾಗವಾಗಿರುವಂಥ ಸಂಸಾರದಲ್ಲಿ ನಾವು ಮಾಯೆಯನ್ನು ತಾಯಿಯನ್ನಾಗಿ ನೋಡ್ತೀವಿ, ಹೆಂಡತಿಯನ್ನಾಗಿ ನೋಡ್ತೀವಿ, ಮಗಳನ್ನಾಗಿ ನೋಡ್ತೀವಿ, ಹೀಗೆ ಅನೇಕ ವಿಧದಲ್ಲಿ ಮಾಯೆಯನ್ನು ನೋಡುವಂಥ ಈ ಸಂಸಾರ ಏನಿದೆ ಅನೇಕ ಸುಖ ದುಃಖಗಳನ್ನು ತಂದುಕೊಡ್ತಾ ಇದೆ ಅದು. ಆದ್ದರಿಂದ ಇಂತಹ ಸಂಸಾರವನ್ನು ಹೇಯವೆಂದು ಭಾವಿಸಬೇಡ, ಅಸಹ್ಯವೆಂದು ಭಾವಿಸಬೇಡ, ಅದನ್ನು ಎಲ್ಲ ರೀತಿಯಿಂದ ಎದುರಿಸಲು ಕಲಿ ಎನ್ನುವುದು ಡಿ ವಿ ಜಿಯವರು ಹೇಳುವಂಥ ಒಂದು ಅರ್ಥ ಇಲ್ಲಿ. ಹೀಗಾಗಿ ಪುರಾಣದ ಒಂದು ಕಥೆಯನ್ನು ನಮ್ಮ ಬದುಕಿನ ದಿನನಿತ್ಯ ವ್ಯವಹಾರದ ಜೊತೆಗೆ ಮೇಳವಿಸಿ ಅರ್ಥವಿಸುವ ಒಂದು ಭಾವವನ್ನು ಈ ಪದ್ಯದಲ್ಲಿ ನಾವು ನೋಡಬಹುದು ಅಂತ ಅನಿಸುತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ
1: ಆಕಾಶವಾಣಿ ಮಡಿಕೇರಿ. ಸಮಯ 9:35.
2: ದಕ್ಷಿಣದ ಕಾಶ್ಮೀರ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಕೊಡಗು ಜಿಲ್ಲೆ.
3: ಹಚ್ಚ ಹಸಿರಿನ ಬನಸಿರಿ, ಧುಮ್ಮಿಕ್ಕುವ ಜಲಪಾತಗಳು, ನದಿ ನದಗಳು, ಗಿರಿ ತೊರೆ ಇಲ್ಲಿಯ ವೈಶಿಷ್ಟ್ಯ.
2: ಇಲ್ಲಿಯ ಚೀಲವನ್ನು ನಾವು ಹಾಗೇ ಉಳಿಸಬೇಕು. ಇಂದಿಗಾಗಿ, ನಮ್ಮ ಸುಂದರ ನಾಳೆಗಳಿಗಾಗಿ ಈ ನಿಸರ್ಗವನ್ನು ಉಳಿಸೋಣ.

0: ಆಯ್ತು.
1: ಬನ್ನಿ ಸ್ವಚ್ಛತೆಯನ್ನು ಕಾಪಾಡೋಣ, ಈ ಬಗೆಗೆ ಅರಿವು ಮೂಡಿಸೋಣ, ಜಾಗೃತರಾಗೋಣ.
2: ಪರಿಸರದ ಮೇಲೆ ನಿಗಾ ಇಡಿ, ನಾವೆಲ್ಲ ನಾಗರಿಕರು.
1: ನಮ್ಮ ನಾಡಿನ ಹಿರಿಮೆ ಗರಿಮೆಯ ಉಳಿವು ನಮ್ಮ

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
1: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ.
1: ಆಲಿಸಿ ಆಕಾಶ ಬುಟ್ಟಿ. ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
6: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ಸಮಯ 9:05.

0: ನಾಡ್ರ ಮಾಜನಕ್ಕೆಲ್ಲ ಇಂದತ್ರ ಕೊಡವು ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಡಗಲು ಪದ್ಧತಿ ಪರಂಪರೆ ಆಟುಪಾಟಕ್ಕೆ ಆಂಡದೆಯಾನ ಗತ್ತು ಗಾಂಭೀರ್ಯ ವಿಶೇಷವಾದ ಸ್ಥಾನ ಉಂಟು. ಕೊಡವ ಜನಪದತ್ಲು ಪಲತರ ಪಾಟು ಕಾಂಗೋಲು. ಅದತ್ಲು ಒಂದು ಈ ಎತ್ತು ತೆರೆ ಒರಚಿಡುವ ಪಾಟು. ಇಂದತ್ರ ಕಾರ್ಯಕ್ರಮದಲ್ಲಿ ಇಂಡ ಬಗ್ಗೆ ವಿವರಣೆಯೋಡ ಪಾಟನ ಕಲ್ಕನ. ಆದ್ಯತ್ಲು ಪಾಟರ ವಿವರಣೆ ಚೇನಂಡ ಮಧು ಮಾದಯ್ಯ ಐಂಗಳುಂಡು.
1: ಕೊಡವು ಚಪ್ಪನಾರು ದೇಶತ್ಲು ಒಂದು ಪನ್ನೆರಡು ಕೊಂಬು ಮೂಂದು ತಲೆಬಲ್ಯ ನಾಡು ಮುಪ್ಪತ್ತಂಜಿ ನಾಡು ಯಾಲಮಾಲೆ ಪೊಮ್ಮಾಲೆ ಏಳುತ್ತೊರೆ ಜೋಮಾಲೆ ಎಂದು ಪೆದ ಮಾಡಿತು ಬಾಳಿ ಬದುಕಿನುಂಡು. ಮುಪ್ಪತ್ತಂಜಿ ನಾಡಲು ಪೆದ ಪೋನದು ಕಡಿಯತ್ತು ನಾಡು. ಈ ನಾಡು ರೋಡಲು ಉಳ್ಳ ಊರು ಬೊಳ್ಳಿಕೊಂಬು ಕೋಕೇರಿ. ಇದು ಗಡಂಗನದೇ ಊರುಪಾದಿ ಒಕ್ಕಳಾನ ಚೆಪ್ಪು ಪಾನಿ ಚೇನಂಡ. ಪದ್ಧತಿ ಸಂಸ್ಕೃತಿ ವೀರ ಪರಂಪರೆಯ ಅಗಾಧ ಶಕ್ತಿಯೇ ಈ ಒಕ್ಕತನತ್ತಲು ಅಡಂಗಿತುಂಡು. ನಂಗಡ ಚೇನಂಡ ಒಕ್ಕತ್ತಲು ದಂಡುಕಾಲ ಕೋರಮ ಅಂಜು ಕೂಟು ಮೂರ್ತಿಯಡ ತೆರೆ ನಡಪ. ಆಂಡ ಜೊತೆಲು ಪೆದ ಪೋನ ಎತ್ತು ತೆರೆ ನಡಪ. ಬಹುಶಃ ಕೊಡವುಲು ಬೋರೆ ಒಕ್ಕಡಲು ಎತ್ತು ತೆರೆ ಎಂದು ನಡಕ್ಕು ಆಚೆಂಗಿ ಈ ತರತ್ತಲು ಎತ್ತರ ಪೂರ್ವ ಇತಿಹಾಸ ಉಳ್ಳದು ಎಚ್ಚಕರ ಮಟ್ಟಿಗೆ ಎನ್ನುವುದು ಗೊತ್ತಿಲ್ಲ. ಚೇನಂಡಲ್ಲಿ ನಂಗ ಗುರು ಕಾರಣೊಂದು ಭಯಭಕ್ತಿಲು ಕೈತೊತ್ತು ಬೋಡುವುದೇ ನಂಗಡ ಗುರು ಗೋದಾರಿ ಉತ್ತಯ್ಯ ಜನ. ಅಜ್ಜ ಸುಮಾರು ಅತ್ತಳ ಎಂಗಡ ಮುಂದು ಮನೆರ ಮಿಂಜನುಳ್ಳ ಪಟ್ಟಿಲು ಪಂಡು ಕಟ್ಟಿ ಚಾಕೊಯಿಂಜತ್ತು. ಅದಂಗೆ ಅಜ್ಜಂಗು ಗೋವುದಾರಿ ಅಥವಾ ಗೋದಾರಿ ಉತ್ತಯ್ಯಂದು ಕಾಕೊಯಿಂಜತ್ತು. ಕೊಡವ ಪಾಜೆಲು ಎತ್ತುಕ್ಕು ಚೋಮಂದು ಅಣ್ಣ. ಅದಂಗಾಯ್ತು ಬಲ್ಯ ಮನೆಯ ಮಿಂಜನುಳ್ಳ ಪಟ್ಟಿಲು ಚೋಮಯ ಪಟ್ಟಿ ಇಂದು ಪೆದ ಎಡ್ತಣತ್ತು. ಈ ಪಟ್ಟಿ ಗೊತ್ತಿತ್ತು ನಂಗಡ ಭೂಮಿ ಕಲ್ಲು ಕೈಮಡ ಕುಂಡೋಣಿ ಒಕ್ಕಡ ನಾಲ್ಕು ಕಟ್ಟು ನಾಲಾಂಬಡ ಕಳ ಬಾಣೆ ಬಾರಿಕೆ ತೂಟುಂಗಳ ಉಂಡು. ಇದೆಲ್ಲ ಕೂಡಿಚೇಂಗಿ ಓರು ಆರೋಡಾಪ. ಇದೆಲ್ಲ ಮಾಡಿ ಬೆಚ್ಚ ನಂಗಡ ಪಂಡೇತರ ಅಜ್ಜ ಅಜ್ಜಿಯಕ್ಕೆ ಒಕ್ಕಡ ದೀರ್ಘದಂಡ ನಮಸ್ಕಾರ ಮಾಡಿಯಂಡು ಗುರು ಕಾರಣಂಡ ವಿಷಯತ್ತಲ್ಲಿ ನಾಲ್ ತಕ್ಕು ಪರಂದೊಯಿ. ಇಂದಿಕ ನಂಗಡ ಸುಮಾರು 390 ಕಾಲತ್ತರ ಇತಿಹಾಸವುಳ್ಳ 13ನೇ ಮಂಡೆ ಬದುಕು ನಡೆಸಿನುಂಡು. ನಂಗಡ ಉತ್ತೇಜ ಪುಟ್ಟಿ ಬೊಳಂದಿತ್ತು ಬಲ್ಯವನಾನ ಪಿಂಜ ಓರು ದಿವಸ ಬೇಜಾರತ್ತಲ್ಲಿ ಅಳ್ತಿದ್ದಿಪ್ಪ. ಅಕ್ಕ ಅವ್ವ ಎನ್ನಂಗಪ್ಪ ಕಂಡೆ ಕೊಜ್ಜ ಕೇಂಬುರ ಸುಳಿ ಬಾಡು ನೆನೆಕೆ ಬೇಜಾರತ್ತಲ್ಲಿ ಉಳ್ಳಿಯ ಅಂದು ಕೇಪ. ಮೋಮ ನಂಗಡ ಊರುಕಾರ ಬಾಲೇಕಾರ ಮಾಣಿಕ ಮಲೆನಾಡು ಪಯ್ಯಾವುರಪ್ಪ ದೇವಡಲ್ಲಿಕ್ಕೆ ಸಣ್ಣಕೀರ ಪೋರಾಯಿ ಚೋಮ ಪೋರಿ ಪೋಪ ನಾನೂ ಪೋಪಿಂದು ಎಣ್ಣುವ. ಅವ್ವ ಅದಂಗೆನ್ನು ಸರಿ ದೇವಡಲ್ಲಿಕ್ಕಲ್ಲ ನೀನೂ ಪೋಂದು ಎಣಿತು ಬಟ್ಟೆ ಕುಳ ಕೂಪದಿ ಎಲ್ಲ ಜೋಡು ಸರಿ ಮಾಡಿ ಕೊಡುಪ. ಉತ್ತೇಜ ತಾಂಡ ಕೊಟ್ಟುಂಜಿ 35 ಚೋಮನ ಬೆನ್ನು ತಟ್ಟಿ ಉಳುಪೀತು ಅದಲು ತಲೆ ಚೋಮ ಎಣಿಚಂಗಿ ಬಲ್ಯ ಗತ್ತು ಕಣ್ಣು ಕರ್ತ ಪಾಪುಲಿಕ್ಕು ಸಣ್ಣಕೀರ ಪೋರ್ನ ನೆಲ್ಲಕ್ಕಿ ನಡುಬಾಡೆಯಲ್ಲಿ ಅಳಂದಿತ್ತು ಪಾಪುಲಿರ ಬೆನ್ನುಕ್ಕು ಪೋರು ನೆರತೀತು ತನ್ನ ಪೆತ್ತ ಅವ್ವಂಡ ಕಾಲಕ್ಕೆ ನಮಸ್ಕಾರ ಮಾಡಿತು ಎತ್ತು ನಾಟಿಯಂಡು ಊರು ಮಂದಕ್ಕೆ ಬಪ್ಪ. ಅಲ್ಲಿ ಊರುಕಾರ ಬಾಲ್ಯಕಾರಂಗಡ ಕೂಡೆ ಕೂಡಿತು ಊರು ಕಾತ ದೇವಳ ತೊತ್ತಿತು ಎತ್ತು ಪಾಟು ಪಾಡಿಯಂಡು ಪೊರಟಿತು ನೇರ ಮಜ್ಜಣಾಪಕ ದೇವತಪ್ಪ ಮಟ್ಟೆಗೆ ಪೋಯಿತು ಎತ್ತುವ. ಅಲ್ಲಿ ಎಲ್ಲರೂ ಕೂಡಿತು ದೇವಳ ಮುಟ್ಟೂರಿತು ಬೋಡಿಯವ. ಅಲ್ಲಿಂಜಿ ಪೊರಟಿತು ನೇರ ಉದುಚಿ ತಾರುವಾಕ ಬಾಯಿ ಕಬ್ಬೆ ಮೊಟ್ಟೆಗೆ ಎತ್ತುವ. ಆಂಡ ಪಿತ್ಯಾಂದು ಪೊಲಂಜತೆಗೆ ಚದರ ಪೊಳೆಗೆ ಎತ್ತುವ. ಅಲ್ಲಿ ಕಾಲು ಮೂಡು ಕತ್ತಿತು ಕುಳಿಚಿತು ಪೊರಡುವ. ಅಂದು ನೇರ ಮಜ್ಜಣಾಪಕ ಬೈತೂರಪ್ಪ ದೇವಡ ಕರಿಕಲು ನಡೆಯಕ್ಕೆ ಎತ್ತಿತು ಸಣ್ಣಕಿನ ದೇವ ನಡೆಯತ್ತಲು ತುರಿಯುವ. ಅಲ್ಲಿ ದಂಡು ದಿವಸ ದೇವ ಸನ್ನಿಧಾನತ್ತಲು ದರ್ಶನ ಪಡೆದಂಡು ಬೈಪಿರಿಂಜಿ ಬಂದಿತ್ತು ಪೊನ್ನಯ್ಯ ಪರಂಬುಗೆತ್ತುವ. ವಾಪಸ್ಸು ಬಂದಿತ್ತು ಬಣ್ಣಾಯಿ ಕಡವಲು ಒತ್ತಳ ಮೇಪಕ್ಕೆ ಎಂದು ಬಿಡುವ. ಮೇಂಜಿತು ಎಲ್ಲ ಎತ್ತು ಬಾತೆಂಗ್ಯೂ ಕೂಟಲೇ ತಲೆ ಚೋಮ ಕಣ್ಣು ಕರ್ತ ಪಾಪುಲಿ ಮಾತ್ರ ಬಪ್ಪುಲೆ. ಎಲ್ಲಿ ತೇಡು ಚೆಂಗ್ಯೂ ಕಾಕು ಚೆಂಗ್ಯೂ ಪಾಪುಲಿ

ಮಾತ್ರ ಕಾಂಬುಲೆ. ಈನಗೊಂಡು ಉತ್ತೇಜ್ ಮನಸ್ಸಿಗೆ ದುಂಬ ಬೇಜರ ಮಾಡಿಯಂಡು ಚದರಪೊಳೆಕ್ಕೆ ಬಂದಿತ್ತು. ಕಾಲು ಮೂಡು ಕತ್ತಿತ್ತು, ಕುಳಿಚಿತ್ತು, ನೀರು ಮಧ್ಯೆ ನಿಂದಿತ್ತು. ಬೈತೂರಪ್ಪ ದೇವಕು ತಾಂಡ ಊರು ಕಾತ ದೇವಳು ಕೈಮಲಂಗಿ ತೊತ್ತಿತ್ತು. ಕಾಣತನ ಚೋಮಯ ವಾಪಾಸು ಬಂದು ಕಿಟ್ಟುಚೆಂಗಿ ದಂಡು ಕಾಲ ಕೋರಮ್ಮ ಅಂಜುಕೂಟು ಮೂರ್ತಿಯಡ ತೆರೆರ ಜೊತೆ ಎತ್ತು ತೆರೆ ಅಥವಾ ಎತ್ತುಕೋಲ ಕಟ್ಟಿಯೋ ಇಂದು ಪರಿಕೆ ಕಟ್ಟಿಯವ. ಅಲ್ಲಿಂಜಿ ಅಜ್ಜಯ ಬೇಜಾರತ್ಲು ತಾಂಡ ನಾಲ್ಕು ಕಟ್ಟು ಮುಂದು ಮನೆಗೆ ಬಪ್ಪ. ಅಕ್ಕಣಿಕ್ಕೆ ಕಾಣತಾನ ಚೋಮ ನರಿದ ಬಾಯಿಕ್ಕೆ ಕಿಟ್ಟಿರೋಂಜಿ ತಪ್ಪುಚಿಟ್ಟು ನೀರು ಬಯ್ಯ ಮೀನು ಪೋಲೆ, ಚೂದು ಬಯ್ಯ ನೂ ಪೋಲೆ, ಕೋಳಿ ಬಯ್ಯ ಕುಂಜೋಲೆ ಎಣ್ಣುವೆನೇಕೆ ಓಡಿ ಪಾರಿ ಬಂದಿತ್ತು. ನಾಲಾಂಬಡತ್ತರ ಮೂಂದು ಸುತ್ತು ಬಂದಿತ್ತು, ಮೂಂದು ಕೆನೆ ಬೆಚ್ಚಿತ್ತು, ಬಾಣಮಟ್ಟ ಪಾರಿತು ತಾಣ ಪ್ರಾಣ ಬಿಟ್ಟವ. ಈಗು ಮುಪ್ಪಡೆ ನಂಗಡ ಪೆರಿಯವು ಇಕ್ಕ ನಂಗ ನಂಗಡ ಕುಂಜಿಯ ಮಕ್ಕ ಅಜ್ಜಯ ಮಾಡಿಯಂಡ ಪರಿಕೆರ ಪೋಲೆ ದಂಡು ಕಾಲ ಕೋರಮ್ಮ ಅಂಜುಕೂಟು ಮೂರ್ತಿಯಡ ಕೂಡ ಎತ್ತುಕೋಲ ಭಾರಿ ಆಡಂಬರತ್ತಲು ಭಯಭಕ್ತಿಲು ನಡ್ತೀನುಂಡು. ಇದುಂಗು ಪೊರ್ಮೆ ಉಳ್ಳ ನಂಗಡ ಒಕ್ಕಕಾರ ತಾಮನೆ ಮೂಡಿಯ ಊರುಕಾರ ಬಿಂದು ಚಂಗಾದಿಯ ಬಂದು ಕೂಡಿಯಾಡಿಯಂಡು ಕಾರಣಜ್ಜಂಡ ಎತ್ತುರ ರೂಪತ್ತಲು ಖಂಡಿತ ಆಶೀರ್ವಾದ ಎಡ್ತುವುದು ಪದ್ಧತಿ. ಈ ತೆರೆ ಪದ್ಧತಿ ಸಂಸ್ಕೃತಿಯಿಂದ ಎಣ್ಣುವುದು ಅಂದು ತೊಟ್ಟು ಇಂದೋಳ ಚಾಯೋಡೆ ಜನ ಮನಕ್ಕೆ ಒಪ್ಪನೇಕೆ ನಡ್ತೀನುಂಡು. ಈ ಮಣ್ಣು ಮನಸ್ಥಾನ ಹತ್ರ ಬೀರ್ಯಾಂದೆ ಎಣ್ಣೋಲು ಇಂದ ನೆನಚಿಂಗಿ ತಪ್ಪಾಪಗಿಲ್ಲ. ಎತ್ತು ತೆರೆನ ವರಿಸಿಡೋ ಪಾಟನ ಇಂದಿಕ್ಕ ನಂಗ ಪಾಡುವ ಪಾಡುವವು ಚೇನಂಡ ಕಂಬಳಿ ಕರುಂಬಯ್ಯ, ಜಪ್ಪು ದೇವಯ್ಯ, ಮಧು ಮಾದಯ್ಯ, ತಮ್ಮಿ ತಮ್ಮಯ್ಯ ಎಲ್ಲ ಕೇಟೋಳ ಮಾಜನಕ್ಕೆ ನಲ್ಲಾಮೆ.

ಇಚ್ಚನಾರ ಅತ್ತುತರೆ ಒರಚಿಡುವ ಪಾಟು ಕಟ್ಟಿರ ಕುಡಿಯಾಡ್ನವು ಚರಂಡ ಒಕ್ಕತ್ರ ಕಂಬಣಿ ಕರ್ಮಯ ಜಪ್ಪು ದೇವಯ್ಯ ಮಧು ಮಾದಯ್ಯ ತಮ್ಮಿ ತಮ್ಮಯ್ಯ ಇಕ ಕಳಿ ಮಂಡಿರ ಜಯ ಅಪ್ಪಣ್ಣ ರಚನೆರ ಒರು ಪಾಟು ಪಾಡಿತು ರಮೇಶ್ ಚಂದ್ರ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರಿ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಆಕಾಶವಾಣಿ ಮಡಿಕೇರಿ, ಈಗ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಲವ್ ಮಾಕ್ಟೆಲ್ ಚಿತ್ರಕ್ಕಿನ್ನು ನಕುಲ ಭಯಂಕರ್ ಹಾಡಿದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ರಾಘವೇಂದ್ರ ಕಾಮತ್, ಸಂಗೀತ ರಘು ದೀಕ್ಷಿತ್.

ಇನ್ನು ಮುಂದೆ ಕೇಳಿ ರಮ್ಯಾ ಭಟ್ ಹಾಗೂ ನಕುಲ ಭಯಂಕರ್ ಅವರ ಸ್ವರಗಳಲ್ಲಿ ಲವ್ ಮಾಕ್ಟೆಲ್ 3 ಚಿತ್ರದ ಗೀತೆ. ಸಾಹಿತ್ಯ ಶಶಾಂಕ್, ಸಂಗೀತ ನಕುಲ ಭಯಂಕರ್.

0: ಇನ್ನು ಆ ದಿನಗಳು ಚಿತ್ರಕ್ಕೆಂದು ಇಳಯರಾಜ ನಂದಿತಾ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಸಂಗೀತ ಇಳಯರಾಜ.
1: ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:46:15. ಈಗ ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು 14 June ಅವಕಾಶವಿದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಕನಿಷ್ಠ SSLC ಜೊತೆಗೆ ITI ಪೂರ್ಣಗೊಳಿಸಿದವರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಮೆಕ್ಯಾನಿಕ್, ಟರ್ನರ್ ಮೆಷಿನಿಸ್ಟ್, ಎಲೆಕ್ಟ್ರಿಕಲ್, ಏರ್ ಕಂಡೀಷನಿಂಗ್, ಎಲೆಕ್ಟ್ರಾನಿಕ್ಸ್, ಹೀಟ್ ಎಂಜಿನ್ ಅಥವಾ ಆಟೋಮೊಬೈಲ್ ಸೇರಿದಂತೆ ಯಾವುದೇ ಟ್ರೇಡ್ನಲ್ಲಿ ITI ತೇರ್ಗಡೆಯಾದವರು ಅರ್ಜಿ ಸಲ್ಲಿಸಬಹುದು. SSLC ಬಳಿಕ 3 ವರ್ಷಗಳ ಡಿಪ್ಲೊಮಾ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅರ್ಹತೆ ಇದ್ದವರು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಬದಲಾಗಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ವಿಶೇಷಚೇತನರು, ಮಹಿಳೆಯರು, ತೃತೀಯ ಲಿಂಗಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ ಹಾಗೂ ಉಳಿದವರಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಇದರಲ್ಲಿ 250 ರೂಪಾಯಿ ಶುಲ್ಕವನ್ನು ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ಹಿಂದಿರುಗಿಸಲಾಗುವುದು. 500 ರೂಪಾಯಿ ಶುಲ್ಕ ಪಾವತಿಸಿದ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ನಂತರ 400 ರೂಪಾಯಿಯನ್ನು ರೀಫಂಡ್ ಮಾಡಲಾಗುವುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಲು 14 June ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ 17-26 ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbbnc.gov.in ಅನ್ನು ನೋಡಬಹುದು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE 2026 September 6 ನಡೆಸಲಿರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು 10 June ಕೊನೆಯ ದಿನ. ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಇದು ಅರ್ಹತಾ ಪರೀಕ್ಷೆಯಾಗಿದ್ದು, ಶಿಕ್ಷಕರ ನೇಮಕಕ್ಕೆ ಅರ್ಹತಾ ಪರೀಕ್ಷೆ TET ನಡೆಸದ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿವೆ. ಈ ಪರೀಕ್ಷೆಯು 2 ವಿಭಾಗದಲ್ಲಿ ನಡೆಯಲಿದ್ದು, 1-5 ತರಗತಿಯವರೆಗೆ ಬೋಧಿಸಲಿಚ್ಛಿಸುವವರು ಪ್ರೈಮರಿ ಹಂತದ ಮತ್ತು 6-8 ತರಗತಿಗೆ ಬೋಧಿಸಲು ಇಚ್ಛಿಸುವವರು ಎಲಿಮೆಂಟರಿ ಹಂತದ ಪರೀಕ್ಷೆ ಬರೆಯಬೇಕು. 1-5 ತರಗತಿಗೆ ಬೋಧಿಸಲು ಪರೀಕ್ಷೆ ತೆಗೆದುಕೊಳ್ಳುವವರು ದ್ವಿತೀಯ PUCಯಲ್ಲಿ 50% ಅಂಕಗಳೊಂದಿಗೆ ತೆರಿಗಡೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 2 ವರ್ಷಗಳ ಡಿಪ್ಲೊಮೊ ಪಡೆದಿರಬೇಕು, ಇಲ್ಲವೇ ಅಂತಿಮ ವರ್ಷದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ಇದು ಯಾವುದೇ ವಿಷಯದಲ್ಲಾದರೂ ಆಗಿರಬಹುದು. ದ್ವಿತೀಯ PUC ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 4 ವರ್ಷಗಳ ಪದವಿಯ BEd ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ PUC ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಅಥವಾ ಪದವಿಯ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಇನ್ನು 6-8 ತರಗತಿಗೆ ಬೋಧಿಸಲಿಚ್ಛಿಸುವ ಅಭ್ಯರ್ಥಿಗಳು ಪದವಿ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುವವರು ಪ್ರಥಮ BEd ಅಭ್ಯಸಿಸುತ್ತಿರುವವರು, ದ್ವಿತೀಯ PUCಯಲ್ಲಿ 50% ತೇರ್ಗಡೆಯಾಗಿ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ದ್ವಿತೀಯ ವರ್ಷದ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ PUCಯಲ್ಲಿ 50% ಪಡೆದು ತೇರ್ಗಡೆಯಾಗಿ 4 ವರ್ಷದ BSc Ed ಪದವಿ ಪಡೆದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಅರ್ಜಿ ಶುಲ್ಕ 1 ಪತ್ರಿಕೆಗೆ 1,000 ರೂಪಾಯಿ, SC ST ಅಭ್ಯರ್ಥಿಗಳಿಗೆ 500 ರೂಪಾಯಿ.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಅಟ್ 90 ನಬ್ಬೆ ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭೀ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ ನಬ್ಬೆ ಸಾಲ್.

ಎರಡೂ ಪತ್ರಿಕೆಯನ್ನು ಬರೆಯಲಿಚ್ಛಿಸುವವರು ಒಟ್ಟು 1,200 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು 600 ರೂಪಾಯಿ ಪಾವತಿಸಬೇಕು. ರಾಜ್ಯದ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶವಿದೆ.

ಕೋಲ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜ್ಮೆಂಟ್ ಟ್ರೇನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಮೈನಿಂಗ್ ಮತ್ತು ಇದರ ಹೊರತಾದ ವಿಭಾಗಗಳಲ್ಲಿ ಒಟ್ಟು 936 ಹುದ್ದೆಗಳಿಗಾಗಿ ಈ ನೇಮಕಾತಿ ನಡೆಯಲಿದೆ. ಮೈನಿಂಗ್ ವಿಭಾಗದಲ್ಲಿನ 276 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 7 ಅಂತಿಮ ದಿನ. ಇತರ ವಿಭಾಗಗಳಲ್ಲಿ ಒಟ್ಟು 660 ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಜೂನ್ 11 ಕೊನೆಯ ದಿನ. ಮೈನಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೈನಿಂಗ್ ವಿಭಾಗದಲ್ಲಿ ಪದವಿ ಪೂರ್ಣಗೊಳಿಸಿರಬೇಕು. ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿಸ್ಟಮ್ ಮತ್ತು ಇಎನ್ಟಿ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗದಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಜಿಯಾಲಜಿ ವಿಭಾಗದ ಹುದ್ದೆಗಳ ಆಕಾಂಕ್ಷಿಗಳು ಬಿಎಸ್ಸಿ, ಎಂಟೆಕ್, ಜಿಯಾಲಜಿ ಅಥವಾ ಪೂರಕ ವಿಷಯಗಳು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವುದೇ ವಿಷಯದಲ್ಲಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ರಾಜ್ಯ ಭಾಷಾ ವಿಭಾಗದ ಅಭ್ಯರ್ಥಿಗಳು ಹಿಂದಿ, ಇಂಗ್ಲಿಷ್ ಸ್ನಾತಕೋತ್ತರ ಪದವೀಧರರಾಗಿರಬೇಕು. ಐಸಿಎಸ್ಐ ಸದಸ್ಯರಾಗಿದ್ದವರು ಕಂಪನಿ ಸೆಕ್ರೆಟರಿ ಹುದ್ದೆಗೆ ಪ್ರಯತ್ನಿಸಬಹುದು. ಇನ್ನು ಈ ನಿಗದಿತ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಂತಿಮ ಪರೀಕ್ಷೆ ಬರೆದು ಫಲಿತಾಂಶದ ನಿರೀಕ್ಷೆಯಲ್ಲಿರುವವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಆದರೆ ಫಲಿತಾಂಶ 2026 August 31 ಬರುವಂತಿರಬೇಕು. ಈ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೂ ಗರಿಷ್ಠ ವಯಸ್ಸು 30 ವರ್ಷ, ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದ್ದು ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು ಜಿಎಸ್ಟಿ ಸೇರಿದಂತೆ 1180 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ kolindia.in ಅನ್ನು ನೋಡಬಹುದು.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಟ್ರೇಡ್ ಫೈನಾನ್ಸ್ ಆಫೀಸರ್ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಒಟ್ಟು 100 ಹುದ್ದೆಗಳು ಖಾಲಿ ಇವೆ. ಸಾಮಾನ್ಯ ವರ್ಗದವರಿಗೆ 38, ಆರ್ಥಿಕ ದುರ್ಬಲ ವರ್ಗದವರಿಗೆ 8, ಒಬಿಸಿ ಅಭ್ಯರ್ಥಿಗಳಿಗೆ 22, ಎಸ್ಟಿ ಅಭ್ಯರ್ಥಿಗಳಿಗೆ 18 ಮತ್ತು ಎಸ್ಸಿ ಅಭ್ಯರ್ಥಿಗಳಿಗೆ 14 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಬಹುತೇಕ ಹುದ್ದೆಗಳಿಗೆ ಕೋಲ್ಕತ್ತಾ ಮತ್ತು ಹೈದರಾಬಾದ್ನಲ್ಲಿ ನೇಮಕಾತಿ ಮಾಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಪದವೀಧರರಾಗಿರಬೇಕು. ಕನಿಷ್ಠ ವಯಸ್ಸು 23 ವರ್ಷ, ಗರಿಷ್ಠ 32 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.bank.in ಅನ್ನು ನೋಡಬಹುದು. ಸಶಸ್ತ್ರ ಸೀಮಾಬಲ SSB ಕ್ರೀಡಾಪಟುಗಳನ್ನು ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು June 7 ಕೊನೆಯ ದಿನ. ಆರ್ಚರಿ, ಅಥ್ಲೆಟಿಕ್ಸ್, ಅಕ್ವಾಟಿಕ್ಸ್, ಬಾಕ್ಸಿಂಗ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಇಕ್ವೆಸ್ಟೀರಿಯನ್, ಫೆನ್ಸಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್, ಹಾಕಿ, ಹ್ಯಾಂಡ್ಬಾಲ್, ಜೂಡೋ, ಕಬಡ್ಡಿ, ಕರಾಟೆ, ಕಾಯಕಿಂಗ್, ಕನೋಯಿಂಗ್, ಪವರ್ ಲಿಫ್ಟಿಂಗ್, ಶೂಟಿಂಗ್, ಟೇಬಲ್ ಟೆನ್ನಿಸ್, ಟೇಕ್ವಾಂಡೋ, ವಾಲಿಬಾಲ್, ರೆಸ್ಲಿಂಗ್, ವೇಟ್ ಲಿಫ್ಟಿಂಗ್ ಮತ್ತು ಯೋಗಾಸನ ಕ್ರೀಡೆಗಳಿಗೆ ನೇಮಕಾತಿ ನಡೆಯಲಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ವಿದ್ಯಾರ್ಹತೆ ಹೊಂದಿದ್ದು 18-23 ವರ್ಷದೊಳಗಿನವರಾಗಿರಬೇಕು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಇದರೊಂದಿಗೆ ಅಭ್ಯರ್ಥಿಗಳಿಗೆ ನಿರ್ದಿಷ್ಟ ಕ್ರೀಡಾ ಅರ್ಹತೆಗಳು ಅಗತ್ಯ. ಆಯಾ ಕ್ರೀಡೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೀನಿಯರ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಗಳು, ಖೇಲೋ ಇಂಡಿಯಾ ಗೇಮ್ಸ್ ಅಥವಾ ಅಂತರ್ ವಿವಿ ಟೂರ್ನಿಯಲ್ಲಿ ವಿಜೇತರಾದವರು ಈ ಹುದ್ದೆಗೆ ಪ್ರಯತ್ನಿಸಬಹುದು. ಹೆಚ್ಚಿನ ಮಾಹಿತಿಗೆ SSBಯ ವೆಬ್ಸೈಟ್ ವಿಳಾಸ ssb.gov.in. ಅರ್ಜಿ ಶುಲ್ಕ 100 ರೂಪಾಯಿ. SC/ST ಮಹಿಳೆಯರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಭಾರತೀಯ ನೌಕಾಪಡೆಯು ಶಾರ್ಟ್ ಸರ್ವಿಸ್ ಕಮಿಷನ್ ಅಡಿಯಲ್ಲಿ ಎಕ್ಸಿಕ್ಯೂಟಿವ್ಗಳನ್ನು ನೇಮಕ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು June 1 ಅರ್ಜಿ ಸಲ್ಲಿಸಬಹುದು. ಅವಿವಾಹಿತ ಪುರುಷ ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸ

ಅವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಕನಿಷ್ಠ ಶೇಕಡ 60 ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ತೆರಿಗೆಯಾಗಿರಬೇಕು. ಹಾಗೆಯೇ ಅಭ್ಯರ್ಥಿಗಳು ಎಂಎಸ್ಸಿ, ಬಿಇ, ಬಿಟೆಕ್ ವಿದ್ಯಾರ್ಹತೆ ಹೊಂದಿರಬೇಕು. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಸಿಸ್ಟಮ್, ಸೈಬರ್ ಸೆಕ್ಯುರಿಟಿ, ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಮತ್ತು ನೆಟ್ವರ್ಕಿಂಗ್, ಡೇಟಾ ಅನಾಲಿಟಿಕ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು. ಇದಲ್ಲದೆ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಬಿಸಿಎ, ಬಿಎಸ್ಸಿ ಪಡೆದು ಎಂಸಿಎ ಪದವಿ ಪಡೆದಿದ್ದರೂ ಅವಕಾಶವಿದೆ. 2002 ಜನವರಿ 1 ಮತ್ತು 2007 ಜುಲೈ 1 ನಡುವೆ ಜನಿಸಿದವರಾಗಿರಬೇಕು. ಆಯ್ಕೆಯಾದವರು ಸಬ್ ಲೆಫ್ಟಿನೆಂಟ್ ರ್ಯಾಂಕಿಗೆ ನೇಮಕಗೊಳ್ಳುತ್ತಾರೆ. ಅಭ್ಯರ್ಥಿಗಳ ಎನ್ಸಿಸಿ ಸರ್ಟಿಫಿಕೇಟ್ ಅನ್ನು ನೇಮಕಾತಿ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು. 2024 ಜನವರಿ 1 ಮೊದಲು ಎನ್ಸಿಸಿ ಸರ್ಟಿಫಿಕೇಟ್ ಪಡೆದಿರಬೇಕು. ನೇಮಕಗೊಂಡವರಿಗೆ 2 ವರ್ಷಗಳ ಪ್ರೊಬೇಷನರಿ ಅವಧಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.joinindiannavy.gov.in.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
4: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
5: ಆಕಾಶವಾಣಿಯ ಅಂತರಾಳ.
3: ಆಕಾಶ ಬುಟ್ಟಿ.
5: ಆಕಾಶ ಬುಟ್ಟಿ.
3: ಆಲಿಸಿ ಆಕಾಶ ಬುಟ್ಟಿ. ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ.
5: ಆಕಾಶವಾಣಿಯ ಅಂತರಾಳ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 10:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
2: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
3: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.

0: ನಮ್ಮೆಲ್ಲ ಪ್ರೀತಿಯ ಪುಟಾಣಿಗಳಿಗೆ ಇಂದಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಎಲ್ರಿಗೂ ಕೂಡ ಬೇಸಿಗೆ ರಜೆ ಮುಗಿದು ಶಾಲೆಗಳು ಆರಂಭವಾಗಿದೆ. ನಿಮ್ಮ ಬೇಸಿಗೆ ರಜೆಯ ಅನುಭವಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಬೋದು. ಅದೇ ರೀತಿ ನಿಮಗೆ ತಿಳಿದಿರುವ ಹಾಡು, ಕಥೆ ಎಲ್ಲವನ್ನ ಕೂಡ ಹೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 0827222588. ಪುಟಾಣಿಗಳೇ, ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ: 0827222288. ನೀವು ಕರೆ ಮಾಡುವ ತನಕ ಒಂದು ಶಿಶುಗೀತೆಯನ್ನ ಕೇಳಿ ಬರೋಣ.
1: ನನ್ ಮುದ್ದು ಪುಟಾಣಿ ಯಾರು?
2: ನಾನು.
1: ನನ್ ಬಂಗಾರದ ಕಂದ ಯಾರು?
2: ನಾನು.
1: ಈ ಟಬ್ದಿಂದ ದಿನ ಎರಡೆರಡೇ ಚಕ್ಲಿ ಹಾರಿಸೋದ್ ಯಾರಪ್ಪ?
2: ನಾನೇನಲ್ಲಪ್ಪ.
1: ಏಯ್, ನಿಜ ಹೇಳು.
2: ನಾನೇನು ಎರಡೆರಡ್ ಚಕ್ಲಿ ತೆಗಿಯಲ್ಲ, ಒಂದೊಂದೇ ತೆಗೆಯೋದು.
1: ಓಹೋ, ಹಾಗಾ, ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.

0: ನಮ್ಮ ಮೊದಲ ಪುಟಾಣಿ. ಹಲೋ,
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಸಾತ್ವಿಕ್ ಸುವರ್ಣ.
0: ಸಾತ್ವಿಕ್ ಸುವರ್ಣ ಎಲ್ಲಿಂದ?
1: ಮಯ್ಯಾಳದಿಂದ.
0: ಮಯ್ಯಾಳದಿಂದ ಯಾವ ತರಗತಿ?
1: ನಾಲ್ಕನೇ. ಇನ್ನು
0: ಈಗ ನಾಲ್ಕು. ಶಾಲೆ ಆರಂಭ ಆಯ್ತಾ?
1: ಇಲ್ಲ, ನಾಳೆ.
0: ನಾಳೆ? ಖುಷಿ ಇದೆಯಾ ಬೇಜಾರಿದೆಯಾ?
1: ಖುಷಿ ಇದೆ.
0: ಹೌದಾ? ಈಗ 2 ತಿಂಗಳು ರಜೆ ಇತ್ತಲ್ವಾ? ಏನೆಲ್ಲ ಮಾಡಿದ್ರಿ?

0: ಹೋಗಿ ತಿಂದು ಮಜಾ ಎಲ್ಲ ಮಾಡಿದ್ವಿ.
1: ಮಜಾ ಎಲ್ಲ ಮಾಡಿದ್ರ? ಎಲ್ಲೆಲ್ಲಿಗೆ ಹೋಗಿದ್ರಿ?
0: ಅಜ್ಜಿ ಮನೆಗೆ, ಚಿಕ್ಕಿ ಮನೆಗೆ, ಅಂಗಡಿಗೆ. ಮತ್ತೆ
1: ಯಾವ ಊರು ಅಜ್ಜಿದು?
0: ಅಜ್ಜಿದ್ದು ಈಶ್ವರ ಮಂಗಲ.
1: ಚಿಕ್ಕಿದ್ದು?
0: ಚಿಕ್ಕಿದ್ದು ಪುತ್ತೂರು.
1: ಪುತ್ತೂರು. ಏನೆಲ್ಲ ಮಾಡಿಕೊಟ್ರು ಚಿಕ್ಕಿ ನಿಮಗೆ?
0: ಚಿಕ್ಕಿ ಕಬಾಬ್, ಮೀನ್ ಫ್ರೈ ಎಲ್ಲ ಮಾಡಿದ್ರು.
1: ಎಲ್ಲ ಮಾಡಿಕೊಟ್ರು ಪುತ್ತೂರಲ್ಲಿ. ಅಜ್ಜಿ ಏನೆಲ್ಲ ಮಾಡಿಕೊಟ್ರು?
0: ಅಜ್ಜಿ ಮಸಾಲೆ ದೋಸೆ ಅದು ಮಾಡ್ಕೊಟ್ರು.
1: ಖುಷಿ ಆಯ್ತಾ ನಿಮಗೆ? ಇನ್ನೂ ರಜೆ ಇರಬೇಕಿತ್ತು ಅನ್ನಿಸ್ತಾ? ಅನ್ನಿಸ್ತಾ
0: ಒಂದು ದಿನ
1: ಅಲ್ಲ, ಇನ್ನೂ ರಜೆ ಬೇಕಿತ್ತು ಅನ್ನಿಸ್ತಾ? ಬೇಕು. ಹಾಗಾದರೆ ಶಾಲೆಗೆ ಹೋಗೋಕೆ ಇಷ್ಟ ಇಲ್ಲ ನಿಮಗೆ?
0: ಉಂಟು ಒಂದು ದಿನ.
1: ಒಂದು ದಿನ? ಓ, ಇವತ್ತೊಂದು ದಿನ ರಜೆ. ಏನು ಕಲ್ತಿದ್ದೀರಿ ಇವತ್ತು ಹೇಳಲಿಕ್ಕೆ?
0: ಇದು ಕನ್ನಡ ಹಾಡು.
1: ಹೇಳಿ.
0: ಹೇಲೋ ಗಂಗಾ, ಹೇಲೋ ಗಂಗಾ, ಯಾವ ಕಾಲವಿಷ್ಟ ನಿನಗೆ, ಯಾವ ಕಾಲವಿಷ್ಟ? ದಿನವಿದೆ ಆಡಲು ನೀರನ್ನು ಸುರಿಸು, ಪೇಟೆಗೆ ಹೋಗಲು ಕೊಡೆಯನ್ನು ಹಿಡಿಯುವ.

0: गलवेटा फेलर ಕೊಡುವ ಆಟಕೆವು ನಮಗೆ ಬಿಡುವನು ತರುವ ಬೇಸಿಗೆ ಕಾಲವಿಷ್ಟ ನನಗೆ ಬೇಸಿಗೆ ಕಾಲವಿಷ್ಟ ಹೇಳಿರು ಗುರುಗಳು ಹೇಳಿರು ಗುರುಗಳು ಯಾವ ಕಾಲವಿಷ್ಟ ನಿಮಗೆ ಯಾವ ಕಾಲವಿಷ್ಟ ಆಟಕ್ಕೆ ಊಟಕ್ಕೆ ನೀರನ್ನು ಕೊಡು ಹೆಚ್ಚನೆ ಬಟ್ಟೆ ತೊಡುಗ ಬರುವ ತಿನ್ನಲು ಸವಿ ಸವಿ ಅನ್ನನ ತರುವ ಮೂರು ಕಾಲಗಳಿಷ್ಟ ನನಗೆ ಮೂರು ಕಾಲಗಳಿಷ್ಟ ಮೂರು ಕಾಲಗಳಿಷ್ಟ ನನಗೆ ಮೂರು ಕಾಲಗಳಿಷ್ಟ
1: ಇಷ್ಟೇನಾ? ಹ್ಮ್, ಚೆನ್ನಾಗಿ ಹಾಡಿದ್ರಿ. ಯಾರು ಹೇಳ್ಕೊಟ್ಟಿದ್ ನಿಮಗೆ?
0: ಟೀಚರ್.
1: ಟೀಚರ್ ಯಾವ ಟೀಚರ್?
0: ಪುಷ್ಪಲತಾ ಟೀಚರ್.
1: ಪುಷ್ಪಲತಾ. ಯಾವ ವಿಷಯ ತಗೊಳ್ತಾರೆ ಅವ್ರು ನಿಮಗೆ? ಯಾವ ವಿಷಯ ತಗೊಳ್ತಾರೆ? ಕನ್ನಡ. ಇಷ್ಟು ದಿನ ರಜೆ ಇತ್ತೆಲ್ಲ ಮಿಸ್ ಮಾಡ್ಕೊಂಡ್ರೆ ಶಾಲೆನ? ಎಷ್ಟು ಮಿಸ್ ಮಾಡ್ಕೊಂಡ್ರಿ?
0: ತುಂಬಾ
1: ತುಂಬಾ. ಈಗ ಖುಷಿ ನಾಳೆಯಿಂದ ಶಾಲೆಗೆ ಹೋಗ್ಲಿಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ.

0: ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಅಮೃತ
0: ಅಮೃತ, ಎಲ್ಲಿಂದ?
1: ಮಡಿಕೇರಿ
0: ಮಡಿಕೇರಿಯಿಂದ.
1: ಮಡಿಕೇರಿ
0: ರೇಡಿಯೋಯಿಂದ ದೂರ ಬರ್ತೀರ ನೀವು? ಶಾಲೆ ಆರಂಭ ಆಯ್ತಾ ನಿಮಗೆ? ಶಾಲೆ ಸ್ಟಾರ್ಟ್ ಆಯ್ತಾ ನಿಮಗೆ?
1: ಇಲ್ಲ.
0: ಇಲ್ಲ. ಯಾವಾಗಿಂದ?
1: ನಾಳೆ.
0: ನಾಳೆಯಿಂದ, ಜೂನ್ 1. ರೇಡಿಯೋ ಹತ್ತಿರ ಇದ್ದೀರಾ ಅಂತ ನೀವು?
1: ಇಲ್ಲ.
0: ನನ್ನ ವಾಯ್ಸ್ ನನಗೆ ಕೇಳಿಸ್ತಿದೆ, ಹಾಗಾಗಿ. ಈಗ ನಿಮಗೆ 2 ತಿಂಗಳು ರಜೆ ಇತ್ತಲ್ವಾ? ಏನು ಮಾಡಿದ್ರಿ? ಆಟ ಆಡಿದಷ್ಟೇ. ಎಲ್ಲಿಗೂ ಹೋಗಿಲ್ಲ. ಎಲ್ಲಿಗೆ ಹೋಗಿದ್ರಿ? ಅಜ್ಜಿ ಊರಿಗೆ. ಎಲ್ಲಿ ಅಜ್ಜಿ ಊರು? ಕುಂದಾಪುರ. ಏನ್ ಮಾಡ್ಕೊಡ್ರಿ ಅಜ್ಜಿ? ಏನು ಅದೆಲ್ಲ? ಮಾಮೂಲಿ ಮಾಡೋದು ತಿಂಡಿ. ಸ್ಪೆಷಲ್ ಆಗಿ ಏನ್ ಮಾಡ್ಕೊಟ್ರು ನೀನು? ನೀವು ಹೋಗಿದ್ಕೆ ಶಾವಿಗೆ. ಇಷ್ಟ ಆಯ್ತಾ? ಈಗ ರಜೆ ಎಲ್ಲ ಮುಗಿತಲ್ಲ, ಬೇಜಾರ ನಾಳೆಯಿಂದ ಶಾಲೆಗೆ ಹೋಗಕ್ಕೆ? ಖುಷಿ ಇದೆಯಾ? ನಿಜ ಖುಷಿ ಇದೆಯಾ? ಬೇಜಾರಿದೆಯಾ? ಖುಷಿ ಇದೆ. ಸಾಕು ರಜೆ ಅಲ್ವಾ? ಏನು ಕಲ್ತಿದ್ದೀರಿ ಇವತ್ತು? ಹೇಳಿ.
1: ಆನಂದ ರಾಮಾಯಣ ಆತ್ಮ

0: ಆಯ್ತಾ? ಹೀಗೆ ಕರೆ ಮಾಡ್ತಾ ಇರಿ. ನಾಳೆಯಿಂದ ಖುಷಿಯಾಗಿ ಶಾಲೆಗೆ ಹೋಗಿ.
1: ಓಕೆ.

0: ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಚಾರ್ವಿಕಾ.
0: ಚಾರ್ವಿಕಾ. ಹಲೋ,
1: ಹಲೋ,
0: ಏನು ಹೆಸರು ನಿಮ್ಮದು?
1: ಚಾರ್ವಿಕಾ.
0: ಚಾರ್ವಿಕಾ. ಎಲ್ಲಿಂದ ಚಾರ್ವಿಕಾ?
1: ಮಯ್ಯಾಳದಿಂದ.
0: ಮಯ್ಯಾಳದಿಂದ. ಯಾವ ತರಗತಿ? ಯಾವ ತರಗತಿಲಿ ಓದ್ತಿರೋದು ನೀವು?
1: ಕನ್ನಡ
0: ಕ್ಲಾಸ್ ಕ್ಲಾಸ್ ಯಾವುದು ಅಂತ?
1: ಕ್ಲಾಸ್ ಇನ್ನು ಮೂರು.
0: ಇನ್ನು ಮೂರು?
1: ಹಾಂ
0: ಈಗ ಮೂರು
1: ಹಾಂ
0: ಮತ್ತೆ
1: ಇನ್ನು.
0: ಎರಡರಿಂದ ಮೂರಾ?
1: ಹ್ಞೂ.
0: ಯಾವ ಸ್ಕೂಲು?
1: ಮಯ್ಯಾಳ.
0: ಮಯ್ಯಾಳ.
1: ಹಾಂ.
0: ಶಾಲೆ ಸ್ಟಾರ್ಟ್ ಆಯ್ತಾ ನಿಮಗೆ?
1: ನಾಳೆ.
0: ನಾಳೆ. ಭಯ ಆಗ್ತಿದೆಯಾ ಮಾತಾಡೋಕ್ಕೆ ನಿಮಗೆ? ಭಯ ಆಗ್ತಿಲ್ಲ. ಎರಡು ತಿಂಗಳು ರಜೆ ಇತ್ತಲ್ವ ನಿಮಗೆ? ಏನು ಮಾಡಿದ್ರಿ ಎರಡು ತಿಂಗಳು?
1: ಅಜ್ಜಿ ಮನೆಗೆ ಹೋದೆ.
0: ಅಜ್ಜಿ ಮನೆಗೆ ಹೋದೆ. ನೆಕ್ಸ್ಟ್?
1: ಚಿಕ್ಕಿ ಮನೆಗೆ.
0: ಖುಷಿ ಆಯ್ತಾ ನಿಮಗೆ? ಮತ್ತೆ ಮನೆಗೆ ಬಂದ್ರಾ? ಖುಷಿ ಆಯ್ತಾ ನಿಮಗೆ? ಏನು ಕಲ್ತಿದ್ದೀರಿ ಇವತ್ತು?
1: ಹಾಡು.
0: ಹೇಳಿ.

0: ತಲೆದ್ದಿತು. ಅದನ್ನು ಕಂಡು ಗೌಡನಿಗೆ ಆಸೆಯಾಯಿತು. ಆಸೆಯಿಂದ ಗೌಡ ಉದ್ದ ಕತ್ತಿ ತಂದನು. ಕತ್ತಿಯಿಂದ ಅದರ ಹೊಟ್ಟೆ ಕೊಯ್ದು ಬಿಟ್ಟನು. ರಕ್ತ ಸುರಿದು ಬಾತುಕೋಳಿ ಸತ್ತುಕೋಯಿತು. ಅದನ್ನು ಕಂಡು ಗೌಡನಿಗೆ ದುಃಖವಾಯಿತು. ಅದನ್ನು ಕಂಡು ಗೌಡನಿಗೆ ದುಃಖವಾಯಿತು.
1: ಇಷ್ಟೇ. ಯಾರು ಹೇಳ್ಕೊಟ್ಟಿದ್ದು ನಿಮಗೆ?
0: ಜಲೀಲ್ ಸರ್.
1: ಸರ್ ಹೀಗೆ ಕರೆ ಮಾಡ್ತಾ ಇರಿ. ನಾಳೆಯಿಂದ ಖುಷಿ ಅಲ್ವಾ ಶಾಲೆಗೆ ಹೋಗ್ಲಿಕ್ಕೆ ನಿಮಗೆ? ಸರಿ.
2: ಪುಟ್ಟ, ನಿಂಗೆ ಟೀಚರ್ ಆಗ್ಬೇಕು ಅಂತ ಆಸೆ ಅಲ್ವಾ?
3: ಹೌದು.
2: ಟೀಚರ್ ಆಗಿದ್ರೆ ಏನ್ ಮಾಡ್ತಿದ್ದೆ?
3: ನಿಂಗೆ, ಅಪ್ಪಂಗೆ, ಅಣ್ಣಂಗೆ ಎಲ್ರಿಗೂ ಪರೀಕ್ಷೆ ಮಾಡ್ತಿದ್ದೆ.
2: ಆಹಾ, ಆಮೇಲೆ
3: ಮಾರ್ಕ್ಸ್ ಹಾಕ್ತಿದ್ದೆ.
2: ಹೌದಾ? ಎಷ್ಟೆಷ್ಟು ಮಾರ್ಕ್ಸ್ ಹಾಕ್ತಿದ್ದೆ?

0: ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ನಾನು ಅನುಶ್ರೀ ಎಂ ಕೆ.
0: ಎಲ್ಲಿಂದ ಅನುಶ್ರೀ?
1: ನಾನು ಚೇರಂಬಾಣೆಯಿಂದ.
0: ಚೇರಂಬಾಣೆಯಿಂದ. ಯಾವ ತರಗತಿ ನೀವು?
1: ನಾನು 10ನೇ ತರಗತಿ.
0: ಈಗ 10?
1: ಈಗ 10.
0: 9ರಿಂದ 10.
1: ಹೌದು.
0: ಯಾವ ಶಾಲೆ ನೀವು?
1: ನಾನು ಶ್ರೀ ರಾಜರಾಜೇಶ್ವರಿ ಸ್ಕೂಲ್,
0: ಹ್ಞೂ ಹ್ಞೂ ಹ್ಞೂ
1: ಕೊಟ್ಟೂರು.
0: ಕೊಟ್ಟೂರು, ಚೇರಂಬಾಣೆ.
1: ಹೌದು.
0: ಈಗ 2 ತಿಂಗಳು ನಿಮಗೆ ರಜೆ ಇತ್ತಲ್ವಾ?
1: ಹೌದು.
0: ಹ್ಞೂ. ಈಗ ನಾಳೆಯಿಂದ ಶಾಲೆ.
1: ನಾಳೆಯಿಂದ ಶಾಲೆ.
0: ಹ್ಞೂ. ಆರಂಭ ಆಗಿದೆಯಾ ಇಲ್ಲ ನಾಳೆಯಿಂದನಾ?
1: ನಾಳೆಯಿಂದ ಸ್ಟಾರ್ಟ್.
0: ನಾಳೆಯಿಂದ. ಬೇಜಾರಾ, ಖುಷಿನಾ?
1: ಇಲ್ಲ, ಖುಷಿ ಉಂಟು.
0: ಖುಷಿ ಉಂಟಾ? ಯಾಕೆಂದರೆ ಈ ಸತಿ 10th ಅಲ್ಲ,
1: ಹೌದು, ಟೆಂತ್.
0: ಪಬ್ಲಿಕ್ ಎಕ್ಸಾಮ್. ಭಯ
1: ಹೌದು.
0: ಇದೆಯಾ?
1: ಭಯ ಇಲ್ಲ,
0: ಹಾಂ.
1: ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ,
0: ಹಾಂ
1: ಖುಷಿ
0: ಹಾಂ.
1: ಆಗುತ್ತೆ.
0: ಚೆನ್ನಾಗಿ ಓದ್ಕೊಂಡ್ರೆ ಪರೀಕ್ಷೆ ಸುಲಭ ಆಗುತ್ತೆ.
1: ಹೌದು.
0: ಹ್ಞೂ. ಏನು ಮಾಡಿದ್ರಿ 2 ತಿಂಗಳು?
1: 2 ತಿಂಗಳು ನಾನು ಅಜ್ಜಿ ಮನೆಗೆ ಹೋಗಿದ್ದೆ,
0: ಹ್ಞೂ.
1: ಮತ್ತೆ ಮನೇಲಿ ಓದ್ಕೊಳ್ತಾ ಇದ್ದೆ.
0: 10th?
1: ಹೌದು, ಬೇರೆಯವ್ರ ಕೈಯಿಂದ ಬುಕ್ ತಕೊಂಡು.
0: ಹ್ಞೂ ಹ್ಞೂ ಹ್ಞೂ. ಗುಡ್.
1: ಹೌದು
0: ಅರ್ಥ ಆಯಿತು ನಿಮಗೆ, ನೀವೇ ಓದ್ಕೊಂಡು?
1: ಹೌದು, ಅರ್ಥ ಮಾಡ್ಕೊಂಡು ಹೋಗ್ತೀನಿ.
0: ಅರ್ಥ ಮಾಡ್ಕೊಂಡು ಓದ್ತೀರಾ? ಯಾರು
1: ಹೌದು.
0: ಹೇಳ್ಕೊಡ್ತಾರಾ ಮನೇಲಿ?
1: ಇಲ್ಲ, ನಾನು ನನ್ನ ಪಾಡಿಗೆ ಹೋಗ್ತೀನಿ.
0: ಹ್ಞೂ. ನಿಮ್ಮ ಪಾಡಿಗೆ ನೀವು ಓದ್ತೀರಾ?
1: ಹೌದು.
0: ಹ್ಞೂ ಹ್ಞೂ ಹ್ಞೂ. ಇನ್ನೇನು, ನಾಳೆ ಶಾಲೆ ಆರಂಭ ಆಗುತ್ತಲ್ಲ.
1: ನಾಳೆಯಿಂದ
0: ಹ್ಞೂ
1: ಸ್ಟಾರ್ಟ್.
0: ಹ್ಞೂ. ಏನೆಲ್ಲ ಮಾಡಿಕೊಟ್ರು ಅಜ್ಜಿ?
1: ಅಜ್ಜಿ ಮನೆಗೆ ಹೋದಾಗ ಎಲ್ಲ ತಿಂಡಿ ಊಟ ಎಲ್ಲ.
0: ಹ್ಞೂ. ಎಲ್ಲ ಸ್ಪೆಷಲ್ ಮಾಡಿಕೊಟ್ರಾ?
1: ಹೌದು.
0: ಖುಷಿಯಾಯಿತು.
1: ಖುಷಿ ಆಯ್ತು.
0: ಹ್ಞೂ. ಏನು ಕಲ್ತಿದ್ದೀರಿ ಇವತ್ತು ಹೇಳಲಿಕ್ಕೆ?
1: ಇವತ್ತು ನಾನೊಂದು ಭಾವಗೀತೆ
0: ಹ್ಞೂ
1: ಹಾಡ್ತೀನಿ.
0: ಹಾಡಿ.
1: ಓಕೆ.

0: ಧನ್ಯವಾದಗಳು.
1: ತುಂಬಾ ಚಂದದ ಗೀತೆ ಹಾಡಿದ್ರಿ. ನಾಳೆಯಿಂದ
0: ಥ್ಯಾಂಕ್
1: ಖುಷಿಯಾಗಿ ಶಾಲೆಗೆ ಹೋಗಿ. ಹಂಗೆ ಆಲ್ ದಿ ಬೆಸ್ಟ್ ನಿಮಗೆ.
0: ಥ್ಯಾಂಕ್ ಯು ಸರ್. ಬಾಯ್.

0: ಹಲೋ,
1: ಹಲೋ,
0: ಯಾರು ಮಾತಾಡ್ತಿರೋದು?
1: ನಮಸ್ತೆ. ನನ್ನ ಹೆಸರು ರಿಷಿಕಾ.
0: ಯಾವ ಊರು?
1: ನಾನು ದಕ್ಷಿಣ ಕನ್ನಡದಿಂದ.
0: ಮಂಗಳೂರು.
1: ಹೌದು.
0: ಇದೇ ಮೊದಲ ಬಾರಿ ನೀವು ಕರೆ ಮಾಡ್ತಿರೋದಾ?
1: ಹೌದು, ಮೊದಲೊಮ್ಮೆ ಕರೆ ಮಾಡಿದ್ದೆ,
0: ತುಂಬ ಸಮಯ
1: ತುಂಬ
0: ಆಯಿತು.
1: ಸಮಯ ಆಯಿತು.
0: ಯಾವ ತರಗತಿ ನೀವು?
1: ನಾನು ಈಗ 10th.
0: ಈಗ 10th. ರೇಡಿಯೋ ಕೇಳ್ತೀರಾ ನೀವು?
1: ಕೇಳ್ತಿರ್ತೀವಿ.
0: ಮಡಿಕೇರಿದು ಕೇಳ್ತೀರಾ? ಯಾವೆಲ್ಲ ಕಾರ್ಯಕ್ರಮ ಕೇಳ್ತೀರಾ?
1: ಆಕಾಶ ಬುಟ್ಟಿ, ಮತ್ತೆ ಚಿನ್ನದ ಕಲ, ಗಾನಡಂಗ.
0: ಗಾನಡಂಗೂರ ಎಲ್ಲ ಕೇಳ್ತೀರಾ ನೀವು?
1: ಕೇಳ್ತಾ ಇರ್ತೇವೆ.
0: ಇನ್ಯಾರು ಕೇಳ್ತಾರೆ ಮನೆಯಲ್ಲಿ?
1: ನಾವು ಎಲ್ಲರೂ ಕೇಳ್ತೇವೆ.
0: ಮನೆಯಲ್ಲಿ ಇರೋರೆಲ್ಲರೂ ಕೇಳ್ತೀರಾ?
1: ಅಪ್ಪ, ಅಮ್ಮ, ತಮ್ಮ, ನಾನು.
0: ಖುಷಿಯಾಗುತ್ತೆ ನಿಮಗೆ ರೇಡಿಯೋ? ಯಾಕೆಂದರೆ
1: ಖುಷಿ ಆಗುತ್ತೆ.
0: ಈಗೆಲ್ಲ
1: ಅಮ್ಮ,
0: ಮೊಬೈಲ್ ಇದೆಯಲ್ಲ,
1: ನಾವು ಹೌದು,
0: ಅದರ ನಡುವೆ
1: ನಮ್ಮ
0: ಖುಷಿ.
1: ದನ ಸಾಕ್ತಾ ಇರ್ತೀವಿ, ಹಾಗೆ ಅಲ್ಲೇ ಅಲ್ಲೇ ಇಟ್ಟು ಬಿಡ್ತೇವೆ, ಅದಕ್ಕೆ ಕೂಡ ಖುಷಿ ಆಗುತ್ತೆ.
0: ಹೌದಾ? ತುಂಬ
1: ಹೌದು,
0: ಖುಷಿಯಾಯಿತು ನಿಮ್ಮ ಮಾತುಗಳು ಕೇಳಿ. ದನ
1: ಧನ್ಯವಾದ.
0: ಮೇಯಿಸ್ತಾ ಹಾಗೆ ನೀವು ಕೇಳ್ತೀರ ರೇಡಿಯೋ, ಹಸುಗಳು ಕೇಳುತ್ತೆ.
1: ಕೇಳ್ತಾ ಇರ್ತೇವೆ.
0: ಹಸುಗಳಿಗೂ ಕೂಡ ಸಂತೋಷ ಆಗುತ್ತೆ.
1: ಹೌದು,
0: ತುಂಬ ಒಳ್ಳೆಯ ವಿಷಯವನ್ನು ಹೇಳಿದ್ರಿ ಇವತ್ತು.
1: ಇಲ್ಲಾದ್ರೆ ಅದು ಕೂಗಿಕೊಂಡು ಏನಾದ್ರೂ ಮಾಡ್ಕೊಂಡು ಇರ್ತದೆ.
0: ರೇಡಿಯೋ ಕೇಳುತ್ತಾ ಅದಕ್ಕೂ
1: ಹಾಗೆ.
0: ಪ್ರಾಣಿಗಳಿಗೂ ಆನಂದ ಆಗುತ್ತೆ ಅಂತ ಹೇಳ್ತೀರ ನೀವು.
1: ಹೌದು
0: ಈಗ 2 ತಿಂಗಳು ರಜೆ ಇತ್ತಲ್ವ?
1: ಹೌದು,
0: ನಾಳೆಯಿಂದ ಶಾಲೆ.
1: ನಾಳೆಯಿಂದ ಶಾಲೆ.
0: ಖುಷಿನಾ ಅಥವಾ ಬೇಜಾರಾ?
1: ಖುಷಿ. ನೆಕ್ಸ್ಟ್ 10th.
0: ಹೌದು, ಪಬ್ಲಿಕ್ ಎಕ್ಸಾಮ್ ಇದೆ.
1: ತುಂಬಾ ಆಟ.
0: ಹೌದು.
1: ಹೌದು,
0: ಏನು ಮಾಡಿದ್ರಿ 2 ತಿಂಗಳು?
1: 2 ತಿಂಗಳು ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ರು ಸ್ಕೂಲಿಂದ, ಅದು ಮಾಡಿದೆ. ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ, ಮನೆಗೆ ಹೋಗಿ ಬಂದ್ವಿ,
0: ಖುಷಿಯಾಯಿತು.
1: ಮತ್ತೆ ಮನೆಯಲ್ಲೇ ಇದ್ವಿ.
0: ಏನು ಕಲ್ತಿದ್ದೀರಿ ಇವತ್ತು ಹೇಳಲಿಕ್ಕೆ?
1: ನಾನು ಸಾಂಗ್ ಕಲ್ತಿದ್ದೇನೆ
0: ಹೇಳಿ.
1: ರೆಕ್ಕೆಯ

0: ಕಲ್ತ್ರ?
1: ಹೀಗಿನ ಸಾಂಗ್ ಆಡಿಷನ್ ಎಲ್ಲ ಆಗ್ತಾ ಇರ್ತದೆ, ಹಾಗೆ ಕಲ್ತದ್ದು.
0: ಹ್ಞೂ, ನೀವೇ ಕಲ್ತ್ರಿ.
1: ಹೌದು.
0: ಹ್ಞೂ, ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿ,
1: ಆಯಿತು,
0: ಹಾಗೆ ಆಲ್ ದಿ ಬೆಸ್ಟ್ ನಿಮಗೆ.
1: ಧನ್ಯವಾದಗಳು.
0: ಪುಟಾಣಿಗಳೇ, ಇಂದಿನ ಚಿಣ್ಣರ ಲೋಕ ಕಾರ್ಯಕ್ರಮ ಮುಗಿಸುವ ಸಮಯ ಬಂದೇ ಬಿಡ್ತು. ಇಂದಿನ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟಾಣಿಗಳಿಗೆ ಧನ್ಯವಾದ. ಮುಂದಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶುಭ ದಿನ.
2: ಇದುವರೆಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
0: ಸಮಯ 10:32:33 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಓಂ ಶಾಂತಿ ಓಂ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ವಿಶಾಲ್ ಶೇಖರ್.

ಇನ್ನು ಕೇಳಿ, ಮನೋಜ್ ಮುಂತಶೀರ್ ಅವರು ಸಾಹಿತ್ಯ ಬರೆದಿರುವ ಬಾಹುಬಲಿ 2 ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಮಧುಶ್ರೀ, ಸಂಗೀತ ಎಂ ಎಂ ಕೀರವಾಣಿ.

ಗಾನಭಜನಾ ಕಾರ್ಯಕ್ರಮದಲ್ಲಿ ಇನ್ನು ಕೇಳಿ ಚಿಚೋರೆ ಚಿತ್ರಕ್ಕೆಂದು ಹಾಡಿದ್ದಾರೆ ಅರಿಜಿತ್ ಸಿಂಗ್, ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಪ್ರೀತಮ್ ಅವರದ್ದು.

0: పెద్దూ. ಹೊಸಕಾರ್ ಗೆಲ್ಲು ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋ ಬಿದ್ದು.
2: ವಾಟ್, ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ಓ, ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
0: ಕೂಲ್ ಆಗಿರಿ.
3: ಕೊನೆಯದಾಗಿ ಕೇಳಿ ಆಜಾದ್ ಚಿತ್ರದ ಗೀತೆ. ಸಂಗೀತ ಅಮಿತ್ ತ್ರಿವೇದಿ, ಸಾಹಿತ್ಯ ಬರೆದಿದ್ದಾರೆ ಅಮಿತಾ ಭಟ್ಟಾಚಾರ್ಯ, ಹಾಡಿದ್ದಾರೆ

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:55 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: मीडियम वेव 366.3 मीटर अर्थात 819 किलोहर्ट्ज और एफएम गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण एफएम रेनबो 102.6 मेगाहर्ट्ज पर किया जाएगा। यह कार्यक्रम आकाशवाणी के दिल्ली केंद्र से प्रसारित किया गया।
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
2: ನನ್ನ ಪ್ರಿಯ ದೇಶಬಾಂಧವರೇ ನಮಸ್ಕಾರ. ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುತ್ತಿರುವುದು ನನಗೆ ಬಹಳ ಸಂತೋಷವೆನಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಜನರು ರಾಷ್ಟ್ರ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
3: ನಮಸ್ತೆ ಸರ್.
4: ನಮಸ್ತೆ ಸರ್.
2: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
3: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021 ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
2: ಮತ್ತು ಗುರಿಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
4: ನಮಸ್ತೆ ಸರ್, ನನ್ನ ಹೆಸರು ಗುರಿಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ

0: ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡ್ಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬಾ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನ ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನ ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳ ಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನು, ಅಪ್ಪ ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು ಟಿವಿ ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ ನೀನು ಈಗ ನನಗೆ ಟಿವಿ ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು ಟಿವಿ ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ ನೋಡಿ ಗುರಿಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
1: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
0: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು, ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ, ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮ ಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು? ಏನು ಯೋಚಿಸಿದ್ದೀರಿ? ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ? ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ?

0: ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
1: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, ಒಂದು ದಿನ ಉತ್ತಮವಾಗಿಲ್ಲ ಅಥವಾ ಒಂದು ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ

0: ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021 ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ. ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನು ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನು ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, ಸಬ್-10 ಅಥವಾ ಸಬ್-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬಾ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲಾ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
2: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು, ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ, ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರಿಂದರ್ ವೀರ್, ನೀವು ಏನು ಹೇಳ ಬಯಸುತ್ತೀರಿ?
0: ನಾವಿಬ್ಬರೂ ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.

0: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
1: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಮ್ಪನ್ನಾ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು, ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡಾ. ಅಂದಹಾಗೆ ಲಂಗ್ಡಾ ಮಾವಿಗೆ ಒಂದು ವಿಶೇಷತೆ ಇದೆ, ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ

ಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲಾ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿ ಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲಾ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನು ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢನ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ
14

ನಾಲ್ಕು ನೂರರಿಂದ 1500 ಹಳೆಯದೆಂದು, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆಯೆಂದು ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್, ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ

ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು, ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹುದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು, ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು, ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ. ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ 1 ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ 1 ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರು

0: ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ, ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ

ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಮಾತನಾಡಿಸುತ್ತಾರೆ ಕೆಎಲ್ ರಾಜೇಶ್ವರಿ.

ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಗೀತಮಯ ವನಿತಾ ವಿಹಾರ ಅಂತಾನೆ ಹೇಳಬಹುದು. ನೀವೇ ಕೇಳಿದ ಹಾಗೆ ಈ ಒಂದು ಸುಶ್ರಾವ್ಯ ಕಂಠದ ಒಡತಿ ಸುಧಾಗಡಿಯಾರ್ ಅವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಈಕೆ ಸಂಗೀತ ಸಂಯೋಜಕಿ, ಹಾಗೆನೇ ಗಾಯಕಿ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ

0: ಮಾಡಿದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೆಲೋಡಿಕಾ ಅನ್ನುವಂತಹ ವಿಶಿಷ್ಟ ವಾದನವನ್ನು ಕೂಡ ಇವರು ನುಡಿಸ್ತಾರೆ. ನಮಸ್ಕಾರ ಸುಧಾ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾರ ಹತ್ರ ಕಲ್ತ್ರಿ ಸಂಗೀತನ?
1: ನನ್ನ ಸಂಗೀತ ಪಯಣ ಶುರುವಾಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮದುವೆ ಆದ ನಂತರ ಮೇಡಮ್.
0: ಓಹೋ.
1: ಮೂಲತಃ ಉಡುಪಿಯವರು ನಾವು. ಮನೆಯಲ್ಲಿ ಚಿಕ್ಕಂದಿನಿಂದಲೂ ಸಂಜೆ ದೀಪ ಹಚ್ಚಿದ ತಕ್ಷಣ ಮನೆಯಲ್ಲಿ ಒಂದ್ ತಾಸ್ ಭಜನೆ ಮಾಡ್ಬೇಕು, ಅದೊಂದು ಕ್ರಮ. ದಿನಾಲು ಶಾಲೆಯಿಂದ ಬಂದ ತಕ್ಷಣ ನೀವು ಹೋಮ್ವರ್ಕ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ತಾಸ್ ಭಜನೆ ಅಂತೂ ಮಾಡ್ಲೇಬೇಕು. ಅದು ಚಿಕ್ಕಂದಿನಿಂದ ಇತ್ತು ಅಭ್ಯಾಸ, ಅಷ್ಟಕ್ಕೆ ಸೀಮಿತವಾಗಿತ್ತು. ಶಾಲೆಗಳಲ್ಲಿ ಎಲ್ಲಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಅದು ಬಿಟ್ರೆ ಸಂಗೀತ ಕಲಿಬೇಕು ಅನ್ನೋದು ಒಂದು ಒಳಗಡೆ ಒಂದು ಇತ್ತು ನನಗೆ. ಮನೆಯಲ್ಲಿ ಆ ತರ ಒಂದು ಪ್ರೋತ್ಸಾಹ ಇರಲಿಲ್ಲ. ತಂದೆ ತಾಯಿಗಳು ಹೆಣ್ಮಕ್ಳು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಚೌಕಟ್ಟಿನಲ್ಲೇ ನಾವು ಬೆಳೆದವರು, ಹಾಗಾಗಿ ಅದು ಒಳಗಡೆನೆ ಹಾಗೇನೆ ಉಳ್ಕೊಂಡ್ಬಿಡ್ತು ಮನಸ್ಸಲ್ಲಿ. ಆದ್ರೆ ಸಂಗೀತವನ್ನ ನಾವು ಅಂದ್ರೆ ದೇವರ ನಾಮವನ್ನ ಮನೆಯಲ್ಲಿ ಭಜನೆಯ ಮೂಲಕ ಹಾಡ್ಕೊಂಡು ಬಂದ ಪದ್ಧತಿ ಇತ್ತು. ಮದುವೆ ಆದ ನಂತರ ಬೆಂಗಳೂರಿಗೆ ಬಂದ್ಮೇಲೆ ಎರಡು ಮಕ್ಕಳು ನನಗೆ ಹುಟ್ಟಿ, ಅವು ಮಕ್ಕಳು ಬೆಳೀತಾ ಇರುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸಂಗೀತ ಸಂಸ್ಥೆ, ಮ್ಯೂಸಿಕ್ ಹೌಸ್ ಅಂತ ಒಂದು ಸಂಗೀತ ಸಂಸ್ಥೆ ಇತ್ತು ಆಗ. ಇದು 2001 ವಿಷಯ. ಅಲ್ಲಿ ನಮ್ಗೆ ನಮ್ಮ ಗುರುಗಳಾದ ಪಂಡಿತ್ ಪ್ರಕಾಶ್ ಕುಮಾರ್ ಹೆಗ್ಡೆ ಹಾಗೂ ಅವರ ಶ್ರೀಮತಿಯಾದ ಮಂಗಳಾಂಬಾ ಹೆಗ್ಡೆ ಅವರ ಪರಿಚಯ ಆಯ್ತು. ಮೊದಲು ಹೀಗೆ ಸಂಸ್ಥೆ ನೋಡಿದ ತಕ್ಷಣ ಹೋಗಿ ಹೀಗೆ ಮಾತಾಡ್ಸಿದ್ವಿ. ಮಾತಾಡಿಸ್ತಾ ಅವರ ಮಕ್ಕಳು ನಮ್ಮ ಮಕ್ಕಳು ಸಮವಯಸ್ಕರ ಆಗಿರೋದ್ರಿಂದ ಮಕ್ಳು ಮಕ್ಕಳು ಮೊದಲಿಗೆ ಫ್ರೆಂಡ್ಶಿಪ್ ಆಯ್ತು. ಅಲ್ಲಿಂದ ಮಾತಾಡ್ತಾ ಹಾಗೆ ಹೇಳ್ದೆ, ಫಸ್ಟ್ ಮಕ್ಕಳಿಗೆ ಹಾಕ್ತೀನಿ ಅಂತ ಹೇಳಿದೆ. ನನ್ಗೆ ಫಸ್ಟ್ ಕೇಳಲಿಕ್ಕೆ ಮುಜುಗರ ಆಯ್ತು, ಆಸೆ ಇತ್ತು ಒಳಗಡೆ. ಅದು ನನ್ನನ್ನು ಅಲ್ಲಿ ಕರೆದು ಹೋಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ. ಅಲ್ಲಿ ಹೋಗಿ ನಾನು ಹೇಳಿದೆ, ಮೇಡಮ್ ನಾನು ನನ್ನ ಮಕ್ಕಳಿಗೆ ಸಂಗೀತಕ್ಕೆ ಹಾಕ್ಲಾ, ಈ ತರ ನಾವು ಮನೇಲಿ ಭಜನೆ ಮಾಡ್ತೇವೆ, ಅದಕ್ಕೆ ನನಗೆ ಸಹವಾದ್ಯಗಳು ಬೇಕು. ಇದು ನಮ್ಮ ಯಜಮಾನರ ಒಂದು ಆಸೆನೂ ಆಗಿತ್ತು. ಅವರು ತುಂಬಾ ಮುಂಚೆಯಿಂದ ಅವರು ಆಸೆ ಪಡ್ತಾ ಇದ್ರು. ಅವ್ರು ಇಂಜಿನಿಯರಿಂಗ್ ಮೈಸೂರಲ್ಲಿ ಮಾಡುವಾಗ ಮೃದಂಗಂ ಕಲಿಬೇಕು, ತಬಲಾ ಕಲಿಬೇಕು ಅಂತ ಆಸೆ ಇತ್ತು ಅವರಿಗೆ. ಅಲ್ಲಿ ಕಲೀಲಿಕ್ಕೆ ಆಗ್ಲಿಲ್ಲ, ಇಂಜಿನಿಯರ್ ಆಯ್ತು, ಅವರ ಆಸೆನೂ ಅದಾಗಿತ್ತು. ಸೊ ಮಕ್ಕಳಿಗೆ ನಾನು ದೊಡ್ಡ ಮಗನಿಗೆ ತಬಲಾಗೆ ಫಸ್ಟ್ ಹಾಕಿದೆ. ತಬಲಾಗ್ ಹೋಗುವಾಗ ಅವನ್ ಕರ್ಕೊಂಡು ಹೋಗಿ ಬರುವಾಗ ನಾನು ಅಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಅವನ್ ತಬಲಾ ಪ್ರಾಕ್ಟೀಸ್ ಮಾಡುವಾಗ ನಾನು ಅಲ್ಲಿ ಕುತ್ಕೊಳ್ಳೋದು, ಬೇರೆ ಅವರು ಸಂಗೀತ ಕ್ಲಾಸ್ ಎಲ್ಲ ಬೇರೆ ಬೇರೆ ಇದ್ರಲ್ಲಿ ನಡೀತಾ ಇರುವಾಗ ನಾನು ಕೇಳ್ತಾ ಇರ್ತಾ ಇದ್ದೆ. ಅವನು ಮಧ್ಯದಲ್ಲಿ ಅವನು ನಿಲ್ಸ್ಬಿಟ್ಟ 6 ತಿಂಗಳು, ಚಿಕ್ಕ ಮಗು ಅವನು. ಅವನಿಗೆ ತಬಲಾಗ ಹಾಕಿದಾಗ ಒಂದು 6 ವರ್ಷ, ಅವನ ಪಾಪ ಕೈ ಎಲ್ಲ ತುಂಬಾ ಪುಟ್ಟದಲ್ವಾ, ಅವ್ನು ನಿಲ್ಸದ ಅಂತ ನಾನು. ಆದ್ರೂ ನಾನು ನನ್ನ ಗುರುಗಳ ಹತ್ರ ಹಾಗೆ ಪರಿಚಯದಲ್ಲೇ ಇದ್ದೆ, ಅವ್ರಿಗೆ ಹೇಳ್ದೆ, ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಗುರುಗಳವನು, ಏನ್ ಮಾಡೋದು ಅಂದಾಗ, ತೊಂದ್ರೆ ಇಲ್ಲ ಅವ್ರಿಗೆ ಬಿಡಿ, ಸ್ವಲ್ಪ ಮಧ್ಯದಲ್ಲಿ ಅವ್ರಿಗೆ ಕೊಡಿ ಟೈಮು, ಮತ್ತೆ ಅವ್ರು ಮನ್ಸು ಮಾಡ್ಬೋದು ಅಂತ ಹೇಳಿದ್ರು. ಸರಿ, ಮತ್ತೆ 6 ತಿಂಗಳಿಗೂ ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಹೋದೆ. ಆಗ ಅವರು ಅಲ್ಲಿ ಕೀಬೋರ್ಡ್ಗೆ ಹಾಕಿದ್ರು ಅವನಿಗೆ. ಸರಿ, ಅವನಿಗೆ ಕೀಬೋರ್ಡ್ ಶುರುವಾಯ್ತು. ಕೀಬೋರ್ಡ್ಗೆ ಅವನಿಗೆ ಏನು ಹೇಳ್ಕೊಡ್ತಾರೋ ಅದನ್ನ ಪಾಠಗಳನ್ನ ಮನೆಗೆ ಬಂದ ತಕ್ಷಣ ಅವ್ನು ನುಡಿಸುವಾಗ ನಾನು ಅವನ ಜೊತೆ ಕುತ್ಕೋತಾ ಇದ್ದೆ. ಕುತ್ಕೊಂಡು ಅವನ್ ನುಡಿಸ್ತಾನೋ ಇಲ್ವೋ ನಾನ್ ನುಡಿಸ್ಬಿಡ್ತಿದ್ದೆ. ಅಲ್ಲಿ ನನ್ಗೆ ಎಲ್ಲೋ ಒಂಥರ ಕುತೂಹಲ ಬಂತು. ಓ, ಇದೇನೋ ಇದೆ, ಇದ್ರಲ್ಲಿ ಏನೋ ಕಲೀಲಿಕ್ಕೆ ನನ್ನಿಂದ ಆಗೋ ಅಂತದ್ದೇನೋ ಅನಿಸ್ತಾ ಇದೆ ನನಗೆ ಅಂತ ನಾನು ಕಲಿಯಕ್ಕೆ ಶುರು ಮಾಡಿದೆ. ಮಕ್ಕಳಲ್ವಾ, ಅವ್ರಿಗೆ ಏನೋ ಅಂದ್ರೆ ಒಂದ್ಸಲ ನುಡಿಸ್ತಾರೆ ಹೋಗ್ಬಿಡ್ತಾರೆ, ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಅದು ಚೆನ್ನಾಗೂ ಇರುತ್ತೆ. ಆದ್ರೆ ನನ್ಗೆ ಏನನ್ಸ್ತಾ ಇತ್ತು, ಅವ್ನು ನುಡಿಸಿದ್ದೇನಾದ್ರೂ ತಪ್ಪಿರ್ಬೋದಾ ನೋಡೋಣ ಅಂತ ನಾನು ಪ್ರಯತ್ನ ಪಟ್ಟು ಸುಮ್ನೆ ಹಿಂಗೆ ಹಿಂಗೆ ನುಡಿಸ್ತಾ ಇದ್ದೆ. ಸರಿ, ಅದು ಇರ್ಬೋದು, ಆದ್ರೆ ನಂದು ಫಿಂಗರಿಂಗ್ ಎಲ್ಲ ತಪ್ಪ ಆಗ್ತಾ ಇತ್ತು. ಅದಕ್ಕೆ ಅನ್ಕೊಂಡೆ, ಅಯ್ಯೋ ನಾನು ತಪ್ಪು ನುಡಿಸ್ತೀನೇನೋ, ಬಟ್ ಏನೋ ಇದೆ ಇದ್ರಲ್ಲಿ ಅಂತ ಅಲ್ಲಿ ಕುತೂಹಲ ಬಂತು. ನೆಕ್ಸ್ಟ್ ದಿನ ಕ್ಲಾಸಿಗೆ ಹೋದ ಮಂಗಳಾಂಬೆ ಮೇಡಮ್ ಅವ್ರನ್ನ ಕೇಳಿದೆ, ನನ್ನ ಭಜನೆಗೆ ಸರಿಯಾಗಿ ಏನಾದ್ರೂ ಹಾರ್ಮೋನಿಯಂ ಕಲಿಬಹುದಾ ಅಂದಾಗ, ಓ ಖಂಡಿತ ಕಲಿಯರಿ ಸುಧಾ ಅವರೇ, ನೀವು ಭಜನೆ ಹಾಡ್ತೀರಾ ಇಷ್ಟು ಚೆನ್ನಾಗಿ, ನಿಮ್ಗೆ ಇದು ಸಹ ವಾದನ ತುಂಬಾ ಉಪಯುಕ್ತ ಆಗುತ್ತೆ, ಖಂಡಿತ ನೀವು ಕಲಿಯಕ್ಕೆ ಶುರು ಮಾಡ್ತೀರಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಿರಿ, ಅದರಲ್ಲಿ ನಿಮ್ಗೆ ಕೆಲವು ರಾಗಗಳ ಪರಿಚಯ ಆಗತ್ತೆ. ಅವ್ರು ಅವತ್ ಹೇಳಿದ ಮಾತು ಮುಂದುವರ್ಸ್ಕೊಂಡು ನಿಮ್ಮದೇ ಆದ ಭಜನೆಗಳಿಗೆ ರಾಗ ಹಾಕ್ಬಹುದು ಅಥವಾ ಸಂಯೋಜನೆ ಮಾಡಬಹುದು, ಇನ್ನೇನೋ ನೀವು ಕಂಡ್ಕೋಬಹುದು, ಎಲ್ಲಾನು ನಾವು ಹೇಳ್ಕೊಡ್ಬೇಕಂತಿಲ್ಲ, ಮಾಡಿ, ಖಂಡಿತ ಮಾಡಿ, ಶಾಸ್ತ್ರೀಯ ಸಂಗೀತವನ್ನೇ ಶುರು ಮಾಡಿ ಅಂತ ಹೇಳಿ ಅವರು ಶಾಸ್ತ್ರೀಯ ಸಂಗೀತ ಓಕಲು ಶುರು ಮಾಡಿದ್ರು. ಜೊತೆ ಜೊತೆಗೆ ನನಗೆ ಹಾರ್ಮೋನಿಯಂಗೆ ಹೇಳಿ ಶುರು ಮಾಡಿದ್ರು. ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳು, ಅತ್ತೆ ಇದ್ರು, ಯಜಮಾನ್ರು, ಎಲ್ಲ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿದೆ.
0: ಈ ನಿಮ್ಮ ಸಂಗೀತ ಪಯಣ ಶುರು ಆಯ್ತಲ್ಲ, ಇದಕ್ ಮುಂಚಿನ ಹಂತ ಅಂದ್ರೆ ನೀವು ಭಜನೆ ಹಾಡ್ತಾ ಇದ್ದೀರಿ, ಈಗ ನಿಮ್ಮ ಧ್ವನಿಯಲ್ಲಿ ನಾವು ಒಂದು ಭಜನೆಯನ್ನ ಕೇಳ್ಬಹುದಾ?
1: ಓಹ್, ಖಂಡಿತ ಕೇಳ್ಬಹುದು ಮೇಡಮ್.

0: ಇದು ನೀವು ಹಾಡ್ತಾ ಇದ್ದಂತ ಭಜನೆ, ಮುಂಚೆ ಚಿಕ್ಕವರಿದ್ದಾಗ ಹಾಡ್ತಾ ಇದ್ದಿದ್ದು,
1: ಚಿಕ್ಕಂದಿನೂ ಹಾಡ್ತಾ ಇದ್ದೆ, ಈಗ ಸ್ವಲ್ಪ ಕಲ್ತು ಸ್ವಲ್ಪ ಇನ್ನು ಅದನ್ನ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ.
0: ಆಮೇಲೆ ನೀವು ನಿಮ್ಮ ಮಗನ ಜೊತೆ ಕೀಬೋರ್ಡ್ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ?
1: ಹೌದು ಹೌದು.
0: ಆಮೇಲೆ ಏನ್ ಮಾಡಿದ್ರಿ?
1: ಹಾಗೇನೆ ಶಾಸ್ತ್ರೀಯ ಸಂಗೀತವನ್ನೇ ಕಲಿತಾ ಇದ್ದು ಅಲ್ಲಿ ಅದರಲ್ಲೇ ತೊಡಗಿಸ್ಕೊಂಡೆ. ಮಗನಿಗೆ ಶುರು ಮಾಡಿದ್ದೆ ಅಲ್ವಾ, ಹಾಗೆ ಚಿಕ್ಕ ಮಗನಿಗೂ ಅಲ್ಲೇ ಸಂಗೀತದ ಅಭ್ಯಾಸ ಶುರು ಮಾಡಿದ್ವಿ. ಚಿಕ್ಕವನ್ಗೆ ಕೀಬೋರ್ಡ್ಗೂ ಹಾಕಿದ್ವಿ, ದೊಡ್ಡವನು ತಬ್ಲಾ, ಆಮೇಲೆ ಮತ್ತೆ ಅಲ್ಲಿ ಶುರುವಾಯ್ತ. ಒಂದು ಅವನ್ ಕೀಬೋರ್ಡ್ ಬಿಟ್ಟ, ದೊಡ್ಡವನು ತಬ್ಲಾ ಕಂಟಿನ್ಯೂ ಮಾಡ್ದ. ಒಟ್ಟಿನಲ್ಲಿ ಅಲ್ಲಿಂದ ಬರ್ಲೇ ಇಲ್ಲ ಆಚೆ. ಮನೆಯಲ್ಲಿ ಭಜನೆ ಜೊತೆಗೆ ಅವನು ತಬ್ಲಾಗೆ ಸುಮ್ನೆ ಒಂದು ಕೆಲವು ಸಿಂಪಲ್ ಆಗಿರುವ ಟೇಕಗಳನ್ನ ಹೇಳ್ಕೊಡ್ತಾ ಇದ್ರು ಗುರುಗಳು. ಅದಕ್ಕೆ ಭಜನ್ ಟೇಕ್, ದಾದ್ರಾ, ಆ ತರದೆಲ್ಲ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಅವನಿಗೆ ತಬ್ಲಾದ್ದು ಪ್ರಾಕ್ಟೀಸ್ ಆಗ್ತಾ ಇತ್ತು, ಅದು ಮನೆಯಲ್ಲಿ ಭಜನೆಗೆ ನಾವು ಅಳವಡಿಸ್ಕೊಳ್ತಾ ಇದ್ವಿ. ಚಿಕ್ಕವನು ಕೀಬೋರ್ಡ್ ನುಡಿಸ್ತಾ ಇದ್ದ, ನಮ್ಮ ಮನೇಲಿ ಹಾರ್ಮೋನಿಯಂ ಇತ್ತು. ಸೊ ಮನೇಲಿ ಹಾರ್ಮೋನಿಯಂ ಇಟ್ಕೊಂಡು ನಿಧಾನಾಗ ಅವನು ನುಡಿಸ್ತಾ ಇದ್ದ, ನಾವು ಹಾಡ್ತಾ ಇದ್ವಿ. ಐಗಿರಿ ನಂದಿನಿ, ಬ್ರಹ್ಮ ಮುರಾರಿಸು, ಆ ತರದ್ದೇ ಅಭ್ಯಾಸ ಮಾಡಿದ್ವಿ ಮನೇಲಿ ಮಕ್ಕಳಿಗೆ. ಅದ್ರ ಜೊತೆಗೆ ನಾನು ಹಾಡ್ಕೊಂಡು ಹೋಗ್ತಾ ಇದ್ದೆ. ಪ್ರತಿನಿತ್ಯ ನಾವು ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ದಿನಾಲು ಅವರು ಪಾಪ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಒಪ್ಕೋತಾ ಇದ್ರು. ಆಮೇಲೆ ಆಮೇಲೆ ಅಮ್ಮ ದಿನಾಲು ಅದನ್ನೇನೇನಾ ಅಂತ, ಇಲ್ಲ ಮಗ ಮಾಡ್ಬೇಕು, ಹೀಗೇನೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ನಾನು ಅವ್ರನ್ನ ಮನವೊಲಿಸಿ ಹಾಡ್ತಾ ಇದ್ದೆ. ಅವರು ಅದನ್ನ ಒಪ್ಕೊಂಡ್ರು, ಕಡೆಗೆ ನುಡಿಸ್ತಾ ಇದ್ರು. ಅದ್ರ ಜೊತೆಗೆ ನಂದು ಅಭ್ಯಾಸ ಶುರುವಾಯ್ತು ಅಲ್ಲಿ ಶುರುವಾಗಿ. ಆಮೇಲೆ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ಮೇಲೆ ಅವಾಗ ಅದಕ್ಕೆ ಸರಿಯಾಗಿ ದೇವರನಾಮ, ಭಜನ್ಸ್, ಅಭಂಗ್ಸ್ ಎಲ್ಲ ನಾನು ಅವ್ರ ಜೊತೆಗೆ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅಲ್ಲೂ ಭಜನೆಗಳನ್ನ ಇನ್ಸ್ಟ್ರೂಮೆಂಟ್ ಜೊತೆಗೆ ಹಾಡ್ಲಿಕ್ಕೆ ಶುರು ಮಾಡಿದೆ. ಆಗ ನನ್ಗೆ ನನ್ನ ವಾಯ್ಸ್ ಅಲ್ಲಿರೋ ಒಂದು ಕೆಪಾಸಿಟಿನೂ ಗೊತ್ತಾಯ್ತು. ಮೇಡಮ್ ಹೇಳೋರು ಅಂದ್ರೆ ಸಂಗೀತ ಗೊತ್ತಿಲ್ದಿರೋರು ಪಾಪ ಅವ್ರಿಗೆ ಏನು ಗೊತ್ತಿಲ್ದಿರೋರು ಅದ್ ಅನ್ಸುತ್ತೆ, ನಾವೇನೋ ಒಂದ್ ಪಿಚ್ ತಗೊಂಡ್ಬಿಡ್ತೀವಿ, ಹಾಡ್ಬಿಡ್ತೀವಿ, ಮುಂದೆ ಅದನ್ನ ರೀಚ್ ಆಗಕ್ಕಾಗಲ್ಲ. ಅವಾಗ ಶ್ರುತಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿದ್ರು ನಮ್ಗೆ. ನಮ್ಮ ಮಂಗಳಾ ಮೇಡಮ್ ಹೇಳಿದ್ರು, ನೋಡಿ ನಮ್ ನಮ್ಮ ವಾಯ್ಸಿಗೆ ಒಂದಿಷ್ಟು ಕೆಪಾಸಿಟಿ ಇರುತ್ತೆ, ಆ ಪಿಚ್ಚಲ್ಲೇ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಶಾಸ್ತ್ರೀಯಕ್ಕೂ ಹೆಲ್ಪ್ ಆಗತ್ತೆ, ಪ್ಲಸ್ ನೀವು ಹಾಡುವಂತ ಯಾವುದೇ ಹಾಡುಗಳಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಹಾಗಾಗಿ ಆ ಒಂದು ಪಿಚ್ಚನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕು, ನಿಮ್ ಕೆಪಾಸಿಟಿಗೆ ನೀವು ಕರಿ ಐದನ್ನ ಹಾಡಿ, ತುಂಬಾ ಚೆನ್ನಾಗಿರುತ್ತೆ.
0: ಇದು ನಿಮ್ಮ ಸಂಗೀತ ಪಯಣ, ಆದ್ರೆ ನೀವು ನಿಮ್ಮದೇ ಆದಂತ ಸಂಗೀತ ಶಾಲೆಯನ್ನ ಆರಂಭ ಮಾಡಿದ್ರಿ, ಒಂದು ವಾದ್ಯವನ್ನ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಇದೆಲ್ಲ ಶುರು ಆಗಿದ್ಯ ಅವಾಗ?
1: ಸಂಗೀತ ಪಯಣದಲ್ಲಿ ನಾನು ಶುರು ಮಾಡಿದಾಗ ಶಾಸ್ತ್ರೀಯ ಸಂಗೀತ ಎಲ್ಲ ಶುರು ಮಾಡಿ ಒಂದು 10 ವರ್ಷ ಆದ್ಮೇಲೆ ನಮ್ಮ ಗುರುಗಳು, ಅವರು ನಮ್ಮ ಹನುಮಂತ ನಗರದಲ್ಲಿ ಇದ್ದವರು, ಅವರ ಸ್ವಂತ ಮನೆಯನ್ನ ಮಾಡಿಕೊಂಡು ಅವರು ಬನ್ನೇರ್ಘಟ್ಟ ಹುಳಿಮಾವಿಗೆ ಹೋದ್ರು. ಅಲ್ಲಿ ಹೋಗುವಾಗ ಗುರುಗಳು ಹೇಳಿದ್ರು, ನಾವು ಇಲ್ಲಿ ಸಂಸ್ಥೆಯನ್ನ ಶಾಖೆಯನ್ನ ಕ್ಲೋಸ್ ಮಾಡ್ತಿದೀವಿ, ನೀವ್ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಂತ. ಆಗ ನಮ್ಮ ಮಕ್ಕಳು ಇನ್ನು ಆಗ 7th 8th ಓದ್ತಾ ಇದ್ರು. ಅವಾಗ ನಾನು ಅಂದ್ರೆ ಅಫಿಷಿಯಲಿ ಆಗುತ್ತೋ ಇಲ್ವೋ, ಆದ್ರೆ ನಿಮ್ಮ ಪರಿಚಯದ ಮೇಲಿದ್ರೆ ನಾನು ಅದನ್ನ ಖಂಡಿತವಾಗಿ, ನಾನು ನೀವು ನನ್ಗೆ ಯಾವ ತರ ಸಂಗೀತವನ್ನ ಧಾರೆ ಏರ್ಕೊಟ್ಟಿದ್ರೆ ಅದನ್ನ ನಾನು ಖಂಡಿತ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಆದ್ರೆ ಲಿಮಿಟೆಡ್ ಇದ್ರೆ ನನ್ಗೆ ಒಳ್ಳೇದು, ಮನೇಲಿ ಮಕ್ಕಳು ಚಿಕ್ಕವರು ಅತ್ತೆ ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು, ಪರಿಚಯದಲ್ಲಿ ಇರೋರ್ನ ಖಂಡಿತವಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಅವರ ಜೊತೆಲೂ ಟಚ್ ಅಲ್ಲಿ ಇದ್ದೆ. ಇಲ್ಲಿನೂ ನಾನು ಸಂಗೀತವನ್ನು

0: ಅವ್ರಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನನ್ನ ಸಂಗೀತವನ್ನು ಕಲಿತಾ ಮುಂದುವರ್ಸ್ಕೊಂಡು ಬಂದೆ ನಾನು. ಹಾಗೆ ಬರ್ತಾ ಇದ್ದೆ, ಮಕ್ಕಳ ಸಂಖ್ಯೆ ಮಹಿಳೆಯರ ಸಂಖ್ಯೆ ಎಲ್ಲ ಜಾಸ್ತಿ ಆಯಿತು. ಹಾಗೆ ನನಗೆ ಫುಲ್ ನಾನು ಸಂಗೀತ ಶಾಲೆ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಲಿಲ್ಲ, ಆದ್ರೂ ಬರ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳೆಲ್ಲ. ಕಲಿತು ನಾವು ಶಾಸ್ತ್ರೀಯ ಕಲಿತೇವೆ, ಕೀಬೋರ್ಡ್ ಕಲಿತೇವೆ.
1: ಈ ಒಂದು ವಾದ್ಯ ಹೇಳ್ಕೊಡೋದಿಕ್ಕೆ, ವೋಕಲ್ ಹೇಳ್ಕೊಡೋದಿಕ್ಕೆ ಎಲ್ಲದಕ್ಕೂ ನೀವೇ ಮಾಡ್ತಿದ್ರ ಅಥವಾ ಯಾರಾದ್ರೂ ಬೇರೆ ಅವ್ರ ಸಹಕಾರ ತಗೊಂತಿದ್ರ?
0: ಸಹಕಾರ ಅಂದ್ರೆ ಮೇಡಮ್ ಜೊತೆಲಿ ನಾನು ಟಚ್ ಅಲ್ಲೇ ಇದ್ದೇನೆ, ಅವರು ಹೇಳ್ತಾ ಇದ್ರು ಏನೇನು ಇದ್ರು. ಆದ್ರೆ ನಮ್ಮ ಮನೆಯಲ್ಲಿ ಮನೆಯವ್ರ ಸಹಕಾರ ಇದೆ ನನಗೆ ಫುಲ್ಲು. ಹಾಗಾಗಿ ನಾನು ಈ ತರ ಸಂಗೀತದಲ್ಲಿ ತೊಡಗಿಸ್ಕೊಳ್ಲಿಕ್ಕಾಯ್ತು. ಯಜಮಾನ್ರು ಆಯ್ತು ಮಾಡು ಅಂತ, ನಮ್ಮ ಅತ್ತೆಯವರು ಅವರಿಗೆ ಸಂಗೀತದಲ್ಲಿ ಅಭಿರುಚಿ ಇತ್ತು. ನಾವು ಹಾಡುವಾಗ ಎಲ್ಲ ಅವ್ರು ಕೇಳ್ತಾ ಇದ್ರು, ಭಜನೆ ಮಾಡುವಾಗ ಎಲ್ಲ ಕೇಳ್ತಾ ಇದ್ರು. ಅವರಿಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲದಿದ್ರು ತುಂಬಾ ಕೇಳೋರು. ಮತ್ತೆ ಮಕ್ಕಳೂ ಸ್ವತಃ ಸಂಗೀತದಲ್ಲೇ ಇರೋದ್ರಿಂದ ನಾನು ಈ ತರ ಕ್ಲಾಸ್ ಮಾಡ್ತೀನಿ ಅಂತ ಮನೆಯಲ್ಲೇ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ಏನು ನಾನು ಬೇರೆ ಎಲ್ಲ ಮಾಡಿಲ್ಲ, ಮನೆಯಲ್ಲೇ ಒಂದು ರೂಮ್ ಅನ್ನ ಸಂಗೀತಕ್ಕಂತ ಇಟ್ಕೊಂಡಿದ್ದೀನಿ.
1: ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ ನಮ್ಮ ಕೇಳುಗರಿಗೆ, ನೀವು ಒಂದು ವಿಶಿಷ್ಟವಾದ ವಾದನವನ್ನ ನುಡಿಸ್ತೀರಾ ಅಂತ. ಏನಿದು ವಾದ್ಯ, ಇದ್ರ ಪರಿಚಯ ಒಂಚೂರು ಮಾಡ್ಕೊಡಿ.
0: ಹಾ ಖಂಡಿತ, ವಾದನವನ್ನ ನಾನು ಶುರು ಮಾಡಿದ್ದೆ ಆಕ್ಚುಲಿ ಇವಾಗ ಇದು ಕರೋನಾ ಟೈಮ್ ಅಲ್ಲಿ ಇದು ಅನ್ವೇಷಣೆ ಆಗಿದ್ದು. ಕರೋನಾದಲ್ಲಿ ಈ ವಾದನ ಬಂದು ಮನೇಲಿ ಕೂತ್ಕೊಂಡಿದೆ. ನನ್ಗೇನು ಗೊತ್ತಿಲ್ಲ, ವಾದನ ಅಂದ್ರೆ ನುಡ್ಸೋದು ಅಂತ ಗೊತ್ತಿದೆ, ಆದ್ರೆ ಅದನ್ನ ಹೇಗ್ ನುಡ್ಸೋದು ಏನು ಗೊತ್ತಿಲ್ಲ. ನನ್ನ ಚಿಕ್ಕ ಮಗ ಗೌರವ್ ಗಡಿಯಾರ್ ಅಂತ, ಅವನ್ಗೆ ನುಡ್ಸ್ಬೇಕು ಅಂತ ಆಸೆ ಆಗಿ ನನ್ನ ಹತ್ರ ಕೇಳ್ದ, ಏನಾದ್ರು ಮಾಡ್ಬೇಕಂತ ಆಸೆ ಇರುತ್ತೆ. ಅವನು ತುಂಬಾ ಅದ್ರಲ್ಲೆಲ್ಲ ಏನಾದ್ರು ನುಡ್ಸ್ಬೇಕು ಏನಾದ್ರು ಮಾಡ್ಬೇಕಂದ. ಈಗಿನ ಪ್ರಸ್ತುತ ಗುರುಗಳು ನಮ್ಗೆ ವೆಂಕಟೇಶ್ ಆಲ್ಕೋಡ್ ಗುರುಗಳು, ಅವರು ಗದಗಲ್ಲಿರೋದು. ಅವರು ಒಂದ್ಸಲ ಹೀಗೆ ಹೇಳಿದ್ರು ಅವನ್ಗೆ, ನಾವು ಕಲಿತಾ ಇದೀವಿ ಈಗ ಪ್ರಸ್ತುತವಾಗಿ ನಾವೆಲ್ಲರೂ ಮನೆಯಲ್ಲಿ ನಮ್ಮ ಮಕ್ಕಳಿಬ್ರು ಗೌತಮ್ ಗಡಿಯಾರ್ ಮತ್ತೆ ಗೌರವ್ ಗಡಿಯಾರ್, ನಾವು ಶಾಸ್ತ್ರೀಯ ಸಂಗೀತವನ್ನು ಅವರಲ್ಲೇ ಮುಂದುವರಿಸಿದೀವಿ. ಅವರು ಮಾತಾಡ್ತಾ ಮಾತಾಡ್ತಾ ಹೇಳುವಾಗ ಅವ್ರು ಹೇಳಿದ್ರು, ಈ ತರ ಒಂದು ಮೆಲೋಡಿಕ ವಾದ್ಯ ಇದೆ ಗೌರವ್, ನೀನು ಪ್ರಯತ್ನ ಮಾಡ್ಬೇಕದನ್ನ ಅಂತ. ಸರಿ, ನನ್ಗೆ ಹಿಂದ್ ಬಿದ್ದ. ಅವನ್ ಹೋಗ್ಲಿಲ್ಲ, ಎಲ್ಲೂ ನಮ್ಮ ಏರಿಯಾದಲ್ಲಿ ಒಂದು ಮಾಗಡಿ ಮ್ಯೂಸಿಕ್ ಅಂತಿದೆ, ಅಲ್ಲಿ ಹೋಗಿ ನಾನು ಕೇಳಿ ಅವ್ರ ಹತ್ರ ವಿಚಾರಿಸಿ ಈ ತರ ವಾದ್ಯ ಸಿಗ್ಬೋದಾ ಅಂದ. ಖಂಡಿತ ಇದೆ ಮೇಡಮ್, ಬನ್ನಿ ತಗೊಂಡ್ ಹೋಗಿ ಅಂದ್ರು. ಸರಿ, ಅವ್ರ ಹತ್ರ ತಗೊಂಡ್ ಬಂದೆ. ಬಂದು ಮನೇಲಿ ಇಟ್ಟಿದಾನೆ, ಅವನು ಅದನ್ನ ಮುಟ್ಟಿಲ್ಲ, ಅವನ್ ಏನು ಮಾಡಿಲ್ಲ, ಅವನ್ಗೇನೋ ಮೂಡ್ ಇಲ್ವಾ. ಅದಕ್ಕೆ ಯಾಕೆ ಇದು ವಾದ್ಯ ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾನು ತೆಗ್ದ್ಬಿಟ್ಟು ನೋಡಿದೆ. ಸುಮ್ನೆ ಸರಿಗಮ ಪದನಿಸ, ನನ್ಗೆ ಹಾರ್ಮೋನಿಯಂ ಬರೋದ್ರಿಂದ ಅದ್ರಲ್ಲಿ ಸುಮ್ನೆ ಸರಿಗಮ ಪದನಿಸ ನುಡಿಸ್ದೆ. ಸರಿ, ಏನೋ ಒಂದ್ ಚೆನ್ನಾಗಿದೆಯಲ್ಲ ಈ ವಾದನ, ಇದು ಏನ್ ನುಡಿಸ್ಬೋದು ಇದ್ರಲ್ಲಿ ನೋಡೋಣ ಅಂತ. ಆ ಟೈಮಲ್ಲಿ ನಾನು ಕಲಾಚಾವಡಿಗೆ ಜಾಯ್ನ್ ಆಗಿದ್ದೆ. ಒಂದು ಕಲಾಚಾವಡಿ ಅಂತ ಫೇಸ್ಬುಕ್ ಪೇಜ್ ಅಲ್ಲಿ ಕಲಾಚಾವಡಿ ಅಂತ ಪೇಜ್ ಇದೆ ಆನ್ಲೈನ್, ಅದರಲ್ಲಿ ಜಾಯ್ನ್ ಆದಾಗ ಅಲ್ಲಿ ಎಲ್ಲಾ ತರದಲ್ಲಿ ಈಗಾಗಲೇ ನಾನೆಲ್ಲ ಭಾಗವಹಿಸ್ತಾ ಇದ್ದೆ. ದಾಸ ಚಾವಡಿಯಲ್ಲಿ, ಭಾವ ಚಾವಡಿಯಲ್ಲಿ, ಆಮೇಲೆ ಚಿತ್ರ ಚಾವಡಿಯಲ್ಲಿ ಎಲ್ಲಾನು ಭಾಗವಹಿಸ್ತಾ ಇದ್ದೆ. ಅಲ್ಲಿ ನೋಡುವಾಗ ವಾದ್ಯ ಚಾವಡಿನೂ ಇದೆ ಅವ್ರದ್ದು ಸೋಮವಾರ. ಸರಿ, ವಾದ್ಯವನ್ನ ನುಡಿಸ್ತಾ ಇದ್ದೀನಲ್ಲ, ಏನಾದ್ರು ಮಾಡಬೇಕು ಅಂತ. ನವರಾತ್ರಿ ಟೈಮ್ ಆಗಿತ್ತು ಅವಾಗ. ನವರಾತ್ರಿ ಸಮಯದಲ್ಲಿ ನಾನೇನ್ ಮಾಡಿದೆ, ಈ ವಾದ್ಯವನ್ನ ತಗೊಂಡು ಶ್ರೀಮಂಗಳ ದೇವಿ ಅಂತ ಗೀತೆಯನ್ನ ನುಡ್ಸಿದೆ. ಫಸ್ಟ್ ಟೈಮ್ ನುಡ್ಸಿದ್ದೆ ಅದೇ ಹಾಡ್. ನಾನು ಮನೇಲಿ ಒಂದೆರಡ್ ಸಲ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗ್ ಬಂತಲ್ಲ ಇದನ್ನಂತ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡು ಹೇಗೋ ನನ್ಗೆ ಹಾಕ್ಲಿಕ್ಕೆ ಅಂತ ಒಂದು ಪೇಜ್ ಇದೆ ಅಲ್ವಾ, ವಾದ್ಯ ಚಾವಡಿಯಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದೆ. ಹಾಕಿದಾಗ ಎಲ್ಲರೂ ತುಂಬಾನೇ ಖುಷಿ ಪಟ್ರು, ಇವು ಹೊಸ ವಾದ್ಯ ಏನಿರುದು, ಏನು ಹೇಗೆ ಕಲ್ತ್ರಿ ಅಂತ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ರು. ಅವಾಗ ನನಗೆ ಆ ವಾದ್ಯದಲ್ಲಿ ತುಂಬಾ ಆಸಕ್ತಿ ಹುಡ್ತು. ಇವು ಇಷ್ಟು ಚೆನ್ನಾಗಿದೆಯಾ, ನಿಜವಾಗ್ಲೂ ಈ ವಾದ್ಯ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಮತ್ತಿನ್ನೇನೇನೇನೋ ನುಡ್ಸ್ಲಿಕ್ಕೆ ಶುರು ಮಾಡಿದೆ.
1: ನೀವು ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಮಗೂ ಆಸಕ್ತಿ ಹುಡ್ತಾ ಇದೆ, ಹೇಗಿದೆ ಅದು ಕೇಳಬೇಕು ಅಂತ ಒಂಚೂರು ನುಡ್ಸಿ.
0: ಖಂಡಿತ ಖಂಡಿತ, ಇದು ಶ್ರೀಮಂಗಳಾದೇವಿ ನಾನು ಕಲಾಚಾವಡಿಯಲ್ಲಿ ನುಡಿಸಿದ ಮೊದಲ ಗೀತೆ, ಹಾಗೂ ನನ್ನ ಮೆಲೋಡಿಕಾದಲ್ಲಿ ಮಾಡಿದ ನಾನು ಮೊದಲನೇ ಪ್ರಯತ್ನದ ಗೀತೆ. ಈಗ ನಿಮ್ಮೊಂದಿಗೆ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.

0: ತುಂಬಾನೇ ಚೆನ್ನಾಗಿ ನುಡಿಸ್ತೀರ.
1: ಒಂಥರ
0: ಇದು ಹೇಗಿದೆ ಅಂದ್ರೆ ಬಾಯಲ್ಲಿ ಹಾಡ್ದ ಹಂಗೆ ಇದೆ. ನೀವ್ ಇದನ್ನ ನುಡಿಸುವಾಗ ನಾನ್ ನೋಡ್ತಾ ಇರೋ ಹಾಗೇನೆ, ನೀವು ಒಂದು ಪೈಪ್ ತರದ ಒಂದು ವಸ್ತುವನ್ನ ಬಾಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಫಿಂಗರಿಂಗ್ ಮಾಡ್ತಾ ಇದ್ದೀರ, ಕೀಬೋರ್ಡ್ ತರ ಒಂದು ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡಿದ್ರೆ ಅಂದ್ರೆ ಎರಡೂ ಬಳಕೆ ಆಗತ್ತೆ ಈ ವಾದನದಲ್ಲಿ ಅಲ್ಲ?
1: ಹೌದು ಮೇಡಮ್, ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಕೀಬೋರ್ಡ್ ಅಲ್ವಾ, ಸುಮ್ನೆ ಕೈಯಲ್ಲಿ ನುಡಿಸಿದ್ರೆ ಸಾಕು, ಇದಕ್ಕೆ ಯಾಕೆ ಈ ಪೈಪಿನ ಒಂದು ಅಗತ್ಯ ಏನು, ಅಥವಾ ಬಾಯಲ್ಲಿ ಇಟ್ಕೊಂಡು ನುಡಿಸುವಂತದ್ದು ಏನು ಅಂತ. ಪೈಪ್ ಇಲ್ದಿದ್ರೆ ಕೀಬೋರ್ಡ್ ಸೌಂಡೇ ಮಾಡಲ್ಲ. ಇದರಲ್ಲಿರೋ ಒಂದು ವಿಶೇಷನೇ ಅದು. ಕೀಬೋರ್ಡ್ ತರ ಅಲ್ಲ ಇದು ಮೆಲೋಡಿಕ, ಇದನ್ನ ನಾವು ಗಾಳಿ ಮೂಲಕ ಅದನ್ನ ನುಡಿಸ್ಬೇಕು. ಬಾಯಲ್ಲಿ ಗಾಳಿಯನ್ನ ಕಂಟ್ರೋಲ್ ಇಟ್ಕೊಂಡು ಗಾಳಿಯನ್ನ ಅದಕ್ಕೆ ತಕ್ಕನಾಗಿ ನಾವು ಬಿಟ್ಟು ತಗೊಂಡು ಮಾಡಿ ಹಾಡಿಗೆ ತಕ್ಕನಾಗಿ ನಾವು ಅದನ್ನ ಕೊಟ್ರೆ ಮಾತ್ರ ಅಲ್ಲಿ ಸೌಂಡ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅದನ್ನ ನಾನ್ ಕಂಡ್ಕೊಂಡಿದ್ದು, ನನ್ಗೆ ಗೊತ್ತಿರ್ಲಿಲ್ಲ ಮೆಲೋಡಿಕಾ ಅಂದ್ರೆ ಏನು ಅಂತ. ಕಂಡ್ಕೊಂಡಾಗ ಓ ಇದು ಹೀಗಿದೆ, ಕೈಯಲ್ಲಿ ನುಡಿಸ್ತೀನಿ ನನ್ನ ಹಾರ್ಮೋನಿಯಂ ಕೀಬೋರ್ಡ್ ಎಲ್ಲ, ಬಟ್ ಅದು ಅಲ್ಲ. ಇದರಲ್ಲಿ ವಿಶೇಷ ಅಂದ್ರೆ ಗಾಳಿ, ಇದಕ್ಕೆ ಬೇಕಾಗಿರೋದೇ ಮೇನ್ ಗಾಳಿ, ಅದಕ್ಕೆ ಆ ಪೈಪ್ ಅನ್ನು ಕೊಟ್ಟಿದ್ದಾರೆ. ಪೈಪ್ ಅನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನು ಎಟ್ ಎ ಟೈಮ್ ನುಡಿಸುವಾಗ ನಾವು ಇದನ್ನ ಬಾಯಲ್ಲಿ ಗಾಳಿನೂ ಹಾಕ್ತಾ ಇರ್ಬೇಕು.
0: ಅಂದ್ರೆ ಆ ನಿಮ್ಮ ಉಸಿರಾಟ ಏನಿದೆಯಲ್ಲ ಅದು ಕೂಡ ಶ್ರುತಿಬದ್ಧವಾಗೇ ಇರಬೇಕು.
1: ಹೌದು, ಶ್ರುತಿಬದ್ಧವಾಗಿರ್ಬೇಕು. ನಾವು ನುಡಿಸುವಾಗ ತಗೊಳ್ಳುವಾಗ ಕೀಸ್ ಏನ್ ತಗೊಳ್, ಅದನ್ನ ನಾವು ಹಿತಮಿತವಾಗಿ ತಗೊಳ್ಬೇಕು, ಇಲ್ಲಾಂದ್ರೆ ಅದು ಕರ್ಕಶವಾಗಿಯೂ ಕೇಳಿಸುತ್ತೆ. ಇನ್ನು ತುಂಬಾನೇ ಸುಧಾರಣೆ ಆಗ್ಬೇಕು ಖಂಡಿತ, ನಾನು ಇನ್ನೂ ಶುರು ಮಾಡಿದೀನಿ ಅಷ್ಟೇನೆ, ಇದರಲ್ಲಿ ಇನ್ನೂ ಕಂಡ್ಕೊಳ್ಬೇಕು, ತುಂಬಾನೇ ಕಂಡ್ಕೊಳ್ಳೋದಿದೆ.
0: ಇದೇ ಗುರುಮುಖಿನ ಕಲ್ತಿದ್ದಲ್ಲ ನೀವು?
1: ಇಲ್ಲ, ಇದನ್ನ ನಾನು ನನ್ನ ಮನೆಯಲ್ಲೇನೆ ಶುರು ಮಾಡಿದ್ದು. ಆದ್ಯ ಸುಮ್ನೆ ಹೀಗೆ ಇಟ್ಟು ಬಾಯಲ್ಲಿ ಇಟ್ಟು ನೋಡುವಾಗ ಏನು ಬಂತಲ್ಲ ಸೌಂಡ್ ಅಂತ ಶುರು ಮಾಡಿದೆ. ಇದರಲ್ಲಿ ನಾನು ಇದನ್ನ ಕಂಡ್ಕೊಂಡೆ, ಈ ತರ ಹಾಡ್ ನುಡಿಸಬಹುದು ಅಂತ ಕಂಡ್ಕೊಂಡೆ.
0: ಅಂತಂದ್ರೆ ಒಂದು ವ್ಯಕ್ತಿ ಏನಾದ್ರೂ ಕಲಿಬೇಕು, ಏನಾದ್ರೂ ಸಾಧಿಸಬೇಕು ಅಂತ ಹೊರಟಾಗ ಹತ್ತಾರು ದಾರಿಗಳು ಕಾಣುತ್ತೆ. ಹೆಜ್ಜೆ ಹಾಕೋ ಮನಸ್ಸು ನಮಗಿರ್ಬೇಕು ಅಷ್ಟೇ ಅಲ್ಲ.
1: ಖಂಡಿತ,
0: ಈಗ ನಿಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದಲ್ಲಿ ಆಸಕ್ತಿ ಇತ್ತು, ಹಾಗಂತಂದು ಅಯ್ಯೋ ನಾನೆಲ್ಲೋ ಕಳ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪದಲ್ಲೇ ಮುಳುಗ್ದೀರಾ, ಅದಕ್ಕೊಂದು ದಾರಿಯನ್ನ ಕಂಡ್ಕೊಳ್ತಾ ಹೋದ್ರಿ, ನಿಮ್ಮ ಮಕ್ಕಳ ಮೂಲಕ ಹಾದಿ ಕಂಡ್ಕೊಂಡ್ರಿ. ಅದರಲ್ಲಿ ಇವತ್ತು ನೀವು ಸಾಕಷ್ಟು ಬೆಳೆದಿದ್ದೀರಾ, ವಿಶಿಷ್ಟವಾದಂತ ವಾದನ ಬಳಕೆಯನ್ನ ಆರಂಭಿಸಿದೀರಾ, ಮತ್ತೆ ಸಂಗೀತ ಸಂಯೋಜನೆ ಕೂಡ ಮಾಡ್ತಿದ್ದೀರಾ. ನೀವು ಎಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀರಾ?
1: ಲೆಕ್ಕ ಇಟ್ಟಿಲ್ಲ, ಆದ್ರೆ ಹಾಡಿಗೆಲ್ಲ ಸಂಯೋಜನೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನನಗೆ. ಮೊದಲಿಗಾಗಿ ನಾನು ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದೆ ಅಲ್ಲ, ಅಲ್ಲಿ ನನಗೆ ಸ್ನೇಹಿತರು ತುಂಬಾ ಜನರನ್ನ ಸಂಪಾದನೆ ಮಾಡಿದೆ. ಚಂದ್ರಿಕಾ ಬದ್ರಿನಾಥ್ ಮೇಡಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇದನ್ನ ಹಾಡಿ ಅಂತ ಹೇಳಿ. ಮೊದಲನೇ ನಾನು ಸಂಯೋಜನೆ ಮಾಡಿದ್ದು ವಸುಮತಿ ಚಂದ್ರ ಅವರ ಒಂದು ಗೀತೆಗೆ, ಭಾವಗೀತೆಗೆ ಅದನ್ನ ಮೊದಲಿಗೆ ಹಾಡಿದ್ದೆ. ಇವಾಗ ಅದು ನೆನಪನೂ ಇಲ್ಲ, ಟ್ಯೂನೇ ಮಾಡಿ ಅವರು ಮೇಡಮ್ ಇಲ್ಲ ನೀವು ಹಾಡ್ಬೇಕಿದನ್ನ ಅಂತ ಹೇಳಿ ಹಾಡ್ಸಿದ್ರು. ಗೀತೆಗೆ ನೀವೇ ಸಂಯೋಜನೆ ಮಾಡಿ ಹಾಡ್ಬೇಕು, ಇಲ್ಲೇನೆ ನಾವು ಇದನ್ನ ನೀವೇ ಸಂಯೋಜನೆ ಮಾಡ್ಬೇಕು ಅಂತ ಮೇಡಮ್ ಕೊಟ್ಬಿಟ್ರು. ಇವ್ ಹೇಗ್ ಮಾಡೋದು ಅಂತ ಮಾಡಿದೆ ನಾನು. ತುಂಬಾ ಇಷ್ಟಪಟ್ರು ಅವರೆಲ್ಲ, ಹಾಗೆ ತುಂಬಾ ಜನರದು ನನಗೆ ಸ್ನೇಹಿತರಾದ್ರು. ಆಮೇಲೆ ಕೃಷ್ಣ ಹುನ್ಗುನ್ ಸರ್ ಅಂತ ಅವರು ತುಂಬಾ ಸಾಹಿತ್ಯಗಳನ್ನ ಕೊಟ್ಟು ನನ್ನ ಸಾಹಿತ್ಯಕ್ಕೆಲ್ಲ ನೀವು ಯಾಕೆ ಹಾಡಬಾರ್ದು ಅಂತ ಹೇಳಿ ಅವರನ್ನು ತುಂಬಾ ಹೊರದುಂಬಿಸಿದ್ರು. ಆಮೇಲೆ
0: ಅಂದ್ರೆ ನಿಮ್ಮ ಸಂಗೀತ ಸಂಯೋಜನೆಗೆ ನೀವೇ ರಾಗ ಮಾಡ್ತಾ ಇದ್ದೀರಾ?
1: ಸಾಹಿತ್ಯ ಅವ್ರದಾಗಿರುತ್ತೆ, ಅದಕ್ಕೆ ನಾವು ರಾಗ ಹಾಕ್ಬೇಕು.
0: ಬೇರೆಯವ್ರ ಕೈಲಿ ಹಾಡ್ಸಿಲ್ಲ ನೀವಿನ ನಿಮ್ಮ ಸಂಗೀತ ಸಂಯೋಜನೆಯಲ್ಲಿ?
1: ಇಲ್ಲ, ಅದು ಹಾಡ್ಸ್ಬೇಕಂದ್ರೆ ಅವರು ಮನ್ಸು ಮಾಡ್ಬೇಕು. ಒಬ್ಬರ ರಚನೆ ನಾನ್ ತಗೊಂಡು ನಾನ್ ಸಂಗೀತ ಸಂಯೋಜನೆ ಮಾಡಿಕೊಟ್ಟು ಬೇರೆಯವ್ರಿಗೆ ಕೊಟ್ರೆ ಅವ್ರು ಹಾಡಕ್ ರೆಡಿ ಇರ್ಬೇಕಲ್ಲ. ನನ್ಗೆ ಗೊತ್ತಿಲ್ಲ, ಹೊರಗಿನ ಲೋಕ ನಂಗೆ ಸ್ವಲ್ಪ ದೂರನೇ. ನಾನೇನಿದ್ರು ಮನೆಯಲ್ಲೇ ಸಂಗೀತ ಪಾಠ ಮಾಡೋದು,

0: ಮನೆಯಲ್ಲಿ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಅಷ್ಟಕ್ಕೆ ಸೀಮಿತವಾಗಿಟ್ಟಿದ್ದೆ. ಯಾವಾಗ ಈ ಕರೋನಾ ಟೈಮಲ್ಲಿ ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ವಲ್ಲ, ಆಗ ಇದೆಲ್ಲ ಹುಟ್ಟು ಹಾಕಿದ್ದು, ನಾನು ಹೊಸ ಹೊಸ ಸಂಗತಿಗಳಿದೆಲ್ಲ ನನಗೆ ಹೊಸತು. ಇದು ಸಂಗೀತ ಸಂಯೋಜನೆ ಮಾಡೋದು ಇರ್ಬೋದು, ಹೊಸ ಹೊಸ ಒಂದು ವಾದ್ಯಗಳ ಅನ್ವೇಷಣೆ ಇರ್ಬೋದು, ಇದೆಲ್ಲ ನನಗೆ ಸ್ವಂತದ್ದು. ಹಾಗಾಗಿ ನಾನೇ ಪ್ರಯತ್ನ ಮಾಡ್ತಾ ಹೋದೆ, ಮತ್ತೆ ನನಗೆ ಗೊತ್ತೂ ಇಲ್ಲ ಇದರ ಪ್ರಭಾವ ಏನು ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮೇಡಮ್. ಖಂಡಿತ
1: ಅವರೇ, ಏನಂದ್ರೆ ಆಗ್ಲೇ ಹೇಳ್ದಾಗೆ ಹೆಜ್ಜೆ ಹಾಕೋ ಮನಸ್ಸಿರ್ಬೇಕಷ್ಟೆ. ಎಷ್ಟೋ ಜನ ಈ ಕೋವಿಡ್ ಸಮಯದಲ್ಲಿ ಪ್ರಪಂಚನೇ ಬಾಗಲ್ ಮುಚ್ಕೊಂಡ್ಬಿಡ್ತು, ಕತ್ಲಾಗೋಯ್ತು ಅಂತ ಸಂಕಟ ಪಟ್ಟವರು ಇದಾರೆ. ಆದ್ರೆ ಬೆಳಕಿನ ಕಿಂಡಿ ಹಿಡ್ಕೊಂಡು ಹಾದಿಯನ್ನ ಹುಡ್ಕೊಂಡು ಹೋದವರು ಇದಾರೆ. ಅಂಥವ್ರಲ್ಲಿ ನೀವು ಒಬ್ರು. ಕ್ರಮಿಸಬೇಕಾದ ಹಾದಿ ತುಂಬಾ ಇದೆ, ಆದ್ರೂ ಕೂಡ ಆ ಹಾದಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ, ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನ ಒಳ್ಳೆ ಶುಭವನ್ನ ತರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
0: ತುಂಬಾ ಧನ್ಯವಾದ.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು. ನನ್ನನ್ನ ಇಲ್ಲಿ ಕರೆಸಿ ನೀವು ನನ್ನ ಸಂದರ್ಶನ ಮಾಡಿದಕ್ಕೆ, ನನಗೂ ಒಂದಿದು ಹೊಸ ಅನುಭವ ಮಾಡಿಕೊಟ್ರಿ, ಹಾಡ್ಲಿಕ್ಕೆ ನುಡಿಸ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:33:43.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ವಿಶ್ವ ತಂಬಾಕು ವಿರೋಧಿ ದಿನದ ಅಂಗವಾಗಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಹಾಗೂ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಮೊದಲಿಗೆ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ. ಡಾಕ್ಟರ್ ನಮಸ್ಕಾರ.
2: ನಮಸ್ತೆ ಸರ್.
1: ಡಾಕ್ಟರ್, ಈಗ ಈ ತಂಬಾಕಿನ ಬಗ್ಗೆ ಹೇಳೋದಾದ್ರೆ, ಇವತ್ತು ತಂಬಾಕಿನ ಒಂದು ವ್ಯಸನ ಏನಿದೆ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ, ತಂಬಾಕು ಹಿಂದಿನಿಂದಲೂ ಕೂಡ ಇತ್ತು.
2: ಹೌದೌದು, ಖಂಡಿತ
1: ಹೌದು. ಆದರೆ ಈಗ ಅದು ನಮಗೆ ಅದರ ಒಂದು ಬಳಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಈ ತಂಬಾಕು ಅನ್ನುವಂತಹದ್ದು ಮೂಲತಃ ಏನು ಮತ್ತು ಇದು ಯಾಕೆ ನಮಗೆ ವ್ಯಸನವಾಗಿ ಅದು ಪರಿವರ್ತನೆ ಆಗುತ್ತೆ?
2: ಈಗ ತಂಬಾಕು ಅನ್ನೋದು ಒಂದು ಚಟವನ್ನುಂಟು ಮಾಡುವಂತಹ ನಿಕೋಟಿನ್ ಯುಕ್ತವಾದ ವಸ್ತು. ಅದನ್ನು ಹಲವಾರು ರೂಪದಲ್ಲಿ ತಗೊಳ್ತಾರೆ. ನಮ್ಮ ಪಾಲಿಗೆ ಹೇಳುದಿದ್ರೆ, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಒಂದಷ್ಟು ದಕ್ಷಿಣ ಈ ರಾಜ್ಯದ ಜನತೆಯಲ್ಲಿ ತಂಬಾಕು ತಿನ್ನೋದು ಒಂದು ವ್ಯಸನ ಅಂತಲೇ ತಗೊಳ್ಳೋದಿಲ್ಲ. ಅದೊಂದು ಹವ್ಯಾಸ. ವ್ಯಸನ ಬೇರೆ, ಹವ್ಯಾಸ ಬೇರೆ. ಯಾಕೆಂತ ಹೇಳಿದ್ರೆ, ಯಾವುದೇ ಮದುವೆ ಮನೆಗೆ ಹೋದ್ರೆ ನೀವು ಮದುವೆ ಆದ ನಂತರ ವೀಳ್ಯದೆಲೆ ಜೊತೆ ಸುಣ್ಣ ಕೊಡ್ತಾರೆ. ಸುಣ್ಣದ ಜೊತೆ ಹತ್ತಿರದಲ್ಲಿ ತಂಬಾಕು ಕೂಡ ಇಡ್ತಾ ಇದ್ರು. ಅದೇ ರೀತಿ ತಂಬಾಕನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಉಪಯೋಗಿಸ್ತಾ ಇದ್ರು. ಮುಖ್ಯವಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತಂಬಾಕಿನಲ್ಲಿ ನಿಕೋಟಿನ್ ಒಂದು ಅಂಶ ಇರತ್ತೆ. ಇದು ನಿಕೋಟಿನ್ ಏನ್ ಮಾಡ್ತದೆ, ನಮ್ಮನ್ನು ಅಡಿಕ್ಟಿವ್ ಮಾಡ್ತದೆ, ಚಟವನ್ನು ಉಂಟು ಮಾಡ್ತದೆ. ಆದ ಕಾರಣ

0: ಈ ತಂಬಾಕನ್ನು ಉಪಯೋಗಿಸುವುದಕ್ಕೆ ಮೊದಲ ಕಾರಣ ನಿಕೋಟಿನ್. ನಿಕೋಟಿನ್ ಎಷ್ಟೊಂದು ಪವರ್ಫುಲ್ ಅಂತ ಹೇಳಿದ್ರೆ, ನಾವು ತಂಬಾಕನ್ನು ನಮ್ಮ ಬಾಯಿಗೆ ಹಾಕಿಕೊಂಡ ಅಥವಾ ಅದನ್ನು ಸ್ಮೋಕ್ ಮಾಡಿದ ಒಂದು 5 ರಿಂದ 7 ಸೆಕೆಂಡ್ನ ಒಳಗೆ ಅದು ನಮ್ಮ ಮೆದುಳನ್ನು ತಲುಪ್ತದೆ. ರಕ್ತದ ಮೂಲಕ ಆಗಿರ್ಬೋದು, ಬಾಯಲ್ಲಿಟ್ಟರೆ ಅಲ್ಲಿಂದ ಆಗಿರ್ಬೋದು, ಅಥವಾ ಶ್ವಾಸಕೋಶದಿಂದ ಅದು ಮತ್ತೆ ರಕ್ತದ ಮೂಲಕ ಹೋಗ್ಬೋದು. ಹೋದ 5-7 ಸೆಕೆಂಡ್ ಅಲ್ಲಿ ರೀಚ್ ಆದ್ರೆ ಇಮಿಡಿಯೇಟ್ಲಿ ಉನ್ಮಾದ ಆಗತ್ತೆ. ಅಂತ ಒಂದು ಉನ್ಮಾದಕ್ಕೋಸ್ಕರ ಜನ ಅದನ್ನು ಉಪಯೋಗಿಸ್ತಾರೆ.
1: ಡಾಕ್ಟರ್, ಈಗ ತಾವು ಹೇಳಿದ್ರೆ ಬೇರೆ ಬೇರೆ ರೂಪಗಳಲ್ಲಿ ಅದನ್ನ ವಿಧಗಳಲ್ಲಿ ಅದನ್ನ ಸೇವನೆ ಮಾಡ್ತಾರೆ ಅಂತ, ಯಾವೆಲ್ಲ ವಿಧಗಳನ್ನ ನಾವು ಮುಖ್ಯವಾಗಿ ಗಮನಿಸಬಹುದು?
0: ಖಂಡಿತ. ಈಗ ಮೊದಲನೇದಾಗಿ ತಾವು ನೋಡೋದಿದ್ರೆ ಎರಡು ಮುಖ್ಯವಾಗಿ ನಾವು ಎರಡು ಭಾಗ ಮಾಡಬಹುದು. ಒಂದು ಸ್ಮೋಕಿಂಗ್ ಟೊಬ್ಯಾಕೋ, ಒಂದು ಸ್ಮೋಕ್ಲೆಸ್ ಟೊಬ್ಯಾಕೋ. ಅಂದ್ರೆ ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನಗಳು, ಹೊಗೆಯನ್ನು ಉಗುಳದಂತ ತಂಬಾಕು ಉತ್ಪನ್ನಗಳು. ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನ ನಾವು ನೋಡೋದಿದ್ರೆ ಮೊದಲನೇದಾಗಿ ನಾವು ತುಂಬಾ ಎಲ್ಲರೂ ನೋಡುವಂತ ಬೀಡಿ, ಆ ನಂತರ ಸಿಗರೇಟ್ಗಳು. ವಿವಿಧ ಸಿಗರೇಟ್ಗಳಿದೆ, ಸಪುರದ್ದು ದೊಡ್ಡದು ದೊಡ್ಡ ತುಂಬಾ ತುಂಬಾ ಇದೆ. ಆ ನಂತರ ನೋಡೋದಿದ್ರೆ ಹುಕ್ಕಾ, ಹುಕ್ಕಾ ಅನ್ನೋದು ಈಗ ಕೂಡ ಒಂದಷ್ಟು ಪ್ರತಿಷ್ಠೆಯ ಒಂದು ವ್ಯವಸ್ಥೆ. ನಾವು ತಾವು ಸಾಕಷ್ಟು ಹಿಂದಿ ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇರ್ಬೋದು, ಹಾಗೆ ಕೂತ್ಕೊಂಡು ಹುಕ್ಕಾ ಸೇವನೆ ಮಾಡೋದು, ತುಂಬಾ ಜನ ಕೂತ್ಕೊಂಡು ಹುಕ್ಕಾ ಸೇವನೆಯನ್ನು ಶೇರ್ ಮಾಡೋದು ಅಥವಾ ಹಂಚಿಕೊಳ್ಳೋದನ್ನು ನೋಡಬಹುದು. ಇದೇ ರೀತಿ ಸಿಗಾರ್ ಅನ್ನೋದೆ ಚುಟ್ಟಾ ಇದೆ, ಬೇರೆ ಬೇರೆ ರೂಪದಲ್ಲಿ ಸ್ಮೋಕಿಂಗ್ ಸಿಗರೇಟ್ ಅನ್ನು ಉಪಯೋಗಿಸ್ತಾರೆ. ಇನ್ನು ಸ್ಮೋಕ್ಲೆಸ್ ಬರುವುದಿದ್ರೆ ಒಂದು ನಶ್ಯ, ನಶ್ಯವನ್ನು ನಾವು ನೀವು ಅಜ್ಜಿಯಲ್ಲಿ ಕೇಳಿದ್ರೆ ಅದು ತಂಬಾಕು ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಇಲ್ಲಪ್ಪ ಅದು ಮದ್ದು, ಯಾಕೆಂದ್ರೆ ನನ್ನ ಶೀತ ನಿಂತಿದ್ದೆ ಅದರಲ್ಲಿ, ನನ್ನ ತಲೆನೋವು ನಿಂತಿದ್ದೆ ಅದರಲ್ಲಿ ಅನ್ನೋ ಒಂದು ಮಟ್ಟಕ್ಕೆ ಅದು ಅಡಿಕ್ಟಿವ್ ಆಗಿರ್ತದೆ. ಇನ್ನೊಂದು ನಾವು ನೋಡ್ತಾ ಇರೋದು ಬೀಡದ ಒಳಗೆ ಇಡುವಂತ ಎಸಳು ತಂಬಾಕು, ಇದೆರಡೇ ನಾವು ಮೊದಲು ನೋಡಿದ್ದು. ಈಗ ಹಲವಾರು ತುಂಬಾ ವಿಧದ ತಂಬಾಕು ಉತ್ಪನ್ನಗಳು ಬಂತು, ಜಗಿವಂತವು. ಅದರಲ್ಲೂ ಈ ಒಂದಷ್ಟು ಉತ್ತರ ಭಾರತದ ಜನರು ಬಂದ ನಂತರ ನಮಗೆ ಸಾಕಷ್ಟು ಈ ಗುಟ್ಕಾ ಮತ್ತು ಈ ಅದರ ಉತ್ಪನ್ನಗಳು ಜಾಸ್ತಿ ಉಪಯೋಗಕ್ಕೆ ಬಂತು, ಬಾಯಿಯ ಒಳಗೆ ಇಡುವಂತ. ಸೊ ಎರಡು ಮುಖ್ಯವಾಗಿ ವಿಂಗಡಣೆ, ಒಂದು ಸ್ಮೋಕ್ಲೆಸ್, ಒಂದು ಸ್ಮೋಕಿಂಗ್. ಈಗ ನಿಮ್ಮ ಖಂಡಿತ ಎರಡನೇ ಪ್ರಶ್ನೆ ಇರ್ತದೆ, ಇದರಲ್ಲಿ ಯಾವುದು ಒಳ್ಳೇದು? ಎರಡೂ ಕೆಟ್ಟದೆ. ಆದರೆ ಸ್ಮೋಕಿಂಗ್ ಸಿಗರೇಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹತ್ತಿರ ಕೂತವನಿಗೂ ತೊಂದರೆ ಆಗ್ತದೆ,
1: ಅಂದ್ರೆ ಸೇದುವನ ಜೊತೆಗೆ ಅವನ ಪಕ್ಕದಲ್ಲಿರುವವನಿಗೂ ಸಮಸ್ಯೆ ಆಗುತ್ತೆ.
0: ಎಕ್ಸಾಕ್ಟ್ಲಿ ರೈಟ್. ಏನಾಗ್ತದೆ ಅಂತ ಹೇಳಿದ್ರೆ, ಅವನನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಹೇಳ್ತೇವೆ. ಇವನು ಫಸ್ಟ್ ಹ್ಯಾಂಡ್ ಸ್ಮೋಕರ್, ಅವನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್. ಇವನಿಗೆ ಯಾವ ರೀತಿಯ ಆರೋಗ್ಯ ತೊಂದರೆಗಳು ಬರಬಹುದು, ಅದೇ ರೀತಿಯ ಆರೋಗ್ಯ ತೊಂದರೆಗಳು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗೆ. ಅಂದ್ರೆ ಈಗ ಮನೆಯಲ್ಲಿ ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಗಂಡ ಸಿಗರೇಟ್ ಎಳಿತಾನೆ ಅಥವಾ ಬೀಡಿ ಎಳಿತಾನೆ ಅಂತಾದ್ರೆ, ಹೆಂಡತಿಗೆ ಗಂಡನಿಗೆ ಬರುವಷ್ಟೇ ದೊಡ್ಡ ಮಟ್ಟದ ಕಾಯಿಲೆ ಹೆಂಡತಿಗೆ ಕೂಡ ಬರಬಹುದು. ಅಷ್ಟೇ ಅಲ್ಲ, ಇನ್ನೂ ಒಂದಿದೆ ನಮ್ಮಲ್ಲಿ, ಥರ್ಡ್ ಹ್ಯಾಂಡ್ ಸ್ಮೋಕರ್ ಅಂತ ಇದೆ. ಮೂರನೇ ಸ್ಮೋಕರ್ ಯಾರು, ಒಂದು ವೇಳೆ ಹೆಂಡತಿ ಗರ್ಭಿಣಿ ಆಗಿದ್ರೆ ಗರ್ಭದಲ್ಲಿರುವ ಮಗುವಿಗೆ ಅದಕ್ಕೆ ಯಾವುದೇ ಅದು ತಪ್ಪು ಮಾಡದೆ ಅದಕ್ಕೆ ಈ ಗಂಡನಿಂದ ಹೆಂಡತಿಗೆ, ಹೆಂಡತಿಯ ಉಸಿರಲ್ಲಿ ಏನು ಅದು ಗಾಳಿಯಿಂದ ಮೂಲಕ ಸೇರ್ಕೊಳ್ತದೆ, ಹೋಗಿ ಅದು ಮಗುವಿನ ದೇಹಕ್ಕೂ ತೊಂದರೆ ಕೊಡ್ತದೆ. ಸೊ ಇದು ಥರ್ಡ್ ಹ್ಯಾಂಡ್ ಸ್ಮೋಕರ್. ಸೊ ಮೂರು ಬಗೆಯ ಆರೋಗ್ಯ ತೊಂದರೆಗಳು ಬರಬಹುದು.
1: ಡಾಕ್ಟರ್, ಈಗ ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕಾನೂನು ಏನ್ ಹೇಳುತ್ತೆ ಈ ತಂಬಾಕು ವ್ಯಸನದ ಬಗ್ಗೆ, ತಂಬಾಕು ಸೇವನೆಯ ಬಗ್ಗೆ? ಏನಾದರೂ ಇದಕ್ಕೆ ನಿಷೇಧ ಇದೆಯಾ ಹೇಗೆ?
0: ಈಗ ಮೊದಲನೇದಾಗಿ ನೋಡಿ, ಕೋಟ್ಪಾ ಅಂತ ಆಕ್ಟ್ ಮಾಡಿದೆ, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಟೆಕ್ಟ್ಸ್ ಆಕ್ಟ್, ಕೋಟ್ಪಾ, COTAPA, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಟೆಕ್ಟ್ಸ್ ಆಕ್ಟ್ 2003 ಮಾಡಿದ್ದಾರೆ. ಅದರಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳಿದ್ದಾರೆ. ಒಂದನೇದಾಗಿ Section 4, Section 4 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಪಬ್ಲಿಕ್ ಅಲ್ಲಿ ಸಿಗರೇಟ್ ಎಳಿಯುವಾಗ ಇಲ್ಲ. ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ, ನನ್ನ ಬಸ್ ಸ್ಟ್ಯಾಂಡ್, ಸರ್ಕಾರದ ಬಸ್ ಸ್ಟ್ಯಾಂಡ್, ನಾನು ಹೇಳ್ಕೊಂಡು ಸಿಗರೇಟ್ ಎಳಿತೇನೆ, ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಬಸ್ಸಿನಲ್ಲಿ ಸಿಗರೇಟ್ ಎಳಿಲಿಕ್ಕೆ ಆಗಲ್ಲ, ಥಿಯೇಟರ್ ಅಲ್ಲಿ ಬಸ್ ಸಿಗರೇಟ್ ಎಳಿಯುವಾಗಿಲ್ಲ, ಪಾರ್ಕ್ ಅಲ್ಲಿ ಎಳಿಯುವ, ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಅನ್ನು ಅಥವಾ ತಂಬಾಕು ಉತ್ಪನ್ನವನ್ನು ಉಪಯೋಗಿಸುವುದು ನಿಷಿದ್ಧ.
1: ಯಾವುದೇ ರೀತಿಯ ತಂಬಾಕು ಉತ್ಪನ್ನ?
0: ಹೌದೌದು, ಖಂಡಿತ, ಯಾವುದೇ ರೀತಿಯ. ಇದು 2003 ಒರಿಜಿನಲ್ ಆಕ್ಟ್ ಅಲ್ಲಿ ಇರಲಿಲ್ಲ, ಇದು ಇತ್ತೀಚೆಗೆ ಅಮೆಂಡ್ಮೆಂಟ್ ಮಾಡಿದ್ರೆ ಯಾವುದೇ ರೀತಿಯ ತಂಬಾಕು ಅಂತ. ಮೊದಲನೇ ಆಕ್ಟ್ ಅಲ್ಲಿ ಏನಿತ್ತು, Section 4 ಸಿಗರೇಟ್ ಅನ್ನು ಎಳಿಬಾರದು ಅಂತ ಇತ್ತು, ಅಥವಾ ಸ್ಮೋಕಿಂಗ್ ಟೊಬ್ಯಾಕೋ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಯಾವುದೇ ರೀತಿಯ, ನೀವು ಬೀಡ ತಿಂದು ಉಗಿಯುವಾಗ ಇಲ್ಲ, ಖಂಡಿತ ಇಲ್ಲ. ಸೊ ಯಾವುದೇ ರೀತಿಯ ತಂಬಾಕು ಉತ್ಪನ್ನವನ್ನು ಹೊರಗಡೆ ಉಪಯೋಗಿಸುವಂತೆ ಇಲ್ಲ ಸಾರ್ವಜನಿಕ ಸ್ಥಳ. ಸಾರ್ವಜನಿಕ ನ್ಯೂಸೆನ್ಸ್ ಆಗ್ತದೆ, ಅದು ಸಾರ್ವಜನಿಕ ತೊಂದರೆ ಆಗ್ತದೆ. ಒಂದು ಇನ್ನೊಂದು ಸೆಕ್ಷನ್

ಐದು ಅಂತ ಮಾಡಿದ್ದಾರೆ. ಸೆಕ್ಷನ್ ಐದರಲ್ಲಿ ನೀವು ಈಗ ಮೊದಲೆಲ್ಲ ನೋಡ್ತಾ ಇರ್ಬೋದು ಸಿಗರೇಟಿಂದ ಅಂಗಡಿ, ನೀವು ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ಸಿಗರೇಟ್ ಮಾರೋ ಅಂಗಡಿ ಅಂತ. ಯಾಕೆ ಗೊತ್ತಾಗ್ತದೆ ಅಂದ್ರೆ ಹೊರಗಡೆ ಒಂದು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು ಅದರದ್ದೇ ಕಲರ್ ಇದ್ದು ಗೂಡಂಗಡಿಗಳೆಲ್ಲ ಇತ್ತು. ಈಗ ಅದನ್ನು ನಿಷೇಧಿಸಿದ್ದಾರೆ. ಆ ನಿಷೇಧವನ್ನು ಸೆಕ್ಷನ್ ಐದರಲ್ಲಿ ಮಾಡಿದ್ದಾರೆ. ಅದು ಕಾನೂನಿನ ಪ್ರಕಾರ ದಂಡ ವಿಧಿಸಬಹುದು, ಅವನ ಮೇಲೆ ಕ್ರಮ ಕೈಗೊಳ್ಳಬಹುದು. ಈಗ ಸೆಕ್ಷನ್ ಆರರ ಪ್ರಕಾರ, ಆರರಲ್ಲಿ ಎ ಮತ್ತು ಬಿ ಅಂತ ಇದೆ, ಎ ಮತ್ತು ಬಿ ಮಕ್ಕಳ ಬಗ್ಗೆ ಮಾತಾಡ್ತದೆ. ಈಗ ನೀವು ಉಳಿದ ಎಲ್ಲ ಕಾನೂನಿನಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಎಷ್ಟು ವರ್ಷದವರು? 12 ವರ್ಷ, 14 ವರ್ಷ, ತಪ್ಪಿದ್ರೆ 18 ವರ್ಷ. ಬಟ್ ನಮ್ಮಲ್ಲಿ ಮಕ್ಕಳು ಅಂತ ಹೇಳಿದ್ರೆ 21 ವರ್ಷ. 21 ವರ್ಷದ ಒಳಗಿನ ಯಾವುದೇ ವ್ಯಕ್ತಿಗೆ ನೀವು ಸಿಗರೇಟ್ ಸೇಲ್ ಮಾಡುವಾಗ ಇಲ್ಲ, ಅಥವಾ ಯಾವುದೇ ತಂಬಾಕು ಉತ್ಪನ್ನವನ್ನು ಸೇಲ್ ಮಾಡುವಾಗ ಇಲ್ಲ ಅಂಗಡಿಯವನು. ಅಲ್ಲದೆ 21 ವರ್ಷದ ಒಳಗಿನ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಮಾರುವಾಗಿಯೂ ಇಲ್ಲ. ಇದು ಸೆಕ್ಷನ್ 6. ಇನ್ನು 6B ಇನ್ನೂ ಒಳ್ಳೇದಿದೆ. ಯಾವುದೇ ಶಾಲೆಯ ಸುತ್ತಮುತ್ತ

0: ಮೇಲೆ ಕ್ರಮ ಕೈಗೊಳ್ಬಹುದು. ಈಗ ಸೆಕ್ಷನ್ 6 ಪ್ರಕಾರ, 6 ಎ ಮತ್ತು ಬಿ ಅಂತ ಇದೆ, ಎ ಮತ್ತು ಬಿ ಮಕ್ಕಳ ಬಗ್ಗೆ ಮಾತಾಡ್ತದೆ. ಈಗ ನೀವು ಉಳಿದ ಎಲ್ಲ ಕಾನೂನಿನಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಎಷ್ಟು ವರ್ಷದವರು? 12 ವರ್ಷ, 14 ವರ್ಷ, ತಪ್ಪಿದ್ರೆ 18 ವರ್ಷ. ಬಟ್ ನಮ್ಮಲ್ಲಿ ಮಕ್ಕಳು ಅಂತ ಹೇಳಿದ್ರೆ 21 ವರ್ಷ. 21 ವರ್ಷದ ಒಳಗಿನ ಯಾವುದೇ ವ್ಯಕ್ತಿಗೆ ನೀವು ಸಿಗರೇಟ್ ಸೇಲ್ ಮಾಡುವಾಗ ಇಲ್ಲ, ಅಥವಾ ಯಾವುದೇ ತಂಬಾಕು ಉತ್ಪನ್ನವನ್ನು ಸೇಲ್ ಮಾಡುವಾಗ ಇಲ್ಲ ಅಂಗಡಿಯವನು. ಅಲ್ಲದೆ 21 ವರ್ಷದ ಒಳಗಿನ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಮಾರುವಾಗಿಯೂ ಇಲ್ಲ. ಇದು ಸೆಕ್ಷನ್ 6. ಇನ್ನು 6 ಬಿ ಇನ್ನೂ ಒಳ್ಳೇದಿದೆ. ಯಾವುದೇ ಶಾಲೆಯ ಸುತ್ತಮುತ್ತ 100 ಮೀಟರ್ ಗಜದಲ್ಲಿ ಯಾವುದೇ ಸಿಗರೇಟ್ ಅಥವಾ ತಂಬಾಕು ಉತ್ಪನ್ನದ ಅಂಗಡಿ ಇರಬಾರದು, ಮಾರುವಾಗಿಲ್ಲ. ಕಾನೂನಿನ ಪ್ರಕಾರ ಅದು ನಿಷೇಧಿಸಲಾಗಿದೆ. 6A 6B, ಯಾವುದೇ ಶಾಲೆಯ ಸುತ್ತಮುತ್ತ ಕಡ್ಡಾಯವಾಗಿ, ಇವತ್ತು ನಮ್ಮ ಕೇಳುಗರು ಕೂಡ ಅದನ್ನೇ ಮಾಡಬೇಕು, ಅವರ ಹತ್ತಿರದ ಶಾಲೆಯ 100 ಮೀಟರ್ ಹತ್ತಿರದಲ್ಲಿ ಯಾವುದಾದ್ರೂ ಸಿಗರೇಟ್ ಮಾರುವ ಅಂಗಡಿ ಇದ್ರೆ ನೀವು ಅದನ್ನು ಹತ್ತಿರದ ಪಂಚಾಯತ್ಗೆ ತಿಳಿಸಬಹುದು, ಹತ್ತಿರದ ವೈದ್ಯಾಧಿಕಾರಿಗೆ ತಿಳಿಸಬಹುದು, ಅಥವಾ ನೀವೇ ಹೋಗಿ ಜೋರು ಮಾಡಿ ಆದ್ರೂ ತೆಗಿಸ್ಬೇಕು. ನೋಡಿ, ಎಲ್ಲಿ ಲಭ್ಯತೆ ಇರ್ತದೆ ಅಲ್ಲಿ ಉಪಯೋಗತೆ ಜಾಸ್ತಿ ಆಗ್ತದೆ. ಮಕ್ಕಳಿಗೆ ನಾಳೆ ಸಿಗರೇಟ್ ಸುಲಭದಲ್ಲಿ ಸಿಗ್ತದೆ ಅಂತಾದ್ರೆ ಅವ್ರು ಎಳಿತಾರೆ, ಬೀಡಿ ಎಳಿತಾರೆ. ಆದ ಕಾರಣ ಇದು ಒಂದು ತುಂಬಾ ಒಳ್ಳೆಯ ಒಂದು ಸೆಕ್ಷನ್. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರು, ಅಪರ ಜಿಲ್ಲಾಧಿಕಾರಿಯವರು, ನಮ್ಮ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರು ತುಂಬಾ ಮುತುವರ್ಜಿತೆಯಿಂದ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದಾರೆ.
1: ಸರ್, ಈಗ ಈ ರೀತಿಯಾದಂತಹ ಕಾನೂನನ್ನು ಉಲ್ಲಂಘಿಸಿದಾಗ ಶಿಕ್ಷೆ ಯಾವ ರೀತಿ ಇರ್ತದೆ?
0: ಈಗ ಮೊದಲನೇ ಸೆಕ್ಷನ್ 4, ನೀವು ಪಬ್ಲಿಕ್ ಅಲ್ಲಿ ಹೇಳಿದ್ರೆ ಯಾನ್ ಒಯ್ಪೆದಾಲ್ಪರಿ ಎನ್ನ ಸಿಗರೇಟ್ ಯಾನ್ ಕಾಸು ಕೊಡ್ತೀನ ಅಂತ ಹೇಳಿದ್ರೆ 1,000 ವರೆಗೆ ನಿಮ್ಗೆ ಇದು ಕೊಡ್ಬಹುದು, ದಂಡ ವಿಧಿಸಬಹುದು 1,000 ವರೆಗೆ. ಅದೇ ರೀತಿ ಒಂದು ವೇಳೆ ಆತನು ಮಕ್ಕಳಿಗೆ ಮಾರಿದ್ರೆ ಮತ್ತೆ ಅವನ ಮೇಲೆ ದಂಡ ವಿಧಿಸಬಹುದು, ಜೈಲ್ ಶಿಕ್ಷೆ ಕೂಡ ಮಾಡಬಹುದು. ಸಿಗರೇಟ್ ಇದ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಜೈಲ್ ಶಿಕ್ಷೆ ಮಾಡಬಹುದು. ಕಾನೂನನ್ನು ತುಂಬಾ ಸುಲಭವಾಗಿ ಹಾಗೂ ತುಂಬಾ ಸೂಕ್ತ ರೀತಿಯಲ್ಲಿ ಮಾಡಿದ್ದಾರೆ, ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ.
1: ಡಾಕ್ಟರ್, ಈಗ ಇನ್ನು ಈ ತಂಬಾಕಿನ ಉತ್ಪನ್ನಗಳಿಂದ ದೇಹದ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ?
0: ಇದೊಂದು ತುಂಬಾ ದುರದೃಷ್ಟ. ತಂಬಾಕಿನ ಉತ್ಪನ್ನ ನಮ್ಮ ತಲೆಗೂದಲಿಂದ ಹಿಡಿದು ಕಾಲಿನ ಉಗುರಿನವರೆಗೆ ನೀವು ಯಾವುದೇ ರೋಗ ಹೇಳಿ, ಒಂದಲ್ಲ ಒಂದು ರೀತಿಯಲ್ಲಿ ಅದು ತಂಬಾಕಿಗೆ ಕನೆಕ್ಟೆಡ್. ಕೂದಲು ಬೇಗ ಉದುರ್ಬೋದು, ಕಣ್ಣುಗಳು ಬೇಗ ಮಂಜಾಗಬಹುದು ಅಂತ ಹೇಳಿ ಕ್ಯಾಟರಾಕ್ಟ್ ಬರ್ಬೋದು, ಹಲ್ಲುಗಳು ಬೇಗ ಹುಳುಕಾಗಬಹುದು, ಬಾಯಲ್ಲಿ ಕ್ಯಾನ್ಸರ್ ಬರ್ಬೋದು, ಉಸಿರಾಟದ ತೊಂದರೆ ಬರ್ಬೋದು, ಉಸಿರಾಟದ ಆಸ್ಮಾ ಬರ್ಬೋದು, ಲಂಗ್ ಕ್ಯಾನ್ಸರ್ ದೊಡ್ಡ ಮಟ್ಟದ್ದು. ಇವತ್ತು ಶ್ವಾಸಕೋಶದ ಕ್ಯಾನ್ಸರ್ ಎಲ್ಲಕ್ಕಿಂತ ದೊಡ್ಡ ನಾವು ಹೆದರುವಂತ ಶ್ವಾಸಕೋಶದ ಕ್ಯಾನ್ಸರ್ ಬರ್ಬೋದು, ಅದಕ್ಕಿಂತಲೂ ಮುಂದೆ ಹೋಗಿ ಗಂಟಲಿನ ಕ್ಯಾನ್ಸರ್ ಬರ್ಬೋದು, ಧ್ವನಿಪಟ್ಟಿಗೆ ಕ್ಯಾನ್ಸರ್ ಬರ್ಬೋದು, ಜಠರದ ಕ್ಯಾನ್ಸರ್ ಬರ್ಬೋದು, ಮುಂದುವರಿದು ಮೇಧೋಜೀರಕ ಗ್ರಂಥ ಅಥವಾ ಪ್ಯಾಂಕ್ರಿಯಸ್ ಇದ್ರೆ ಕ್ಯಾನ್ಸರ್ ಬರ್ತದೆ, ಇನ್ನೂ ಮುಂದುವರಿದ್ರೆ ಯುರಿನರಿ ಬ್ಲಾಡರ್ ಮೂತ್ರಚೀಲದ ಕ್ಯಾನ್ಸರಿಗೂ ಮತ್ತೆ ಈ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರಿಗೂ ತಂಬಾಕು ಉತ್ಪನ್ನವು ತುಂಬಾ ಹತ್ತಿರದ ಸಂಬಂಧ. ಅದೇ ರೀತಿ ಬಾಯಿ ಕ್ಯಾನ್ಸರ್, ಈ 3 ಕ್ಯಾನ್ಸರಿಗೂ, ಬಾಯಿ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಮೂತ್ರಚೀಲದ ಕ್ಯಾನ್ಸರ್, ಈ 3 ಕ್ಯಾನ್ಸರಿಗೂ ನಮ್ಮ ತಂಬಾಕು ಉತ್ಪನ್ನಗೂ ಅವಿನಾಭಾವ ಸಂಬಂಧ, ಅದಕ್ಕೆ ತುಂಬಾ ಹತ್ತಿರದು. ಇದಲ್ಲದೆ ಕಾಲುಗಳಲ್ಲಿ ಗ್ಯಾಂಗ್ರೀನ್ ಆಗ್ಬಹುದು, ಕಾಲುಗಳ ರಕ್ತನಾಳಗಳು ಪೆಡಸಾಗಬಹುದು, BP ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ, ಆಸ್ತಮ ಬರ್ತದೆ, ದಮ್ಮು ಕಟ್ತದೆ. ನಾನು ಅದೇ ಹೇಳಿದಲ್ಲ, ನೀವು ಯಾವ್ದು ಹೇಳಿ ನಾನು ಅದಕ್ಕೆ ಕಾರಣವನ್ನು ತಂಬಾಕಿಗೆ ಕನೆಕ್ಷನ್ ಮಾಡಿ ಕೊಡ್ತೇನೆ. ಅಷ್ಟೊಂದು ಅಂದ್ರೆ ಹಾಗೆಲ್ಲ ಹೇಳಿದು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ತಂಬಾಕು ಉತ್ಪನ್ನ ಅಷ್ಟೊಂದು ಕೆಟ್ಟದು, ತುಂಬಾನೇ ಅದರಿಂದ ತೊಂದರೆ ಬರ್ತದೆ ಅನ್ನೋದು ಇದ್ರ ಮೂಲ ಉದ್ದೇಶ.
1: ಈಗ ಸಿಗರೇಟ್ ಸೇದುವವರು ಇರ್ತಾರೆ, ಮೊದಮೊದಲಿಗೆ ದಿನಕ್ಕೆ 1 ಸಿಗರೇಟ್ ಆಗ್ತದೆ, ದಿನಕ್ಕೆ 2-3 ಈ ತರ ಜಾಸ್ತಿ ಆಗ್ತಾ ಹೋಗಿರ್ತದೆ. ಅಂತವ್ರಿಗೆ ಬಿಡ್ಲಿಕ್ಕೆ ಮನಸ್ಸಿರ್ತದೆ, ಆದ್ರೆ ಅದನ್ನ ಹೇಗೆ ಬಿಡುವಂತದ್ದು, ಕಡಿಮೆ ಮಾಡುವಂತದ್ದು ಹೇಗೆ, ಇದು ಹೇಗೆ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಏನ್ ಹೇಳ್ತೀರಾ ಡಾಕ್ಟರ್?
0: ಖಂಡಿತ ನೋಡಿ, ನಮ್ಮಲ್ಲಿ ಕೌನ್ಸಿಲರ್ ಇರ್ತಾರೆ, ತುಂಬಾ ನುರಿತ, ಯಾವ ರೀತಿ ನಿಮ್ಗೆ ಬಿಡ್ಬೇಕು ಅಂತ ಹೇಳ್ಕೊಡ್ತಾರೆ ಅವ್ರು. ಈಗಾಗಲೇ ಸಾಕಷ್ಟು ಜನರಿಗೆ ನಾವು ಇದರ ತಂಬಾಕು ಹೇಗೆ ಬಿಡಬೇಕು ಅಂತ ಕೌನ್ಸಿಲಿಂಗ್ ಮಾಡ್ತೇವೆ. ಒಂದು ವೇಳೆ ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ಚಟ ಜೋರಾಗಿದೆ, ಅಂತ ವ್ಯಕ್ತಿಗೆ ನಿಕೋಟಿನ್ ಗಮ್ ಬರ್ತದೆ, ಅಂದ್ರೆ ಬಾಯಲ್ಲಿ ಯಾವ ರೀತಿ ಬಬಲ್ ಗಮ್ ತಿಂತಾರೆ ಅದೇ ರೀತಿ ನಿಕೋಟಿನ್ ಗಮ್, ಅಂದ್ರೆ ಅದರಲ್ಲಿ ತಂಬಾಕು ಇಲ್ಲ. ತಂಬಾಕು ಯಾವ ಕಾರಣಕ್ಕೋಸ್ಕರ ನಾವು ತಿನ್ಲಿಕ್ಕೆ ಆಸೆ ಆಗ್ತದೆ ಆ ಅಂಶ ಮಾತ್ರ ಒಂದು ಒಂದಷ್ಟು ಪ್ರಮಾಣದಲ್ಲಿ ಇರ್ತದೆ. ಸೊ ಆಸೆ ಕಮ್ಮಿ ಆಗ್ತದೆ. ನಿಕೋಟಿನ್ ಗಮ್, ನಿಕೋಟಿನ್ ಪ್ಯಾಚ್ ಮೈ ಮೇಲೆ ಹಚ್ಚುವಂಥದ್ದು, ಇದೆರಡು ಉಚಿತವಾಗಿ ಸರ್ಕಾರದಿಂದ ಲಭ್ಯ ಇದೆ. ಆಮೇಲೆ ಹೇಳಿಕೊಡ್ತಾರೆ ಹೇಗೆ ಬಿಡ್ಬೇಕು. ಈಗ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಸಿಗರೇಟ್ ಸೇದವನಿಗೆ ಬೆಳಿಗ್ಗೆ ಎದ್ದು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅಥವಾ ಅವನಿಗೆ ಕಕ್ಕಸಿಗೆ ಹೋಗ್ಬೇಕಾದ್ರೆ ಇದು ಬೇಕಾಗ್ತದೆ, ಸಿಗರೇಟ್ ಬೇಕಾಗ್ತದೆ. ತಂಬಾಕು ತಿನ್ನೋದಿದ್ರೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವರಿಗೆ. ಕೆಲವರಿಗೆ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಿಗರೇಟ್ ಹೊಡಿಬೇಕು. ಊಟ ಮಾಡಿದ್ದು ಮಾಡಿದ

0: ಆಗ್ಬೇಕಾದ್ರೆ ಸಿಗರೇಟ್ ಎಳಿಬೇಕು. ಇದೆಲ್ಲ ಚಟದ ಲಕ್ಷಣಗಳು. ನೀವು ಚಟ ಇದ್ದವ್ರು ಮಾತ್ರ, ಈಗ ನಾಲ್ಕು ಜನ ಸೇರಿದ ತಕ್ಷಣ ಆಸೆ ಆಗ್ತದೆ. ಇನ್ನೊಂದು ವಿಶೇಷ ಏನು ಗೊತ್ತಾ ನಿಮಗೆ, ಈಗ ಯಾವುದ್ರಲ್ಲಿ ಫ್ರೆಂಡ್ಶಿಪ್ ಬರದಿದ್ರೂ ತೊಂದರೆ ಅಲ್ಲ, ಸಿಗರೇಟ್ ತಂಬಾಕಲ್ಲಿ ಇರುವತ್ತು ಒಬ್ಬ ಸಿಗರೇಟ್ ಎಳಿತಾ ಇದ್ದಾನೆ ಅಂತ ಹೇಳಿದ್ರೆ, ಎಳಿಲಿಕ್ಕೆ ರೆಡಿ ಮಾಡಿ ಹಚ್ಕೊಂಡು ಬೆಂಕಿ ಕಡ್ಡಿ ಹುಡುಕ್ತಾ ಇದ್ರೆ, ಹತ್ತಿರದಲ್ಲಿ ಒಬ್ಬ ಸಿಗರೇಟ್ ಪ್ರಿಯ ಇದ್ರೆ ಕೂಡಲೇ ಬೆಂಕಿ ಅಡ್ಡಿ ಕಚ್ಚಿಕೊಡ್ತಾನೆ. ಅಂದ್ರೆ ಅಷ್ಟೊಂದು ಅದು ಅಡಿಕ್ಟಿವ್ ಅದು. ಸೊ ಇಷ್ಟೆಲ್ಲ ಕಾರಣ ಇರುವಾಗ ಅದಕ್ಕೆ ಸರಿಯಾದ ಕೌನ್ಸಿಲಿಂಗ್ ಅಗತ್ಯ. ಎಲ್ಲಾ ಈ ಹಲ್ಲಿನ ದಂತ ವೈದ್ಯಕೀಯ ಕಾಲೇಜ್ ಇದೆ, ದಂತ ವೈದ್ಯಕೀಯ ಕಾಲೇಜ್, ಅಲ್ಲಿ ಕೂಡ ಇಂಥ ಸೌಲಭ್ಯ ಇದೆ.
1: ಇವಾಗ ಏನಾಗುತ್ತೆ, ಈ ಹದಿಹರೆಯದ ಹುಡುಗರು ಈ ಚಟಕ್ಕೆ ಬೀಳುವಂತದನ್ನ ನಾವು ಕಾಣ್ತೇವೆ. ಹೆಚ್ಚಿನ ಸಂದರ್ಭದಲ್ಲಿ ಪೋಷಕರಿಗೆ ಇದರ ಬಗ್ಗೆ ಅರಿವು ಇರಲಿಕ್ಕಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಮನೆಯವರು ಯಾವ ರೀತಿಯಾಗಿ ಜಾಗರೂಕರಾಗಿರ್ಬೇಕು, ಯಾವ ರೀತಿಯಾಗಿ ಅವರು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ?
0: ಮೊದಲನೇದಾಗಿ ನೋಡಿ, ಯಾವುದೇ ಮಗು ಒಂದು ಚಟಕ್ಕೆ ಬಿದ್ದ ತಕ್ಷಣ ನಮ್ಗೆ ಗೊತ್ತಾಗ್ತದೆ, ಯಾಕೆಂತ ಹೇಳಿದ್ರೆ ಅವರ ಆ ದೈನಂದಿನ ಚಟುವಟಿಕೆಯಲ್ಲಿ ಮಾರ್ಪಾಡಾಗ. ಈಗ ಅವನಿಗೆ ಬಾತ್ರೂಮ್ಗೆ ಹೋಗ್ಬೇಕಾ ಸಿಗರೇಟ್ ಬೇಕು, ನಾನು ಹೇಳಿದೆ ಅಲ್ಲ, ಚಟ ಇದ್ರೆ ಅವನಿಗೆ ಊಟ ಮಾಡಿದ ನಂತರ ಅವನು ಎದ್ಕೊಂಡು ಹೊರಗಡೆ ಹೋಗ್ತಾನೆ ಸಿಗರೇಟ್ ಹೇಳಲಿಕ್ಕೆ. ಇಲ್ಲ, ಅವನು ಅಂತ ಫ್ರೆಂಡ್ಸ್ ಒಟ್ಟಿಗೆ ಸುತ್ತಾಡ್ತಾನೆ, ಕೈ ವಾಸನೆ ಬರ್ತಾ ಇರ್ತದೆ, ಬಾಯಿಂದ ಸಿಗರೇಟ್ ಸೋತಾನೆ ಬರ್ತದೆ, ಅಥವಾ ನಮ್ಮ ಬ್ಯಾಗ್ಗಳಲ್ಲಿ ಅದನ್ನು ಉಪಯೋಗಿಸಿದ ಕುರುವಗಳು ಇರ್ತದೆ. ಸೊ ಇದನ್ನೆಲ್ಲ ಖಂಡಿತವಾಗಿ ತಂದೆ ತಾಯಿಗಳೇ ಅಥವಾ ಅವನ ಬಂಧು ಬಳಗವೇ ಇದನ್ನು ನೋಡಿ ಈ ಬಗ್ಗೆ ಕ್ರಮ ಕೈಗೊಳ್ಬೇಕಾಗ್ತದೆ. ಹಾಗೂ ಕೌನ್ಸಿಲಿಂಗ್ ಬೇಕಾದ್ರೆ ಖಂಡಿತ ನಾವು ಮಾಡಿಕೊಡ್ತೇವೆ.
1: ಡಾಕ್ಟರ್, ಈಗ ಸಿಗರೇಟ್ ಅನ್ನ ಸಂಪೂರ್ಣವಾಗಿ ಬಿಟ್ಟಿರ್ತಾರೆ, ಆದ್ರೆ ಅದರ ನಂತರ ಏನಾಗ್ತದೆ, ಎಲ್ಲೋ ಒಂದು ಕಡೆ ಬೇರೆಯವರು ಎಳೆಯೋದನ್ನ ನೋಡ್ತಾರೆ, ಟಿವಿಗಳಲ್ಲಿ ನೋಡ್ತಾರೆ, ಮೀಡಿಯಾಗಳಲ್ಲಿ ನೋಡ್ತಾರೆ, ಆವಾಗ ಮತ್ತೆ ಅವ್ರಿಗೆ ಎಳಿಬೇಕು ಅಂತ ಅನ್ಸಲ್ವಾ?
0: ಖಂಡಿತ ಅನ್ನಿಸ್ತದೆ. ಅದಕ್ಕೋಸ್ಕರನೇ ಸರ್ಕಾರ ಇಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ಬ್ಯಾನ್ ಮಾಡಿದೆ. ನೀವು ಈಗ ನೋಡ್ತಾ ಇರ್ಬೋದು ಮೂವಿಗಳಲ್ಲಿ, ಮೊದಲೆಲ್ಲ ಸಿಕ್ಕಾಪಟ್ಟೆ ಸಿಗರೇಟ್ ಎಳೆಯೋದ ತೋರಿಸ್ತಾ ಇತ್ತು, ಈಗ ಸಿಗರೇಟ್ ಎಳೆಯೋದಕ್ಕಿಂತ ಮೊದಲು ಕೆಳಗಡೆ ಬರ್ತದೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ದಯವಿಟ್ಟು ಮಾಡಬೇಡಿ. ಸೊ ನಾವು ಮೊದಲಿಗೆ ಬರಬಹುದಾದಂತ ರೋಗಗಳ ಬಗ್ಗೆ ಯೋಚಿಸಬೇಕು, ನಮ್ಮ ಮುಂದಿನ ಜನಾಂಗದ ಬಗ್ಗೆ ಯೋಚಿಸಬೇಕು. ಈಗ ಮುಂದಿನ ಜನಾಂಗ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ನೀವು ಎಳೆಯುವುದನ್ನು ನೋಡಿ ಇನ್ನೊಂದು ಮಗು ಎಳಿಲಿಕ್ಕೆ ಶುರು ಮಾಡ್ತದೆ, ಪ್ರಾರಂಭ ಮಾಡ್ತದೆ, ಅದಕ್ಕೆ ಆಸೆ ಆಗ್ತದೆ, ಏನು ಒಂದು ಥ್ರಿಲ್ ಇರಬೇಕು ಅಂತ. ಸೊ ಖಂಡಿತವಾಗಿಯೂ ತಂಬಾಕುವನ್ನು ತ್ಯಜಿಸುವುದು, ಹಾಗ ತಂಬಾಕುವನ್ನು ದೂರ ಮಾಡುವುದು ತುಂಬಾ ಒಳ್ಳೆಯ ವಿಷಯ. ಯಾವುದೇ ದಂತ ವೈದ್ಯಕೀಯ ಕಾಲೇಜಿಗೆ ಹೋಗಿ ಅವರು ಖಂಡಿತ ನಿಮ್ಗೆ ಹೇಳಿಕೊಡ್ತಾರೆ, ಅಥವಾ ಅದಕ್ಕೆ ನೀವು ಬೇಕಾದಂತ ಸಪ್ಲಿಮೆಂಟ್ಸ್ ನಿಕೋಟಿನ್ ಗಮ್ ಕೂಡ ಖಂಡಿತ ಕೊಡ್ತಾರೆ.
1: ಡಾಕ್ಟರ್, ಈಗ ತಮ್ಮ ಇಲಾಖೆಯಿಂದ ತಂಬಾಕು ಮುಕ್ತ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನ ತಾವು ಕೈಗೊಳ್ತಾ ಇದ್ದೀರಾ?
0: ಈಗ ಮೊದಲನೇದಾಗಿ ನಮ್ಮಲ್ಲಿ ಎನ್ಫೋರ್ಸ್ಮೆಂಟ್ ರೈಡ್ ಅಂತ ಮಾಡ್ತೇವೆ. ಅಂದ್ರೆ ನಮ್ಮಲ್ಲಿಂದ ನಾವು ಹೋಗಿ ನೋಡ್ತೇವೆ ಶಾಲೆಗಳಲ್ಲಿ ಸುತ್ತಮುತ್ತ ಎಲ್ಲಿಯಾದರೂ ಈ ರೀತಿ ಮಾರ್ತಾ ಇದ್ದಾರೆ, ಅಥವಾ ಅವರು ನಮಗೆ ಸುದ್ದಿ ತಿಳಿಸಿದ್ರೆ ಅಲ್ಲಿ ಹೋಗ್ತೇವೆ, ಅಥವಾ ಸಂಬಂಧಪಟ್ಟವರಿಗೆ ಪೊಲೀಸ್ ಸ್ಟೇಷನ್ ತಿಳಿಸ್ತೀವಿ. ಮತ್ತೆ ಜನರ ಗುಂಪು ಚರ್ಚೆ ಮಾಡ್ತೇವೆ ಜಾಸ್ತಿ, ಮತ್ತೆ ಆಸ್ಪತ್ರೆಗೆ ಬರುವಾಗ ಅವರಿಗೆ ಈ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತೇವೆ. ಆಮೇಲೆ ಎಲ್ಲಾ ಶಾಲೆಗಳಿಗೆ ನಮ್ಮ ಶಾಲಾ ಟೀಚರ್ಸ್ಗೆ ಈ ಬಗ್ಗೆ ತಿಳಿ ಹೇಳಿ ಅವರು ಆ ಮೂಲಕ ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳುವಂತ ಒಂದು ವ್ಯವಸ್ಥೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಅಪರ ಜಿಲ್ಲಾಧಿಕಾರಿಯವರು ಮಾಡಿರ್ತಾರೆ. ಅದೇ ರೀತಿ ಸಿಇಒ ಸರ್ ಅಂದ್ರೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಅವರ ಸ್ವತಃ ಪತ್ರ ಮುಖೇನ ತಿಳಿಸಿರ್ತಾರೆ ಎಲ್ಲರೂ ಈ ರೀತಿಯ ಒಂದು ಕ್ರಮ ಕೈಗೊಳ್ಬೇಕು ಅಂತ. ನಮ್ಮಲ್ಲಿಂದ ಏನಾಗಬೇಕು ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಆದ್ರೆ ಇಲ್ಲಿ ಅಗತ್ಯ ಜನರ ಭಾಗವಹಿಸುವಿಕೆ. ಸೊ ಜನ ಕೂಡ ಯೋಚಿಸಬೇಕು, ನಾನು ಹೇಗಾದರೂ ಚಟಕ್ಕೆ ಬಲಿಯಾದೆ ನನ್ನ ಮನೆಯಿಂದ ನನ್ನ ಮಕ್ಕಳು ನನ್ನ ಮರಿಮಕ್ಕಳು ಅಂಥದಕ್ಕೆ ಬಲಿಯಾಗಬಾರ್ದು ಅನ್ನೋ ಒಂದು ಒಂದು ಉತ್ತಮವಾದ ಧ್ಯೇಯ ಇಟ್ಕೊಂಡ್ರೆ ಖಂಡಿತ ನಾವು ತಂಬಾಕು ಮುಕ್ತ ಸಮಾಜದತ್ತ ನಡೀಬಹುದು.
1: ಧನ್ಯವಾದಗಳು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಖಂಡಿತ, ತುಂಬಾ ಧನ್ಯವಾದಗಳು.
2: ಇದುವರೆಗೆ ತಂಬಾಕು ಸೇವನೆಯಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದೆ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಷ್ಮಾ ಪ್ರಶಾಂತ್, ಸಹಾಯಕ ಪ್ರಾಧ್ಯಾಪಕರು. ಕೇಳುಗರೆ, ಇವತ್ತು ಅವರು ನಮಗೆ ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳು ಮತ್ತೆ ಅದಕ್ಕೆ ಇರುವಂತಹ ಆಯುರ್ವೇದೀಯ ಪರಿಹಾರ ಉಪಾಯಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ವಯೋಸಹಜ ಕಾಯಿಲೆಗಳು ಸಾಮಾನ್ಯವಾಗಿ ಯಾವ ವಯಸ್ಸಿನ ನಂತರ ಕಾಣಿಸಿಕೊಳ್ಳುತ್ತದೆ?
3: ಸಾಮಾನ್ಯವಾಗಿ ಈ ಕಾಯಿಲೆಗಳು 40 ವರ್ಷ ಮೇಲ್ಪಟ್ಟು ಯಾವ ವಯಸ್ಸಿನಲ್ಲೂ ಕೂಡ ಬರಬಹುದು.
1: ಡಾಕ್ಟರ್, ಈ ಒಂದು ಈ ರೀತಿಯಾದಂತಹ ಕಣ್ಣಿನ ಕಾಯಿಲೆಗಳೇನಿದೆ, ಇದರ ಲಕ್ಷಣಗಳು ಏನಿರುತ್ತವೆ?
3: ಈಗ ಡಾಕ್ಟರ್, ಇತ್ತೀಚೆಗೆ ಕಣ್ಣು ಮಂಜ ಆಗ್ತಾ ಇದೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ಕಣ್ಣಿನ ಮುಂದೆ ಪರದೆ ಹಾಕಿದ ಹಾಗೆ ಆಗ್ತದೆ ಅಂತ 60-65 ವರ್ಷದ ರೋಗಿ ನೇತ್ರ ವೈದ್ಯರಲ್ಲಿ ಬಂದಾಗ ಹೆಚ್ಚಿನ ಸಂದರ್ಭದಲ್ಲಿ ಅದು ಕಣ್ಣಿನ ಪೊರೆ ಸಮಸ್ಯೆ ಆಗಿರ್ತದೆ. ಇದರಲ್ಲಿ ಕಣ್ಣಿನಲ್ಲಿರುವಂತಹ ನೈಸರ್ಗಿಕ ಮಸೂರ ಅಥವಾ ಲೆನ್ಸ್ ಅಂತ ಹೇಳ್ತೇವೆ, ಅದು ನಿಧಾನವಾಗಿ ಅಪಾರದರ್ಶಕವಾಗ್ತಾ ಬರ್ತದೆ. ಇದು ವಯೋವೃದ್ಧ ಸಂಬಂಧಿತ ಕಣ್ಣಿನ ಸಮಸ್ಯೆಗಳಲ್ಲಿ ಈ ಪೊರೆ ಸಮಸ್ಯೆ ಅತ್ಯಂತ ಸಾಮಾನ್ಯವಾದದ್ದು.

0: ಒಂದು ಕಣ್ಣು ಕೆಂಪಾಗುವುದು ಅಥವಾ ಇದ್ದಕ್ಕಿದ್ದಾಗೆ ದೃಷ್ಟಿ ಕಡಿಮೆ ಆಗುವುದು, ವಿಪರೀತವಾದ ಕಣ್ಣಿನ ನೋವು, ತಲೆನೋವು, ಕೆಲವೊಮ್ಮೆ ವಾಂತಿ, ಈ ಲಕ್ಷಣಗಳು ಗ್ಲಾಕೋಮಾ ಕಾಯಿಲೆಯಲ್ಲಿ ಕಂಡು ಬರುತ್ತದೆ. ಇದು 50-60 ವರ್ಷಗಳ ಅವಧಿಯಲ್ಲಿ ಬರುವ ಕಣ್ಣಿನ ಸಮಸ್ಯೆ. ಇದನ್ನ ಸೈಲೆಂಟ್ ಟೀಫ್ ಆಫ್ ಐ ಅಂತ ಕರೀತಾರೆ. ಇದು ಅರಿವಾಗದೆ ಬರುವ ಅಂಧತ್ವದ ಪ್ರಮುಖ ಕಾರಣವಾಗಿದೆ. ಇನ್ನು ಕಾಯಿಲೆಗಳ ರಾಜ ಅಂತ ಮಧುಮೇಹ ರೋಗ ಮುಖ್ಯವಾಗಿ ಈ ಕಾಯಿಲೆಗಳ ರಾಜ ಅಂತ ಬಣ್ಣಿಸುತ್ತಾರೆ. ಈ ಮಧುಮೇಹ ರೋಗ ಮುಖ್ಯವಾಗಿ ಪರಿಣಾಮ ಬೀರುವ ಅಂಗಗಳಲ್ಲಿ ಕಣ್ಣು ಸಹ ಒಂದು. ಇದು ಆಯುರ್ವೇದದಲ್ಲಿ ಮಧುಮೇಹ ಜನ್ಯ ದೃಷ್ಟಿದೋಷ ಅಥವಾ ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಅಂದ್ರೆ ಮಧುಮೇಹದಿಂದ ಕಣ್ಣುಗಳ ಆಂತರಿಕ ಭಾಗದ ರೆಟಿನಾ ಮೇಲೆ ಹಾನಿಯಾಗ್ತದೆ. ಮಧುಮೇಹ ನಿಯಂತ್ರಣದಲ್ಲಿ ಇರದಿದ್ರೆ ರಕ್ತನಾಳಗಳು ಹಿಗ್ಗುತ್ತೆ. ಕ್ರಮೇಣ ರೆಟಿನಾದಲ್ಲಿ ಹೊಸ ಅಥವಾ ದುರ್ಬಲ ರಕ್ತನಾಳಗಳು ಉತ್ಪತ್ತಿಯಾಗ್ತದೆ. ಇದರಿಂದ ರೆಟಿನಾದಲ್ಲಿ ರಕ್ತಸ್ರಾವ, ನೇತ್ರದ ಒಳಭಾಗದಲ್ಲಿ ಊತ ಮುಂತಾದವುಗಳು ಸಂಭವಿಸುತ್ತದೆ. ಇದನ್ನು ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳಲಾಗ್ತದೆ. ಇನ್ನು 40 ವರ್ಷಗಳ ನಂತರ ಉಂಟಾಗುವ ಸಮೀಪ ದೃಷ್ಟಿ ಸಮಸ್ಯೆ, ಅಂದ್ರೆ ಸಣ್ಣ ಅಕ್ಷರಗಳನ್ನ ಅಥವಾ ವಸ್ತುಗಳನ್ನ ನೋಡಲು ಕಷ್ಟವಾಗುವುದು, ಅದನ್ನ ಪ್ರೆಸ್ಬಯೋಪಿಯಾ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣಿನ ಲೆನ್ಸ್ ತನ್ನ ಅಕಮಡೇಷನ್ ಪವರ್ ಅನ್ನ ಕಳೆದುಕೊಳ್ಳುತ್ತದೆ. ಆಯುರ್ವೇದದ ದೃಷ್ಟಿಕೋನದಿಂದ ಈ ಸ್ಥಿತಿಯನ್ನ ನಾವು ವಯೋಜನಿತ ವಾತದೋಷದ ಪ್ರಭಾವ ಅಂತ ಪರಿಗಣಿಸುತ್ತೇವೆ. ವಯಸ್ಸು ಹೆಚ್ಚಾದಂತೆ ಕಣ್ಣಿನ ಅಶ್ರು ಉತ್ಪಾದನೆ ಸ್ವಾಭಾವಿಕವಾಗಿ ಕಡಿಮೆ ಆಗ್ತದೆ. ಇದರಿಂದ ಕಣ್ಣು ಒಣಗುವುದು, ಉರಿ, ಬೆಳಕಿಗೆ ಅಸಹನೀಯತೆ, ಗಾಸುಗಟ್ಟಿದಂತೆ, ಮೋಡ ಮುಚ್ಚಿದಂತೆ ಕಾಣುವುದು ಇತ್ಯಾದಿ ಲಕ್ಷಣಗಳು ಕಂಡು ಬರುತ್ತದೆ. ಈ ಸ್ಥಿತಿಯನ್ನ ಡ್ರೈ ಐಸ್ ಅಥವಾ ಶುಷ್ಕ ನೇತ್ರತ ಅಂತ ಹೇಳ್ತಾರೆ. ಇವೆಲ್ಲ ವೃದ್ಧಾಪ್ಯ ಸಂಬಂಧಿತ ಕೆಲವು ಸರ್ವೇ ಸಾಮಾನ್ಯವಾದ ಕಣ್ಣಿನ ಸಮಸ್ಯೆಗಳು.
1: ಇನ್ನು ಈ ಎಲ್ಲ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ?
0: ಹೌದು, ಆಲೋಪತಿ ವೈದ್ಯ ಪದ್ಧತಿಯ ರೀತಿಯಲ್ಲಿ ಆಯುರ್ವೇದದಲ್ಲೂ ಸಹ ಕಾಯಿಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಿಭಾಗಗಳಿವೆ. ಇನ್ನು ಕಣ್ಣಿನ ಸಮಸ್ಯೆಗೆ ಪ್ರತ್ಯೇಕವಾದ ಶಾಲಾಕ್ಯ ತಂತ್ರ ಅನ್ನುವ ವಿಭಾಗ ಇದೆ. ಇದರ ಅಡಿಯಲ್ಲಿ ಕಣ್ಣಿನ ಕಾಯಿಲೆಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಆಯುರ್ವೇದಿಯ ಚಿಕಿತ್ಸೆಗಳನ್ನ ಮಾಡಲಾಗುತ್ತದೆ.
1: ಈಗ ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳೇನಿದೆ, ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಆಯುರ್ವೇದದಲ್ಲಿ?
0: ಕಣ್ಣಿಗೆ ಸೂಕ್ತವಾಗುವಂತ ವಿಶಿಷ್ಟವಾದ ಕೆಲವು ಸ್ಥಾನಿಕ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇದೆ. ಇದನ್ನ ಕ್ರಿಯಾಕಲ್ಪ ಅಂತ ಹೇಳ್ತಾರೆ. ಮುಖ್ಯವಾಗಿ ಅದರಲ್ಲಿ ನೇತ್ರ ತರ್ಪಣ, ಪುಟಪಾಕ, ಸೇಕ, ಆಶ್ಚೋತನ, ಅಂಜನ, ಪಿಂಡಿ, ಬಿಡಾಲಕ ಅಥವಾ ನಸ್ಯ, ಶಿರೋಧಾರ ಮುಂತಾದ ಚಿಕಿತ್ಸೆಗಳು ಕಾಯಿಲೆಗೆ ಅನುಗುಣವಾಗಿ ನುರಿತ ಆಯುರ್ವೇದ ಕಣ್ಣಿನ ವೈದ್ಯರ ಸಲಹೆಯೊಂದಿಗೆ ಪಡೆದುಕೊಳ್ಳಬಹುದಾಗಿದೆ.
2: ಇನ್ನು ವಮನ, ವಿರೇಚನ ಮುಂತಾದ ಶೋಧನ ಕರ್ಮಗಳಿವೆ. ಕಣ್ಣಿನ ಸಮಸ್ಯೆಗೆ ಅನುಗುಣವಾಗಿ ಅತ್ಯುತ್ತಮವಾದ ಆಯುರ್ವೇದಿಯ ಐ ಡ್ರಾಪ್ಸ್ ಗಳು ಸಹ ಇವೆ. ಪೊರೆ ಸಮಸ್ಯೆ ತಡೆಗಟ್ಟಲು ಅಥವಾ ಮಧುಮೇಹದಿಂದ ಆಗುವ ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಲು ಕೆಲವು ಪ್ರಾಕೃತಿಕ ದ್ರವ್ಯಗಳಿಂದ ತಯಾರಿಸಿದ ಎಫೆಕ್ಟಿವ್ ಐ ಡ್ರಾಪ್ಸ್ ಗಳು ಸಹ, ಅಲ್ಲದೆ ವಿವಿಧ ರೀತಿಯ ಆಂತರಿಕ ಔಷಧೋಪಚಾರ ಅಂದ್ರೆ ಇಂಟರ್ನಲ್ ಮೆಡಿಸಿನ್ಸ್ ಗಳು ಸಹ ಆಯುರ್ವೇದದಲ್ಲಿ ಇದೆ. ದೃಷ್ಟಿವರ್ಧನೆಗೆ ಮಾತ್ರೆಗಳು, ತುಪ್ಪ, ಕಷಾಯಗಳು ಸಹ ನಮ್ಮ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಲಭ್ಯವಿದೆ.
1: ಈಗ ಈ ಕಣ್ಣಿನ ತಪಾಸಣೆಯ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಪರೀಕ್ಷಾ ವಿಧಾನಗಳನ್ನ ಆಯುರ್ವೇದದಲ್ಲಿ ಹೇಳಲಾಗುತ್ತೆ ಮತ್ತೆ ಅದನ್ನ ಯಾವಾಗ ಮಾಡಿಸ್ಕೊಳ್ಬೇಕಾಗುತ್ತೆ?
0: ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟವರಲ್ಲಿ ಉಂಟಾಗುವ ದೃಷ್ಟಿ ಸಮಸ್ಯೆಗಳಿಗೆ ದೂರದೃಷ್ಟಿ ಅಥವಾ ಸನಿಹ ದೃಷ್ಟಿ ಪರೀಕ್ಷೆ ಅಂತ ಹೇಳ್ತಾರೆ, ವಿಷನ್ ಟೆಸ್ಟಿಂಗ್ ಅಥವಾ ಆಟೋಮೇಟೆಡ್ ರಿಫ್ರಾಕ್ಟೋಮೆಟ್ರಿ, ಸ್ಲಿಟ್ ಲ್ಯಾಂಪ್ ಬಯೋಮೈಕ್ರೋಸ್ಕೋಪಿ ಮುಂತಾದ ಪರೀಕ್ಷೆ ಮಾಡಬೇಕಾಗ್ತದೆ. ಗ್ಲಾಕೋಮ ಪತ್ತೆಗಾಗಿ ನಾನ್ ಕಾಂಟ್ಯಾಕ್ಟ್ ಟೋನೋಮೀಟರ್ ಮೂಲಕ ಕಣ್ಣಿನ ಒತ್ತಡ ಪರೀಕ್ಷೆ, ಮಧುಮೇಹಿಗಳಲ್ಲಿ ವರ್ಷಕ್ಕೊಮ್ಮೆ ಆದ್ರೂ ರೆಟಿನಾ ಅಥವಾ ದೃಷ್ಟಿನರದ ಪರೀಕ್ಷೆ, ಇನ್ನು ಶುಷ್ಕ ನೇತ್ರ ಪತ್ತೆಗಾಗಿ ಶಿಮ್ಮರ್ಸ್ ಟೆಸ್ಟ್, ಟಿಬಟ್ ಟೆಸ್ಟ್ ಗಳನ್ನ ಮಾಡಲಾಗ್ತದೆ. ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಮೂಲಕ ಕನ್ನಡಕದ ಪವರ್ ಟೆಸ್ಟಿಂಗ್ ಅನ್ನು ಸಹ ಮಾಡಲಾಗ್ತದೆ. ಈ ಎಲ್ಲಾ ಸೌಲಭ್ಯಗಳು ಉಚಿತವಾಗಿ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ. ಜನಸಾಮಾನ್ಯರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ.
1: ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳನ್ನ ತಡೆಗಟ್ಟಬೇಕಾದ್ರೆ ಆಯುರ್ವೇದದಲ್ಲಿ ಏನೆಲ್ಲ ಕ್ರಮಗಳನ್ನು ಹೇಳಲಾಗಿದೆ?
0: ಬಹುತೇಕ ಜನರು ಏನ್ ಮಾಡ್ತಾರೆ, ಕಣ್ಣಿನ ಸಮಸ್ಯೆ ಬಂದಾಗಷ್ಟೇ ವೈದ್ಯರ ಬಳಿ ಹೋಗ್ತಾರೆ. ಆಯುರ್ವೇದದಲ್ಲಿ ಕಣ್ಣಿನ ಸ್ವಾಸ್ಥ್ಯಕ್ಕೆ ಬೇರೆ ಬೇರೆ ರೀತಿಯ ದಿನಚರ್ಯ, ಋತುಚರ್ಯ ಮುಂತಾದ ಪರಿಪಾಲನೆಗಳ ಉಲ್ಲೇಖ ಮಾಡಿದ್ದಾರೆ. ಇನ್ನು ದಿನಚರ್ಯಗಳಲ್ಲಿ ನೇತ್ರ ಪ್ರಕ್ಷಾಲನ ಅಂದ್ರೆ ಬಾಯಿಯಲ್ಲಿ ಬೆಚ್ಚಗಿನ ನೀರನ್ನ ತುಂಬಿಸಿಟ್ಕೊಂಡು ಅದರ ಜೊತೆಯಲ್ಲೇ ಕಣ್ಣಿಗೆ ನೀರನ್ನ ಸಿಂಪಡಿಸೋದ್ರಿಂದ ಕಣ್ಣಿನ ದೃಷ್ಟಿ ಬಲಗೊಳ್ಳುತ್ತದೆ. ಇನ್ನು ಉಷಾ ಜಲಪಾನ, ನಾಸಾಪಾನ, ನಿತ್ಯ ನಸ್ಯ, ಅಂಜನ ಪ್ರಯೋಗಗಳು ಪಾದಭ್ಯಂಗ, ಶಿರೋ ಅಭ್ಯಂಗಗಳಿಂದ ಕಣ್ಣಿನ ದೃಷ್ಟಿ ವೃದ್ಧಿಸುತ್ತದೆ. ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳ್ತಾರೆ, ಅಂದ್ರೆ ಆಹಾರ, ನಿದ್ರಾ, ಬ್ರಹ್ಮಚರ್ಯ ಇವುಗಳ ನಿಯಮಿತವಾದ ಪಾಲನೆ, ತ್ರಾಟಕ, ಪ್ರಾಣಾಯಾಮ, ಯೋಗ ಅಭ್ಯಾಸಗಳು ಅಥವಾ ನೈಮಿತ್ತಿಕ ರಸಾಯನ, ಆಚಾರ ರಸಾಯನ ಪ್ರಯೋಗ ಇವೆಲ್ಲವೂ ಕೂಡ ಕಣ್ಣಿಗೆ ಸಹಕಾರಿಯಾಗಿವೆ. ಇನ್ನು ಪಥ್ಯಗಳ ಬಗ್ಗೆ ಹೇಳೋದಾದ್ರೆ ದಿನನಿತ್ಯದ ಆಹಾರದಲ್ಲಿ ಬಾಳೆಹಣ್ಣು, ತುಪ್ಪ, ಹಾಲು, ಹೆಸರುಕಾಳು, ಷಷ್ಟಿಕ ಶಾಲಿ, ಸೊಪ್ಪು, ತರಕಾರಿ, ಹಾಗಲಕಾಯಿ, ನುಗ್ಗೆಕಾಯಿ, ಕ್ಯಾರೆಟ್ ಮುಂತಾದ ಕೇಸರಿ ಬಣ್ಣದ ತರಕಾರಿ ಹಣ್ಣುಗಳನ್ನ ಹೆಚ್ಚು ಸೇವಿಸುವುದರಿಂದ, ಅಂದ್ರೆ ಇದು ವೈಟಮಿನ್ ಎ ಅನ್ನು ಹೆಚ್ಚು ಹೊಂದಿರುತ್ತದೆ, ಈ ಪದಾರ್ಥಗಳು ಇವುಗಳ ಸೇವನೆ

0: ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಅಪಥ್ಯ ಆಹಾರ ಅಂತ ಹೇಳಿದ್ರೆ ಹೆಚ್ಚು ಉಪ್ಪನ್ನು ಸೇವಿಸುವುದು, ಉಪ್ಪಿನಕಾಯಿ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥ, ಒಣ ಆಹಾರ, ಅತಿಯಾದ ಖಾರ ಪದಾರ್ಥಗಳು ಕಣ್ಣಿಗೆ ಹಾನಿ ಮಾಡ್ತವೆ. ಜೀವನ ಶೈಲಿಯಲ್ಲಿ ನಿಯಮಿತವಾದ ನಿದ್ರೆ, ಕೆಲಸದ ಮಧ್ಯೆ ರೂಲ್ ಆಫ್ 20 ಅಂತ ಹೇಳ್ತಾರೆ, ಅಂದ್ರೆ 20 ನಿಮಿಷಗಳಿಗೊಮ್ಮೆ 20 ಸೆಕೆಂಡ್ ಕಾಲ 20 ಮೀಟರ್ ದೂರದ ವಸ್ತುವನ್ನು ವೀಕ್ಷಿಸಬೇಕು, ಹಾಗೂ 20 ಸಲ ಕಣ್ಣನ್ನು ಮಿಟುಕಿಸುವುದರಿಂದ ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಬಹುದು.
1: ಡಾಕ್ಟರ್, ಈಗ ಇನ್ನು ಈ ಒಂದು SDM ಆಯುರ್ವೇದ ಆಸ್ಪತ್ರೆ ಏನಿದೆ, ಇಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳು ವಿಶೇಷವಾಗಿ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಇವೆ?
0: ನಮ್ಮಲ್ಲಿ ಹೊರರೋಗಿ ವಿಭಾಗ 10 ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಇದರ ಅಡಿಯಲ್ಲಿ ಕಣ್ಣಿನ ಪೊರೆ ಸಮಸ್ಯೆಗೆ ಉಚಿತ ಪರೀಕ್ಷೆ ಹಾಗೂ ರಿಯಾಯಿತಿ ದರದಲ್ಲಿ ಪ್ರತ್ಯೇಕ ಸುಸಜ್ಜಿತ ಕಣ್ಣಿನ ಶಸ್ತ್ರಾಗಾರದಲ್ಲಿ ಪೊರೆ ಶಸ್ತ್ರಕರ್ಮದ ಸೌಲಭ್ಯವಿದೆ. ಆಕರ್ಷಣೀಯ ಹಾಗೂ ಕೈಗೆಟುಕುವ ದರದಲ್ಲಿ ವಿವಿಧ ಬಗೆಯ ಕನ್ನಡಕಗಳ ಸೌಲಭ್ಯಗಳು ಕೂಡ ನಮ್ಮಲ್ಲಿ ಇದೆ. ಇನ್ನು ಕಣ್ಣಿನ ದೃಷ್ಟಿವರ್ಧನೆಗೆ ಉಚಿತವಾಗಿ ಕಣ್ಣಿನ ವ್ಯಾಯಾಮ ತರಬೇತಿ ಸಹ ನಾವು ನೀಡುತ್ತೇವೆ.
1: ಡಾಕ್ಟರ್, ಇನ್ನು ಕಡೆಯದಾಗಿ ಈ ಕಣ್ಣಿನ ಆರೋಗ್ಯದ ಬಗ್ಗೆ ನಮ್ಮ ಕೇಳುಗರು ಏನನ್ನ ತಿಳ್ಕೊಂಡಿರಬೇಕು ಅಂತ ಹೇಳ್ತೀರಾ ತಾವು?
0: ಕಣ್ಣುಗಳ ಆರೋಗ್ಯವನ್ನ ಕಾಪಾಡುವುದು ಪ್ರತಿಯೊಬ್ಬರ ಆದ್ಯ ಮುಖ್ಯವಾದ ಕರ್ತವ್ಯವಾಗಿದೆ. ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸದೆ ನಿಯಮಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಸರಿಯಾದ ಆಹಾರ, ವಿಹಾರ ಹಾಗೂ ಆಯುರ್ವೇದಿಯ ಚಿಕಿತ್ಸೆ ಮೂಲಕ ದೃಷ್ಟಿಯನ್ನ ಉತ್ತಮವಾಗಿಡಬೇಕು. ಈಗಾಗಲೇ ತಿಳಿಸಿರುವ ಕ್ರಮಗಳು, ವಿಧಾನಗಳು ರೋಗಿಯ ಪ್ರಾಕೃತಿಕ ದೇಹ ಸಂಯೋಜನೆ ಅಂದ್ರೆ ಪ್ರಕೃತಿ ಅಂತ ಹೇಳ್ತಾರೆ, ವಯಸ್ಸು ಅಥವಾ ಸ್ಥಿತಿಯನ್ನು ಅನುಸಾರವಾಗಿ ಆಯ್ಕೆ ಮಾಡಲಾಗುತ್ತದೆ. ಸದಾ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಈ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು ಅಂತ ನಾನು ಸಲಹೆ ನೀಡುತ್ತೇನೆ. ಇನ್ನು 40 ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸಬೇಕು.
1: ಧನ್ಯವಾದಗಳು ಡಾಕ್ಟರ್.
2: ಇದುವರೆಗೆ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ಅಧಿಕಾರಿ ಶರಚಂದ್ರ ರಾನಡೆ.
2: ವಿಷಯ ಮೋದಿಯವರ ಮೂರನೇ ಅವಧಿಯ 100 ದಿನಗಳ ಆಡಳಿತದಲ್ಲಿ ಹೊಸ ಯುಗದ ಮೂಲಸೌಕರ್ಯ ಅಥವಾ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್. ಚರಿತ್ರಾರ್ಹವಾದಂತಹ 3ನೇ ಅವಧಿಯ ಮೋದಿ ಸರ್ಕಾರದ ಮೊದಲ 100 ದಿನಗಳು ಭಾರತೀಯ ಜನಜೀವನದ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತಾ 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನೇಕ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡು 100 ದಿನಗಳಲ್ಲಿ 15 ಲಕ್ಷ ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿದೆ. ಅವುಗಳಲ್ಲಿ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಹೊಸ ಯುಗದ ಮೂಲಸೌಕರ್ಯವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದಿದೆ. ಈ ಹೊಸ ಯುಗದ ಮೂಲಸೌಕರ್ಯವು 15 ಅಂಶಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಮೂಲಸೌಕರ್ಯದ ಪ್ರಧಾನ ಕ್ಷೇತ್ರಗಳಾದ ರಸ್ತೆ, ರೈಲು, ಬಂದರು ಮತ್ತು ವಾಯುಮಾರ್ಗಗಳ ಅಭಿವೃದ್ಧಿಗಾಗಿ 3 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಸಾಗಾಣಿಕೆ ದಕ್ಷತೆಯನ್ನು ಹೆಚ್ಚಿಸುವುದು, ಸಾರಿಗೆ ದಟ್ಟಣೆಯನ್ನು ತಡೆಗಟ್ಟುವುದು ಮತ್ತು ರಾಷ್ಟ್ರೀಯ ರಸ್ತೆ ಸಂಪರ್ಕ ಜಾಲವನ್ನು ಹೆಚ್ಚಿಸುವುದು, ಈ 3 ಘನ ಉದ್ದೇಶಗಳ ಈಡೇರಿಕೆಗಾಗಿ 8 ರಾಷ್ಟ್ರೀಯ ಅತಿವೇಗದ 936 ಕಿಲೋಮೀಟರ್ ದೂರದ ರಸ್ತೆ ಕಾರಿಡಾರ್ ಅಥವಾ ಆವಾರಗಳನ್ನು ನಿರ್ಮಿಸಲು 50,655 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿರುತ್ತದೆ ಎಂದು. ಈ 8 ರಸ್ತೆ ಕಾರಿಡಾರ್ಗಳೆಂದರೆ ಮೊಟ್ಟಮೊದಲನೆಯದಾಗಿ ಆಗ್ರಾ ಮತ್ತು ಗ್ವಾಲಿಯರ್ ರಸ್ತೆ ಕಾರಿಡಾರ್ ನಿರ್ಮಾಣ, ಇದರಿಂದ 50%ರಷ್ಟು ಸಮಯದ ಉಳಿತಾಯವಾಗುತ್ತದೆ. ಬಿ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗಾಗಿ ಖರಗ್ಪುರ ಮೊರೆಗ್ರಾಮ್ ರಸ್ತೆ ಕಾರಿಡಾರ್ ನಿರ್ಮಾಣ. ಸಿ ಕಾನ್ಪುರದ ಸುತ್ತಮುತ್ತ ರಸ್ತೆ ಜಾಲವನ್ನು ನಿರ್ಮಿಸಿ ವರ್ತುಲ ರಸ್ತೆಯ ಮೇಲಿನ ಸಾರಿಗೆ ದಟ್ಟಣೆಯನ್ನು ಕಡಿಮೆ ಮಾಡುವುದು. ಡಿ ರಾಯ್ಪುರ ರಾಂಚಿ ರಸ್ತೆ ಕಾರಿಡಾರ್ ಮೂಲಕ ಜಾರ್ಖಂಡ್ ಮತ್ತು ಛತ್ತೀಸ್ಗಢಗಳ ಅಭಿವೃದ್ಧಿಯ ಅವಕಾಶವನ್ನು ಹೆಚ್ಚಿಸುವುದು. ಈ ಗುಜರಾತ್ನ ಧರಾಡ್ ಮತ್ತು ಅಹಮದಾಬಾದಿನ ರಸ್ತೆ ಕಾರಿಡಾರ್ ಮೂಲಕ ತಡೆರಹಿತ ಬಂದರು ಸಂಪರ್ಕವನ್ನು ಏರ್ಪಡಿಸಿ ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸುವುದು. ಎಫ್ ಪೂರ್ವೋತ್ತರ ರಾಜ್ಯಗಳ ತಡೆರಹಿತ ಸಂಪರ್ಕಕ್ಕಾಗಿ ಗುವಾಹಟಿ

ವರ್ತುಲ ರಸ್ತೆಯ ನಿರ್ಮಾಣ ಜಿ ಅಯೋಧ್ಯೆಯ ಪ್ರವಾಸವನ್ನು ವೇಗ ಹಾಗೂ ಸುಗಮಗೊಳಿಸಲು ನಾಲ್ಕು ಕಿರುದಾರಿಗಳ ಅಯೋಧ್ಯೆಯ ವರ್ತುಲ ರಸ್ತೆಯ ನಿರ್ಮಾಣ ಮತ್ತು ಎಂಟನೇದಾಗಿ ಎಂಟು ಎತ್ತರಿಸಿದ ಮೇಲು ಸೇತುವೆ ರಸ್ತೆ ಕರಡನ್ನು ನಿರ್ಮಿಸಿ ಪುಣೆ ಮತ್ತು ನಾಸಿಕ್ ನಡುವಣ ರಾತ್ರಿಯ ಸಾರಿಗೆ ಸಂಕಷ್ಟವನ್ನು ನಿವಾರಿಸುವುದು. ಇದಲ್ಲದೆ ಸುಧಾರಿತ ರಸ್ತೆ ಮೂಲಸೌಕರ್ಯದ ಮೂಲಕ ದೇಶದ 25,000 ಹಳ್ಳಿಗಳನ್ನು ವಿಶಾಲವಾದ ರಾಷ್ಟ್ರೀಯ ಅಭಿವೃದ್ಧಿಯ ಜಾಲದೊಂದಿಗೆ ಸಂಯೋಜಿಸಿ ಬಹುದೂರದ ಸ್ಥಳಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿರ್ಣಾಯಕ ಹೆಜ್ಜೆಯನ್ನು ಇಡಲಾಗಿದೆ. ಇನ್ನು ಎರಡನೆಯದಾಗಿ, ಪೂರ್ಣಗೊಂಡ ನಂತರ ವಿಶ್ವದ ಅತಿದೊಡ್ಡದಾದ 10 ಬಂದರುಗಳಲ್ಲಿ ಒಂದಾಗಲಿರುವ ಬೃಹತ್ತಾದ ಸರ್ವಋತು ವದಾವನ್ ಬಂದರನ್ನು 76,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ ನಿರ್ಮಿಸಲು 30/8/2024 ಪ್ರಧಾನಿ ನರೇಂದ್ರ ಮೋದಿಯವರು ಶಿಲಾನ್ಯಾಸ ಮಾಡಿರುತ್ತಾರೆ. ಇದರಿಂದಾಗಿ ಪಶ್ಚಿಮ ಕರಾವಳಿ ತೀರದಲ್ಲಿ ವ್ಯಾಪಾರ ಮತ್ತು ಬಹುವಿಧದ ಆರ್ಥಿಕಾಭಿವೃದ್ಧಿಗೆ ಉತ್ತೇಜನ ದೊರೆಯುತ್ತದೆ. ಮೂರನೆಯದಾಗಿ, ಲಡಾಖ್ ಗಡಿ ಪ್ರದೇಶಗಳಲ್ಲಿ ಸರ್ವಋತು ಸಂಪರ್ಕವನ್ನು ಸಾಧಿಸಿ ಸೈನ್ಯ ಮತ್ತು ಬೃಹತ್ ಯುದ್ಧೋಪಕರಣಗಳನ್ನು ಮುಂಚೂಣಿ ಪ್ರದೇಶಕ್ಕೆ ಸಾಗಿಸಲು ವಿಶ್ವದ ಅತಿ ಎತ್ತರದ ಲಡಾಖ್ ಮತ್ತು ಹಿಮಾಚಲ ಪ್ರದೇಶಗಳ ನಡುವಣ ಶಿಂಕುನ್ಲಾ ಸುರಂಗ ಮಾರ್ಗವನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. ನಾಲ್ಕನೆಯದಾಗಿ, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಜಾರ್ಖಂಡ್, ಬಿಹಾರ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳದ 14 ಜಿಲ್ಲೆಗಳಲ್ಲಿ 64 ಹೊಸ ನಿಲ್ದಾಣಗಳೊಂದಿಗೆ 900 ಕಿಲೋಮೀಟರ್ ಉದ್ದದ 246 ಬಿಲಿಯನ್ ರೂಪಾಯಿ ವೆಚ್ಚದ 8 ಹೊಸ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿ ಸುಗಮ ಪೂರೈಕೆ ಸರಪಳಿ ಮತ್ತು ಆರ್ಥಿಕಾಭಿವೃದ್ಧಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕೈಗೆತ್ತಿಕೊಳ್ಳಲಾಗಿರುವ ಈ ಯೋಜನೆಗಳು 2026 ಮತ್ತು 2030 ಅವಧಿಯೊಳಗೆ ಪೂರ್ಣಗೊಳ್ಳುತ್ತವೆ. ಈ ಹೊಸ 8 ರೈಲು ಮಾರ್ಗಗಳು ಯಾವುವೆಂದರೆ: ಎ, ಒರಿಸ್ಸಾ ರಾಜ್ಯದ ರಾಯಗಢ ಜಿಲ್ಲೆಯ 73.62 ಕಿಲೋಮೀಟರ್ ಉದ್ದದ ಗುಣುಪುರ ತೇರುಬಾಲಿ ರೈಲು ಮಾರ್ಗ; ಬಿ, ಒರಿಸ್ಸಾ ರಾಜ್ಯದ ಕಾಳಹಂದಿ ಮತ್ತು ನಬ್ರಾಂಗಪುರ ಜಿಲ್ಲೆಗಳಲ್ಲಿ 116.21 ಕಿಲೋಮೀಟರ್ ಉದ್ದದ ಜುನಾಗಢ ನಬ್ರಾಂಗಪುರ ರೈಲು ಮಾರ್ಗ; ಸಿ, ಒರಿಸ್ಸಾ ರಾಜ್ಯದ ಕಿಯೋನ್ಜಾರ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 82.1 ಕಿಲೋಮೀಟರ್ ಉದ್ದದ ಬಡಾಮ್ ಪಹಾರ್ ಕಡುಂ ಜಾರ್ಗರ್ ರೈಲು ಮಾರ್ಗ; ಡಿ, ಒರಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯಲ್ಲಿ 85.60 ಕಿಲೋಮೀಟರ್ ಉದ್ದದ ಬಾಂಗ್ರಿ ಪೋಸಿ ಗೋರು ಮೈಸಾನಿ ರೈಲು ಮಾರ್ಗ; ಇ, ಒರಿಸ್ಸಾ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮಲ್ಕಾನ್ಗಿರಿ, ಪೂರ್ವ ಗೋದಾವರಿ ಮತ್ತು ಭದ್ರಾದ್ರಿ ಕೋತಗುಡಂ ಜಿಲ್ಲೆಗಳಲ್ಲಿ 173.61 ಕಿಲೋಮೀಟರ್ ಉದ್ದದ ಭದ್ರಾಚಲಂ ಮಾರ್ಗವಾಗಿ ಮಲ್ಕಾನ್ಗಿರಿ ಪಾಂಡುರಂಗಪುರಂ ರೈಲು ಮಾರ್ಗ; ಎಫ್, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳ ಪೂರ್ವ ಸಿಂಗಭಂ, ಜಾರ್ಗ್ರಾಮ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 60 ಕಿಲೋಮೀಟರ್ ಉದ್ದದ ಬುರುಮಾರಾ ಚಾಕುಲಿಯಾ ರೈಲು ಮಾರ್ಗ; ಜಿ, ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ 174 ಕಿಲೋಮೀಟರ್ ಉದ್ದದ ಜಲ್ನಾ ಜಲ್ಗಾಮ್ ರೈಲು ಮಾರ್ಗ; ಮತ್ತು ಹೆಚ್, ಬಿಹಾರ ರಾಜ್ಯದ ಬಾಗಲ್ಪುರ ಜಿಲ್ಲೆಯಲ್ಲಿ 26.23 ಕಿಲೋಮೀಟರ್ ಉದ್ದದ ವಿಕ್ರಮಶಿಲಾ ಕಟಾರಿಯಾ ರೈಲು ಮಾರ್ಗ. ಕೃಷಿ ಉತ್ಪನ್ನಗಳು, ಗೊಬ್ಬರ, ಕಲ್ಲಿದ್ದಲು, ಕಬ್ಬಿಣದ ಅದಿರು, ಉಕ್ಕು, ಸಿಮೆಂಟ್, ಬಾಕ್ಸೈಟ್, ಸುಣ್ಣದ ಕಲ್ಲು, ಗ್ರಾನೈಟ್ ಮುಂತಾದವು ಈ ಹೊಸ ರೈಲು ಮಾರ್ಗಗಳ ಮೂಲಕ ಸಾಗಾಣಿಕೆಯಾಗುವ ಸರಕುಗಳಾಗಿವೆ. ಈ ಯೋಜನೆಯಿಂದ 130 ಜಿಲ್ಲೆಗಳ 19 ಲಕ್ಷ ಜನರು ರಾಷ್ಟ್ರದ ಅಭಿವೃದ್ಧಿ ಜಾಲದೊಂದಿಗೆ ಸಮನ್ವಯಗೊಳ್ಳಲು ಸಾಧ್ಯವಾಗುತ್ತದೆ. ಜೊತೆಗೆ 4.42 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಿ ಈ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶಗಳು ಸಹ ಹೆಚ್ಚುತ್ತವೆ. ಈ ಹೊಸ ರೈಲು ಮಾರ್ಗಗಳಿಂದ 143 ಮಿಲಿಯನ್ ಟನ್ ಸರಕುಗಳು ಹೆಚ್ಚುವರಿಯಾಗಿ ಸಾಗಾಣಿಕೆಯಾಗುತ್ತವೆ. ಈ ಯೋಜನೆಗೆ ಪರಿಸರ ಸ್ನೇಹಿ ಹಾಗೂ ಶಕ್ತಿ ದಕ್ಷ ಸಾರಿಗೆ ಮಾದರಿಯಾಗಿದೆ. ಇದರಿಂದ ಸಾಗಾಣಿಕೆ ವೆಚ್ಚವು ತಗ್ಗಿ 3.5 ಕೋಟಿ ಸಸಿಗಳನ್ನು ನೆಡುವುದಕ್ಕೆ ಸಮಾನವಾಗಿರತಕ್ಕಂಥ 870,000 ಟನ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದು ತಪ್ಪುತ್ತದಲ್ಲದೆ 320 ಮಿಲಿಯನ್ ಲೀಟರ್ ಇಂಧನದ ಆಮದಿನ ಉಳಿತಾಯವಾಗುತ್ತದೆ. ಈ ಯೋಜನೆಯಿಂದ ಯುನೆಸ್ಕೋ ಮಾನ್ಯ ಮಾಡಿರತಕ್ಕಂತಹ ವಿಶ್ವ ಪಾರಂಪರಿಕ ತಾಣವಾದ ಅಜಂತಾ ಗುಹೆಗಳ ಸುಲಭ ಸಂಪರ್ಕವೂ ಸಾಧ್ಯವಾಗುತ್ತದೆ. ಐದನೆಯದಾಗಿ, ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಾರಣಾಸಿ, ಬಾಗ್ಡೋಗ್ರಾ ಮತ್ತು ಬಿಹತಾಗಳಲ್ಲಿ ಹೊಸದಾಗಿ ವಿಮಾನ ನಿಲ್ದಾಣಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಲಾಗುತ್ತದೆ. ಅವುಗಳಲ್ಲಿ ಎ, ವಾರಣಾಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು 2869

0: 10.65 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಿ ಈಗಿರುವ ವಾರ್ಷಿಕ 3.9 ಮಿಲಿಯನ್ ಪ್ರಯಾಣಿಕ ನಿರ್ವಹಣಾ ಸಾಮರ್ಥ್ಯವನ್ನು 9.9 ಮಿಲಿಯನ್ಗೆ ಹೆಚ್ಚಿಸಲಾಗುತ್ತದೆ. ಬಿ ಪಶ್ಚಿಮ ಬಂಗಾಳದ ಬಾಗ್ಡೋಗ್ರಾ ವಿಮಾನ ನಿಲ್ದಾಣವನ್ನು 1549 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ಷಿಕವಾಗಿ 10 ಮಿಲಿಯನ್ ಪ್ರಯಾಣಿಕರು ನಿರ್ವಹಿಸುವಂತೆ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ. ಮತ್ತು ಸಿ ಬಿಹಾರದ ಪಾಟ್ನಾ ಜಿಲ್ಲೆಯ ಬಿಹತಾ ವಿಮಾನ ನಿಲ್ದಾಣದಲ್ಲಿ ವಾರ್ಷಿಕವಾಗಿ 5 ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವಂತೆ 1413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಯಾಣಿಕರ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಧನ್ಯವಾದಗಳು.
1: ಪ್ರಗತಿಪಥ ಸರಣಿಯಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡಿದವರು ನಿವೃತ್ತ ಅಧಿಕಾರಿ ಶರಚಂದ್ರ ರಾನಡೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ಹೊಸ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜುರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಹಾಗೂ ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ಕರೆ ನೀಡಿದರು. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದರು. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಹಾಗೂ ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಅವರು ಹೇಳಿದರು. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಾರಿ, ಲಂಗ್ಡಾ, ಬಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಅಲುವಾದಲ್ಲಿ ಸಾಜಿ ವಲಾಶೆರಿಲ್ ನಡೆಸುತ್ತಿರುವ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000

0: ಸಾವಿರಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದರು. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು, ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದರು. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1400 ರಿಂದ 1500 ವರ್ಷಗಳಷ್ಟು ಹಳೆಯ ತಾಮ್ರದ ಫಲಕಗಳ ಕುರಿತು ಕೂಡ ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದರು.
1: राजकोट के बिग बैंग एस्ट्रोनॉमी क्लब ने गिर के जंगलों से लेकर कच्छ के रण तक अनेक एस्ट्रोनॉमी इवेंट्स आयोजित किए. मैं आईसेक का भी जिक्र करना चाहूंगा. यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है. साथियों, अपनी हॉबी के लिए समय निकालना और लगातार कुछ नया सीखते रहना बहुत जरूरी है.
0: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯು ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನ್ನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಮೈ ನೇಮ್ ಇಸ್ ಸುಧಾಸ್ ನಟರಾಜನ್. ಐ ಆಮ್ ಅ ಟ್ರಸ್ಟಿ ಅಂಡ್ volunteer in the Bangalore Astronomical Society. Bangalore Astronomical Society, or BAS, is a non-profit, volunteer-driven organization. We promote astronomy as a hobby to all general public and students and colleges who aspire a career in astronomy. We conduct primarily 4 types of activities. One we do is to do outreach programs for rural schools and colleges, where we inculcate a curiosity in the students. So we do it all over Karnataka, Tamil Nadu, anywhere the request comes from. The second type of activity that we do is, for the general public, we conduct something called a star party. The third type of activity that we do is, we conduct something called as one-day workshops. The fourth type of activity that we do is, we partner with institutions like Indian Institute of Astrophysics.
0: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರಧಾನಿಯವರು ಕರೆ ನೀಡಿದರು. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದರು. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳುವ ಹಂತಕ್ಕೆ ಅಮೆರಿಕ ತಲುಪಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇದೇ ವೇಳೆ ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮವು ಒಂದು ಆಯ್ಕೆಯಾಗಿ ಉಳಿಯುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದದಂತೆ ನೋಡಿಕೊಳ್ಳುವುದು ತಮ್ಮ ಆಡಳಿತದ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸುವುದಿಲ್ಲ ಅಥವಾ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂಬ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ ಸೂಚಿಸಿದೆ. ಆದರೆ ಮತ್ತೊಂದು ಮೂಲದಿಂದ ಇರಾನ್ ಶಸ್ತ್ರಾಸ್ತ್ರ ಪಡೆಯುವ ಸಾಧ್ಯತೆಯ ಬಗ್ಗೆ ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತ ಒಪ್ಪಂದಕ್ಕೆ ಅಮೆರಿಕ ಪ್ರಯತ್ನಿಸುತ್ತಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಚಿಂತನೆ ಮತ್ತು ಕಾರ್ಯದಲ್ಲಿನ ನಾವೀನ್ಯತೆ ಮಿಲಿಟರಿ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೇಳಿದ್ದಾರೆ. ದೇಶದ ನೂತನ ಸಿಡಿಎಸ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜನರಲ್ ಸುಬ್ರಹ್ಮಣಿ, ಸಶಸ್ತ್ರ ಪಡೆಗಳು, ಕೈಗಾರಿಕೆ, ಶೈಕ್ಷಣಿಕ

ನವೋದ್ಯಮಗಳು ಮತ್ತು ಸಂಶೋಧನಾ ಪರಿಸರ ವ್ಯವಸ್ಥೆಯ ನಡುವೆ ಹೆಚ್ಚಿನ ಸಹಯೋಗವು ಆಧುನೀಕರಣದ ಪ್ರಮುಖ ಚಾಲನಾ ಶಕ್ತಿಯಾಗಿದೆ ಎಂದು ಹೇಳಿದರು. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಇಂದು ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟದ ಹಿತಾಸಕ್ತಿ ಕಾಪಾಡುವಲ್ಲಿ ಭಾರತೀಯ ನೌಕಾಪಡೆಯು ಜಾಗರೂಕವಾಗಿದೆ. ಸವಾಲಿನ ಸಂಕೀರ್ಣ, ಅನಿರೀಕ್ಷಿತ ಮತ್ತು ಅನಿಶ್ಚಿತವಾಗಿರುವ ಪ್ರಾದೇಶಿಕ ಭದ್ರತಾ ವಾತಾವರಣದಲ್ಲಿ ಭಾರತೀಯ ನೌಕಾಪಡೆಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದ್ದಾರೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ, ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೆಯುಂಗ್ ಜೇ ಮತ್ತು ಕಿಮ್ ವೊನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಮಣಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಇದೇ 29ರಂದು ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಕೆಗಳ ಮೂಲಕ ಭಾರತ ಇದುವರೆಗಿನ ಅತಿ ಹೆಚ್ಚು ದಾಖಲೆ ನಿರ್ಮಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಒಂದೇ ದಿನದಲ್ಲಿ ದಾಖಲೆಯ 6 ಲಕ್ಷ ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಸುವುದರ ಮೂಲಕ ಗುಜರಾತ್ ಈ ಯಶಸ್ಸಿಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:18. ಇನ್ನು ಅಮರಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.
1: ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ, ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿಯ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
2: ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀಯ ಸುತ ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತ ಭಾಷೆಯಲ್ಲಿ ಅಮೂಲ್ಯ ಕೃತಿಗಳನ್ನು ರಚಿಸಿರುವ ನಿವೃತ್ತ ಪ್ರಾಧ್ಯಾಪಕರು, ವಿದ್ವಾಂಸರು, ಭಾರತೀಯ ಸುತರ ಅಭಿಮಾನಿ ಸಂಬಂಧಿಯೂ ಆದ ಶ್ರೀ ಎಲ್ ಆರ್ ಭಟ್ ಅವರು ಭಾರತೀಯ ಸುತರೊಂದಿಗೆ ಸಾರಸ್ವತ ಲೋಕದಲ್ಲಿ ವಿಹರಿಸಿದ ಕೆಲವು ಕ್ಷಣಗಳನ್ನು ನಮ್ಮೊಂದಿಗೆ ದೂರವಾಣಿ ಮೂಲಕ ಹಂಚಿಕೊಂಡಿದ್ದಾರೆ.
3: ಭಾರತೀಯ ಸುತ ಒಂದೊಡನೆಯ ನನಗೆ ಅವರೊಬ್ಬ ಪರಿಪೂರ್ಣ ಸಾಹಿತಿ ಎನ್ನುವಂತಹ ಕಲ್ಪನೆಗಳೇ ಬರ್ತಾ ಇವೆ. ಅವರ ಬದುಕು, ಜೀವನ ಹಾಗೂ ಸಾಹಿತ್ಯ ಕನ್ನಡಾಂಬೆಯ ಮುಕುಟದ ಮಣಿಯಾಗಿದೆ ಎನ್ನುವುದರಲ್ಲಿ ಅನುಮಾನವಿಲ್ಲ ಎಂಬ ಭಾವನೆ ನನ್ನಲ್ಲಿ ಬೇರೂರಿದೆ. ಹುಟ್ಟಿನಿಂದ ಕೊನೆಯವರೆಗೂ ಅವರ ಬದುಕು ಸರಳವೇ ಆಗಿತ್ತು, ಸಾಹಿತ್ಯಮಯವೇ ಆಗಿತ್ತು. ಬಡತನ ಇಲ್ಲವಾದರೂ ಸಿರಿತನ ಅವರಲ್ಲಿ ಇರಲಿಲ್ಲ, ಆದರೆ ಹೃದಯ ಶ್ರೀಮಂತಿಕೆ ಮಾತ್ರ ಅವರನ್ನು ಬಿಟ್ಟು ಸರಿಯಲಿಲ್ಲ, ಕೊರತೆ ಕಾಣದೇ ಇಲ್ಲ. ಅವರಾಗಲಿ, ಅವರ ಹೆಂಡತಿಯಾಗಲಿ, ಅವರ ಮಕ್ಕಳುಗಳಾಗಲಿ ಅತ್ಯಂತ ಸುಸಂಸ್ಕೃತರಾಗಿ ಸಮೃದ್ಧವಾಗಿ ಬದುಕನ್ನು ಬದುಕಿದರು ಮತ್ತು ಇತ್ತಲಿನ ಜನಕ್ಕೆ, ಬಂಧು ಬಾಂಧವರಿಗೆ, ಎಲ್ಲರಿಗೂ ತಮ್ಮ ಔದಾರ್ಯದ ನೆರಳಿನಲ್ಲಿ ಬದುಕಿಸಿದರು ಭಾರತೀ ಸುತರು ಅವರ ಶ್ರೀಮತಿಯವರು. ಚಿಕ್ಕಂದಿನಲ್ಲಿ ಅವರ ಚರಿತ್ರೆಯನ್ನು ಓದಿದ್ರೆ ಗೊತ್ತಾಗ್ತದೆ, ಊರಿಗೆ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳನ್ನೆಲ್ಲ ಸಂಘಟಿಸಿ ಅವರಿಗೂ ಓದು, ಸಾಹಿತ್ಯ, ಆಟ ಪಾಠಗಳಲ್ಲಿ ತೊಡಗಿಸಿಕೊಂಡು ಉಣಬಡಿಸಿದಂಥ ಉದಾರ ಚರಿತ್ರರು ಅವರು. ಸ್ನೇಹಿತರಿಗೆಲ್ಲ ನೇತಾರರು.

ಆದರೂ ಬಡಿವಾರ ಇನಿತಿಲ್ಲದ ಸದ್ಗುಣ ಸಂಪನ್ನ ಅವರು ಕೊನೆಯವರೆಗೂ ಅವರು ದೊಡ್ಡವರಾಗಿ ನನ್ನ ಮಾವನಾಗಿ ಬೆಳೆದು ನಿಂತಾಗ ನಾನು ಅವರು ಅಳಿಯನಾಗಿ ಅವರಲ್ಲಿ ಗುರುತಿಸಿದಂತಹ ಈ ದೊಡ್ಡ ಗುಣ ಅದು. ಇವರ ಆತ್ಮಶಕ್ತಿ, ಸಂಕಲ್ಪ ಶಕ್ತಿ, ಕ್ರಿಯಾಶಕ್ತಿ ದೃಢವಾಗಿದ್ದವು. ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಲು ಕೈಗೊಂಡ ನಿರ್ಣಯ, ಅಲ್ಲಿ ಅನುಭವಿಸಿದ ಸಂಕಟಗಳ ಯಾತನಾಮಯ ಜೀವನ ಇವರನ್ನು ಕಂಗೆಡಿಸಲಿಲ್ಲ, ಬದಲಾಗಿ ಇವರಲ್ಲಿ ಸ್ವಾತಂತ್ರ್ಯದ ಹುಚ್ಚನ್ನು ಹೆಚ್ಚಿಸಿತು ಎಂಬುದರಲ್ಲಿ ಅನುಮಾನವೇ ಇಲ್ಲ. ಅವರ ಜೀವನ ಸತ್ವ ತತ್ವ ಆದರ್ಶಗಳ ನೆಲೆವೀಡಾಗಲು ಇದೇ ಊರುಗೋಲಾದವು. ಮುಂದಿನ ಬದುಕು ವಾಸ್ತವಿಕವಾಗಿ ಯಾತನಾಮಯ, ಅಂದರೆ ಜೈಲಿನ ನರಕ ಯಾತನೆಯು ಇವರಿಗೆ ಭಾರತ ಮಾತೆಯ ಬಂಧ ಮೋಚನೆ ಕಾಯಕದಲ್ಲಿ ಶೋಭಾನೆಯೇ ಆಯಿತೇ ವಿನಃ ನಾನು ಸ್ವಾತಂತ್ರ್ಯ ಯೋಧನಾಗಿ ತಪ್ಪು ಮಾಡಿದೆ ಎಂದೆನಿಸಲೇ ಇಲ್ಲ. ಬದಲಾಗಿ ಸ್ವಾತಂತ್ರ್ಯಾಭಿಮಾನ ದೇಶಭಕ್ತಿಯನ್ನು ಧ್ಯೇನಿಸಿತು ಅವರ ಜೀವನದಲ್ಲಿ. ಇದೇ ಎಸ್ ಆರ್ ನಾರಾಯಣ ರಾಯರಲ್ಲಿ ಭಾರತೀ ಸುತನ ಹುಟ್ಟಿಗೆ ಕಾರಣವಾದ ಅಂಕುರಾರ್ಪಣ. ಇದು ಅತಿಶಯೋಕ್ತಿಯ ಮಾತಲ್ಲ. ಜೈಲಿನಿಂದ ಬಿಡುಗಡೆ ಆದೊಡನೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕೂಲಿಕಾರರಾಗಿ ಅವರು ಕೆಲಸ ಮಾಡಿದರು. ಜೊತೆಯಲ್ಲಿರುವಂತಹ ಕೂಲಿಕಾರರ ಜೊತೆಗೆ ಮೂಟೆ ಹೊತ್ತು ಬದುಕನ್ನು ಕಟ್ಟಿಕೊಂಡ ಇವರ ಸ್ವಾಭಿಮಾನ ನಿಷ್ಠೆ ಇವರ ಜೀವನಕ್ಕೆ ಒಂದು ಅಸ್ಥಿವಾರವಾಯಿತು. ಯೌವನದ ಹೊಸ್ತಿಲ್ನಲ್ಲಿ ಕಾಯಕದ ಮಹತಿಯ ಮಂದಿರದ ಮೆಟ್ಟಲನ್ನೇರುವಾಗ ಮರುಕವಿ ಆಗಲಿಲ್ಲ ಇವರಿಗೆ, ಪಶ್ಚಾತ್ತಾಪವಾಗಲಿಲ್ಲ. ಇದು ಸ್ವಾತಂತ್ರ್ಯ ದೇವಿಯು ನೀಡಿದ ಕೃಪಾಶ್ರಯ ಎಂಬ ಅಭಿಮಾನವೇ ಅವರಿಗೆ ದೊರೆತ ಸಮಾಧಾನ. ಇದೇ ಸತ್ವ ಇದೇ ತತ್ವ ಆದರ್ಶಗಳು ಜೀವನದುದ್ದಕ್ಕೂ ಅವರನ್ನು ಮೇಲೆ ಮೇಲೆ ಎತ್ತರಕ್ಕೆ ಏರಿಸಿಕೊಂಡು ಹೋಯಿತು ಮತ್ತು ಅವರು ಭಾರತೀಯ ಸೂತ್ರರು ನಿಜವಾಗಿಯೂ ಭಾರತೀಯ ಸೂತ್ರೇ ಆದರು. ಆಗ ಅವರಿಗೆ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭು ಮಾತೆ ಸಂಗೋಸ್ತು ಕರ್ಮಣಿ, ಈ ಶ್ಲೋಕ ಗೊತ್ತಿತ್ತೋ ಇಲ್ಲವೋ ಆದರೆ ಇದರ ಯಥಾರ್ಥವಾದಂತಹ ಆಚರಣೆಯೇ ಅವರ ಬದುಕಿನ ಸಂಭಾವನೆ. ಇವರು ಸಾಹಿತಿಯಾಗಿ ಎತ್ತರಕ್ಕೇರಿದ ಕಾಲದಲ್ಲಿ 1966ರಲ್ಲಿ ನಾನು ಇವರ ಮಗಳನ್ನು ಮದುವೆಯಾಗಿದ್ದು. ಆಗ ಇವರ ವಯಸ್ಸು ಕೇವಲ 51 ಅಷ್ಟೇ. ಆಗಲೇ ಅವರ ಅನೇಕ ಕಾದಂಬರಿಗಳು ಹೊರಬಂದಿದ್ದವು, ಅವರು ಖ್ಯಾತರಾಗಿದ್ದರು. ಆದರೂ ಇನಿತು ಬಿಂಕವಿಲ್ಲದವರೆಂಬುದನ್ನು ಕಂಡು ನಾನು ಕರಗಿ ಹೋದೆ, ಪರವಶನಾದೆ. ನನಗೆ ಬೇಕಾದ ಸುಸಂಸ್ಕೃತ ಸಾರಸ್ವತ ಲೋಕದ ದಿಗಂತವನ್ನು ತಟ್ಟಿದ ವ್ಯಕ್ತಿಯ ಮಗಳು ನನ್ನ ಮನದನ್ನೇ ಮಾಲತಿಯಾಗುತ್ತಾಳೆಂದು ನಾನು ಎಣಿಸಿದ್ದಿಲ್ಲ, ಆದರೆ ಬಯಸಿದ್ದೆ. ಅದೇ ನನ್ನ ಮನೆಯ ಬಾಗಿಲಿಗೆ ಬಂದ ಮಹಾಭಾಗ್ಯ. ನನಗೇನೋ ನನ್ನ ಮನೆ, ನನ್ನ ತಂದೆ ತಾಯಿ, ನನ್ನ ಸಹೋದರ ಸಹೋದರಿಯರು ಹಾಗೂ ನನ್ನ ಎಲ್ಲ ಬಂಧು ಬಾಂಧವರೊಡನೆ ಸಂಬಂಧವನ್ನು ಬಿಗಿಗೊಳಿಸುವ ಸೌಭಾಗ್ಯವತಿಯೇ ಬೇಕಾಗಿದ್ದಳು, ಅದೇ ದೊರೆತಳು. ಸುಶಿಕ್ಷಿತಳಾಗಿ ನನ್ನಂತೆಯೇ ಪ್ರೌಢಶಾಲೆಯ ಶಿಕ್ಷಕಿಯಾಗಿ ನಿಷ್ಠೆಯಿಂದ ದುಡಿದು ನನ್ನ ಸುಸ್ಥಿತಿಗೆ ಮಹಾಸೌಧ ಆದಳು ಅವಳು. ಎಂಬುದಕ್ಕಿಂತ ನನ್ನ ಸರ್ವಾಂಗೀಣ ಯಶಸ್ಸು ಪ್ರೇಯಸ್ಸುಗಳಿಗೆ ಭಾರತೀಯ ಸೂತ್ರೇ ಕಾರಣರು. ಇದು ಸತ್ಯಸ್ಯ ಸತ್ಯ. ನಾನು ಮಾವನ ಮನೆಯಲ್ಲಿ ನನ್ನ ಬೇಸಿಗೆ ರಜೆಯಲ್ಲಿ ಕಡಿಮೆ ಅಂದರೂ 30 ದಿನವಾದರೂ ಇರುತ್ತಿದ್ದೆನು. ಆದರೆ ನನಗೆ ಒಂದು ದಿನವೂ ಮಹಾಕವಿ ಭಾರವಿ ಹೇಳಿದಂತೆನೆ ಅವನಿಗಾದಂಥ ಅನುಭವ ಒಂದು ಕ್ಷಣದಲ್ಲೂ ಆಗಲಿಲ್ಲ. ಬದಲಿಗೆ ಸುಖಾನುಭವೇ ಆಯಿತು. ಸಾರಸ್ವತ ಲೋಕದ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ನಾನು ಆಗಲಿಕ್ಕೆ ಅದೇ ಕಾರಣವಾಯಿತು. ನನ್ನ ಅತ್ತೆಯು ಹಾಗೆ ಮಹಾಸ್ವಾಧ್ವಿ ಶಿರೋಮಣಿ, ಸುಸಂಸ್ಕೃತರು, ಉದಾರ ಚರಿತರು. ಸಾಹಿತ್ಯವನ್ನು ಮೈಗೂಡಿಸಿಕೊಳ್ಳಲು ಭಾರತೀಯ ಸೂತ್ರೇ ಹಲಗೆ ಬಳಪವ ಹಿಡಿಸಿ ಅಗ್ಗಳಿಕೆ ತೊಡಿಸಿದ ಶಿಲ್ಪಿ. ನಾನು ಆಗಾಗಲೇ ಕೆಲವು ಕವಿತೆಗಳನ್ನು ನಾಟಕಗಳನ್ನು ಬರೆದಿದ್ದೆ. ಆ ನಾಟಕಗಳು ರಂಗಮಂಚದ ಮೇಲೆ ಯಶಸ್ಸನ್ನು ಗಳಿಸಿದ್ದವು. ನಾನೊಬ್ಬ ಸಾಹಿತಿ ಅಂತಲೇ ಗುರುತಿಸಿಕೊಂಡಿದ್ದು ಸತ್ಯ. ಅದು ನನ್ನಲ್ಲಿ ಉಂಟಾದಂಥ ಬಿಂಕವೂ ಆಗಿತ್ತು. ಹೀಗಾಗಿ ಸಾಹಿತಿ ಅಳಿಯನಾಗಿದ್ದಕ್ಕೆ ಹೆಮ್ಮೆ, ಆನಂದ. ಆನಂದಮಯವೀ ಜಗಹೃದಯ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ. ಹೌದು, ಕವಿ ಕುವೆಂಪು ಅವರು ಹೇಳಿದ ಕವಿ ಹೃದಯದ ಮಾತು ಇದು. ನನ್ನ ಬದುಕನ್ನು ಬೃಂದಾವನ ಮಾಡಿದ್ದು ಇದೇ ಮಾತು ಭಾರತೀಯ ಸೂತ್ರ ಅಳಿಯನಾದ ಮೇಲೆ. ಆಗ ಭಾರತೀಯ ಸೂತ್ರರು ಮೈಸೂರು ರಾಜ್ಯ, ಅಂದ್ರೆ ಆಗ ಕರ್ನಾಟಕ ಎಂಬ ಹೆಸರು ಇದ್ದಿದ್ದಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ಅಲ್ಲಿಯ ಕನ್ನಡ ಪಠ್ಯಪುಸ್ತಕ ಸಮಿತಿಯಲ್ಲಿದ್ದರು ಅವರು. 9ನೇ ವರ್ಗದ ಕನ್ನಡ ಪಠ್ಯಪುಸ್ತಕವನ್ನು ಅವರೇ ರಚಿಸಿದ್ದರು. ನನ್ನ ಹತ್ತಿರ ಉತ್ತರ ರಾಮಚರಿತ್ರೆಯ ಅನುವಾದ ಮಾಡು, ಅದನ್ನು ಉಪಪಠ್ಯ ಪುಸ್ತಕ ಮಾಡಬೇಕಬಹುದು ಎಂದು ಹುರಿದುಂಬಿಸಿದರು. ನಾನು ಸಂಸ್ಕೃತ ವಿದ್ಯಾರ್ಥಿ, ಸಂಸ್ಕೃತದಲ್ಲಿರುವ ಭವಭೂತಿಯ ಉತ್ತರ ರಾಮಚರಿತ್ರೆಯನ್ನು ಕನ್ನಡ ಅನುವಾದ ಮಾಡುವುದು ನನಗೇನು ಕಷ್ಟವಾಗಲಿಕ್ಕಿಲ್ಲ ಎಂದು ಅನಿಸಿತು. ಕಷ್ಟವೂ ಆಗಲಿಲ್ಲ, ಅನುವಾದ ಮಾಡಿದೆ. ಅದನ್ನು ಓದಿ ಭಾರತೀಯ ಸೂತ್ರರು ತುಂಬ ಕ್ಲಿಷ್ಟವಾಯಿತು, ಸಂಸ್ಕೃತ ಭೂಯಿಷ್ಠವಾಯಿತು ಎಂದು ಹೇಳಿದರು. ಮಕ್ಕಳ ಮಟ್ಟಕ್ಕಿಂತ ಏರಿನಲ್ಲಿದೆ ಎಂದಿಷ್ಟೇ ಹೇಳಿದರು. ಮಮ್ಮಟ ಎಂಬ ವೈಯಾಕರಣಿ ಕಾವ್ಯಪ್ರಕಾಶ ಎಂಬ ಲಾಕ್ಷಣಿಕ ಗ್ರಂಥವನ್ನು ಬರೆದಾಗ ಅವನ ತಂದೆ, ನೀನು ಬರೆದದ್ದು ತುಂಬ ಕಠಿಣವಾಯಿತು.

ಅರ್ಥವಾಗದ ಭಾಷೆ ಎಂದು ಹೇಳಲಿಲ್ಲ. ನೀನು ಒಂದು ವರ್ಷ ಕೇವಲ ಉದ್ದಿನ ದೋಸೆ ತಿನ್ನು, ಆಮೇಲೆ ಇದೇ ಗ್ರಂಥ ಬರೆ ಎಂದನಂತೆ. ಅವನು ಹಾಗೆ ಮಾಡಿದ. ನಂತರ ಅವನಿಗೆ ತಾನು ಬರೆದ ಗ್ರಂಥ ಗಡಚಾಗಿದ್ದನಿಸಿತು. ಮತ್ತೆ ಅದೇ ಗ್ರಂಥವನ್ನು ಬರೆದ. ಈ ಗ್ರಂಥವು ಕಬ್ಬಿಣದ ಕಡಲೆ ಎಂದ ಮೇಲೆ ಅವನ ಮೊದಲಿನ ಕಾವ್ಯ ಪ್ರಕಾಶ ಹೇಗಿದ್ದೀತು? ಇದು ಇಲ್ಲಿ ಸ್ಮರಣೀಯ. ನನ್ನ ಅನುಭವವು ಇದೇ ಆಗಿದೆ. ನಾನು ಬರೆದ ಸೀತಾ ಪರಿತ್ಯಾಗ ಎಂಬ ಪುಸ್ತಕ ಅಚ್ಚಾಗುವುದಿರಲಿ, ಹುಳುಗಳ ಆಹಾರವಾಯಿತು ಅಷ್ಟೇ. ನನ್ನ ಅಹಂಕಾರಕ್ಕೆ ಗೆದ್ದಲು ಹಿಡಿಯಿತು. ಇದು ಮರೆಯದ ಮಾತಲ್ಲ. ನಂತರ ನನ್ನ ಹತ್ರ 40 ಲೇಖನಗಳನ್ನು ವಿಷಯ ಕೊಟ್ಟು ಚಿಕ್ಕ ಮಕ್ಕಳಿಗೆ ಪಾಠ ಬರೆಸಿದಂತೆ ಚೌಕಟ್ಟು ನಿರ್ಮಿಸಿ ಬರೆಸಿದರು. 10-20 ಕವನಗಳನ್ನು ಬರೆಸಿದರು. ತನ್ನ ಮೂಲಕ ನಾನು ಸಾಹಿತ್ಯ ಸರಸ್ವತಿಯ ಮಂದಿರದಲ್ಲಿ ಅಂಬೆಗಾಲಿಟ್ಟೆ. ಇದು 1968. ನಂತರ ನಾನು ಮಹಾರಾಷ್ಟ್ರ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯನಾದೆ. ಇದು ವಶೀಲೆಯಿಂದಲ್ಲ, ಭಾರತೀ ಸೂತ್ರರು ನೀಡಿದ ಸಾಹಿತ್ಯ ದೀಕ್ಷೆಯಿಂದ. ಇಂದು ನಾನು ಬರೆದ 13 ನಾಟಕಗಳು ಪ್ರಸಿದ್ಧವಾಗಿವೆ. ಕುಮಾರ್ ವ್ಯಾಸ್ ಭಾರತ ಕಥಾಮೃತ ಎಂಬ 600 ಪುಟಗಳ ಗ್ರಂಥವು ಜನಮೆಚ್ಚುಗೆ ಪಡೆದ ಗದ್ಯ ಕಾವ್ಯವಾಗಿದೆ. ನನ್ನ ಮಾತಲ್ಲ ಇದು, ಓದುಗರ ನಿಷ್ಕಾಪಟ್ಯ ಮಾತು. ವಾಲ್ಮೀಕಿ ರಾಮಾಯಣದ 800 ಪುಟಗಳ ಗದ್ಯಾನುವಾದವೂ ಕೂಡ ಜನಾದರಣೆಯ ಉತ್ತಮ ಗದ್ಯ ಕಾವ್ಯವೆಂದು ಓದಿದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನನಗೆ ಹೆಮ್ಮೆ ಇದೆ. ಆದರೆ ಇದು ಭಾರತೀಯರಿಗೆ ಹಾಗೂ ನನ್ನಲ್ಲಿ ಪ್ರಜ್ಞಾಪೂರ್ವಕ ಸಾಹಿತ್ಯ ದೀಕ್ಷೆ ತೊಡಿಸಿದ ಮಹಾಸಾಹಿತಿ ದಿವಂಗತ ಬಿ ಎಸ್ ಶ್ರೀಧರರಿಗೆ ಸಲ್ಲಬೇಕಾದ ಶ್ರೇಯಸ್ಸು. ನನ್ನಲ್ಲಿ ಅಂದು ಟುಸ್ ಆದ ಸಾಹಿತ್ಯ ಪುನಶ್ಚೇತನ ಪಡೆದದ್ದು ಈ ಈರ್ವರಿಂದ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬೀಸಿದ ಚುಂಬಕ ಗಾಳಿ ಇದು. ಭೂರಂಗಕ್ಕೆ ಅನುರಣಿಸಿದ, ರಂಜಿಸಿ ಚುಂಬಿಸಿ ಮೀಸಿದ ಸಾಹಿತ್ಯ ಶಕ್ತಿ ಅನುರಕ್ತಿ. ನಾನು ನಿರಹಂಕಾರದಿಂದ ನನ್ನೆಲ್ಲ ಯಶಸ್ಸು ಭಾರತೀಯ ಸೂತ್ರದ್ದೇ ಎಂದು ನಿಸ್ಸಂದೇಹವಾಗಿ ಹೇಳುತ್ತೇನೆ. ಭಾರತೀಯ ಸೂತ್ರವು ಎಲ್ಲೆಲ್ಲೂ ಯಾರಲ್ಲೂ ತನ್ನ ಸಾಹಿತ್ಯ ಶಕ್ತಿಯನ್ನು ರಕ್ತಿಯನ್ನು ಡಂಗುರಿಸಿಯೇ ಇಲ್ಲ. ಇದು ಅವರ ಜಾಯಮಾನಕ್ಕೆ ಒಗ್ಗದ ಸಂಗತಿ. ಅವರು ಎಲ್ಲೂ ಎಂದೂ ಏನನ್ನೂ ಉಪದೇಶಿಸಿಲ್ಲ, ಸಂದೇಶಿಸಿಲ್ಲ. ಅವರ ಉಪದೇಶ, ಸಂದೇಶ, ಆದರ್ಶ ಕಥನಗಳೆಲ್ಲವೂ ಅವರ ಕಾದಂಬರಿಗಳಲ್ಲಿವೆ. ಅವರು ಪ್ರಗತಿಶೀಲ ಸಾಹಿತಿಗಳ ಸಾಲಿನಲ್ಲಿದ್ದರು. ಅನಕೃತ ಅರಾಸು, ಶಿವರಾಮ್ ಕಾರಂತ, ದಭಾ ಕುಲಕರ್ಣಿ, ಕೃಷ್ಣಮೂರ್ತಿ ಪುರಾಣಿಕ ಇವರ ಸಮಕಾಲೀನರು ಅವರು. ಅವರ ಸಾಲಿನಲ್ಲೇ ಹೊಯ್ಕೈಯಾಗಿ ನಿಲ್ಲಬಲ್ಲರು. ಆದರೂ ಅವರು ಯಾರೊಡನೆಯೂ ಸೇರಿಕೊಳ್ಳದೆ, ಗುಂಪು ಕಟ್ಟಿಕೊಳ್ಳದೆ ತನ್ನಷ್ಟಕ್ಕೇ ತಾನು ಎದ್ದು ನಿಂತ ಜ್ಞಾನಯಾತ್ರಿಕ. ಅವರ ಕಾದಂಬರಿಗಳಲ್ಲಿ ಪ್ರಕೃತಿಯು ನಲಿದಾಡುತ್ತದೆ, ವಿಶ್ರಾಂತಿ ಪಡೆಯುತ್ತದೆ, ವಿಜೃಂಭಿಸುತ್ತದೆ. ಅಂತೆಯೇ ಶೃಂಗಾರ, ಹಾಸ್ಯ, ಕರುಣೆಗಳು ತೊನೆದಾಡುತ್ತವೆ. ಅವರ ಕಾದಂಬರಿಗಳಲ್ಲಿ ಭೀಭತ್ಸವಿದೆ, ರೌದ್ರವಿದೆ, ವೀರವಿದೆ, ಎಲ್ಲವೂ ಇವೆ. ಅವರ ಕಾದಂಬರಿಗಳಲ್ಲಿ ರಾಜಕಾರಣವಿದೆ, ವೈರುಧ್ಯಗಳಿವೆ, ಜೀವನದ ಏರು ಬೀಳುಗಳಿವೆ, ಹೆಚ್ಚಿನವು ದುರಂತಗಳು. ಇವು ಪ್ರಗತಿ ಪಂಥದ ಲಕ್ಷಣ. ಅಂತೆಯೇ ಅವರ ಕಾದಂಬರಿಗಳ ಶಿರೋನಾಮೆಗಳಲ್ಲೆಲ್ಲ ಪ್ರತಿಮಾ ವಿಧಾನವಿದೆ ಅವರ ಕಾದಂಬರಿಗಳಲ್ಲಿ. ಇದು ಪ್ರಗತಿಶೀಲರ ನವ್ಯರ ಪರಿಭಾಷೆಗಳು. ಆದರೆ ಇವರು ಯಾರು? ನವ್ಯರೋ, ನವೋದಯದವರೋ, ಪ್ರಗತಿಶೀಲರೋ? ಎಲ್ಲ ಒಗಟು. ಹುಲಿಯ ಹಾಲಿನ ಮೇವು, ಇದು ಕೊಡವರ ಜೀವನದ ವೀರಗಾಥೆ. ಇದು ನಾನು ಮೆಚ್ಚಿಕೊಂಡಂತಹ ಒಂದು ಕಾದಂಬರಿ, ಬಹಳ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಇದು ಇಡೀ ಕೊಡಗಿನ ಜನರ ಜೀವನದ ಸಾರ ಸರಸ್ವನ್ನೇ ಅತ್ಯಂತ ಎತ್ತರಕ್ಕೆ ಎತ್ತಿ ನಿಲ್ಲಿಸಿದಂತಹ ಮತ್ತು ಕೊಡವರೆಲ್ಲರೂ ಅಭಿಮಾನದಿಂದ ಮೆಚ್ಚಿಕೊಳ್ಳುವಂತಹ, ಮೆಚ್ಚಿಕೊಳ್ಳಲೇಬೇಕಾದಂತಹ, ಇದು ತಮ್ಮ ಜೀವನದ ಗಾಥೆ ಎನ್ನುವಂತ ಎಂದು ಹೇಳುವಂತಹ ಕೃತಿಯಾಗಿದೆ. ಭಾರತೀಯ ಸೂತ್ರರು ಸುಖ ದುಃಖ, ಜಯ ಅಪಜಯ, ಲಾಭ ಹಾನಿ, ಜೀವನದ ಯಾವ ಏರಿಳಿತಗಳಿದ್ರೂ ಅವರು ಸಮಭಾವದಿಂದ ಸ್ವೀಕರಿಸಿದವರು. ಸಮತ್ವಂ ಯೋಗ ಉಚ್ಯತೆ ಅಂತ ಇದೇ ಇವರ ಜೀವನದ ಧರ್ಮ. ಹೀಗೆ ಬಾಳಿದವರು ಇವರು. ಹೀಗೆ ಅಂತ ಇವರು ಮಹಾವೇದಾಂತಿಗಳಂತೆ ಆಧ್ಯಾತ್ಮ ಚಿಂತನೆಗಳನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋದವರಲ್ಲ. ವಾಚಾಳಿ ಅಲ್ಲವೇ ಅಲ್ಲ. ಮಾತು ಮಿತ. ಸಂದರ್ಭಗಳಲ್ಲಿ ಉಚಿತವಾದುದನ್ನಷ್ಟೇ ಮಾತಾಡುವವರು. ಪಾಠ ಮಾಡುವಾಗ ಮಾತಿನ ಧಾರಾಳಿ ಎಂದು ಅವರ ಶಿಷ್ಯರೆಲ್ಲ ಕೊಂಡಾಡುತ್ತಾರೆ. ನಾನು ಎಂಎ ಪರೀಕ್ಷೆ ಓದುವಾಗ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು, ಪಂಪನ ವಿಕ್ರಮಾರ್ಜುನ ವಿಜಯವನ್ನು ಪಾಠ ಮಾಡಿದ್ದಾರೆ. ಅದೆಷ್ಟು ಸುಲಲಿತ, ಸುಲಭ ಅವರಿಗೆಂದರೆ ಮೀನು ನೀರಿನಲ್ಲಿ ಈಜಾಡಿದಂತೆ. ನನಗೂ ಅಷ್ಟೇ ಸುಲಭಗೊಳಿಸಿದರು ಆ ಎರಡೂ ಕೃತಿಗಳನ್ನು. ಇವರಿಗೆ ಕನ್ನಡ, ಇಂಗ್ಲಿಷ್, ಮಲಯಾಳಿಗಳಲ್ಲಿ ಆಳವಾದ ಅಧ್ಯಯನವಿತ್ತು. ಇವು ಇವರಿಗೆ ಸುಲಲಿತ ಭಾಷೆ. ಇವರು ಸಂಸ್ಕೃತವನ್ನು ಚೆನ್ನಾಗಿ ಓದಿಕೊಂಡಿದ್ದರು. ಸ್ವಾತಂತ್ರ್ಯ, ದೇಶಪ್ರೇಮ, ಪ್ರಜಾಪ್ರಭುತ್ವ, ಪ್ರಾಮಾಣಿಕತೆ ವಿಷಯಗಳು ಬಂದರೆ ಅವರ ಮೈ ನೆವರೇಳುವುದು. ಈ ವಿಷಯಗಳೇ ಸ್ಥಾಯಿಯಾಗಿರುವ ಕೆಲವು ಕಾದಂಬರಿಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ

ಹಾಗೆ ಅವರ ಇಳಿದು ಬಾತಾಯಿ ಇತ್ಯಾದಿ ದೇಶ ಕಟ್ಟುವ ಬಗೆಯನ್ನು ಅದರಲ್ಲಿ ತೋರಿದ್ದಾರೆ. ಅವರಲ್ಲಿರುವ ಭಾರತೀಯ ಸ್ವತತ್ವದ ಬೀಜ ಮಂತ್ರವದು. ಹುಲಿಯಹಾಳಿನ ಮೇವು ಎನ್ನುವಂತಹ ಕಾದಂಬರಿ ಯಾಕೆ ಅಷ್ಟು ಶ್ರೇಷ್ಠವಾಯಿತು ಅಂತಂದ್ರೆ, ಅವರ ಕಾದಂಬರಿಗಳು ಎಲ್ಲ ಯಾವುದು ಕನಿಷ್ಠ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲವೂ ಉತ್ತಮವಾದಂತಹ ಕಾದಂಬರಿಗಳೇ. ಕೊಳಲಿನ ಕರೆ ಎನ್ನುವಂತಹದ್ದಂತೂ ಅದು ಒಂದು ಗದ್ಯ ಭಾವಗೀತೆ. ಈ ಹುಲಿಯಾಲ್ನ ಮೇವು ಇಡೀ ಕೊಡಗರ ಜೀವನದಲ್ಲಿ ಅವರ ಆಟ ಬೇಟ ಬೇಟೆ ಮತ್ತು ಜೀವನದ ಚರಿತ್ರೆ ಮತ್ತು ಅವರ ಮದುವೆ ಇಂದ ಕೊನೆಯವರೆಗೆ ಅವರ ಜೀವನದಲ್ಲಿ ಏನೇನು ಬದುಕಿನಲ್ಲಿ ಅವರ ಆಗುಹೋಗುಗಳು ಇರ್ತವೆ ಅವುಗಳನ್ನೆಲ್ಲ ಸೃಷ್ಟಿಸಿದ್ದಾರೆ. ಕೊಡಗಿನ ಈ ಪ್ರಕೃತಿಯ ವೈಭವವು ಅಲ್ಲಿ ವಿಜೃಂಭಿಸಿದೆ. ಕಾವೇರಿ ನದಿಯ ಒಂದು ಸೊಬಗನ್ನು ಸಹ ಅಲ್ಲಿ ಚಿತ್ರಿಸಿದ್ದಾರೆ. ಸವಿದು ಮೆದ್ದರೋ ಯಾರು ಹಿಂದಕ್ಕೆ ಹುಲಿಯ ಹಾಲಿನ ಮೇವನು ಎಂಬುದು ಕೊಡವರ ಜೀವನ ಸಂಗೀತ. ಕ್ರಿಸ್ತಶಕದ ಮೊದಲ ದಿನಗಳಲ್ಲಿ ಆ ಕೊಡಗನ್ನು ಕದಂಬರ ಚಂದ್ರವರ್ಮ ಆಳುತ್ತಿದ್ದ ನಂತರದ ದಿನಗಳಲ್ಲಿ ಏನು ಆ ಕೊಡಗ ಹೇಗೆ ಪ್ರವರ್ಧಮಾನವಾಯಿತು ಎಂಬುದನ್ನು ಕಾವ್ಯಮಯವಾಗಿ ಸುಂದರವಾಗಿ ಸೊಗಸಾಗಿ ಅವರು ಭಾರತೀಯ ಸುತರ ಲೇಖನಿ ಹರಿತ ಮನೋಜ್ಞ ಸಂದರ್ಭೋಚಿತ ಸುಲಲಿತ ರಸಪ್ರತ ಮನಮೋಹಕ ರೋಮಾಂಚಕ ಶಬ್ದ ಕೌಶಲ್ಯಗಳಿಂದ ವಿರಚಿತ ಕುಸುರಿನ ಶಬ್ದ ಶಿಲ್ಪ ಸೌಧ ಅದು. ಇವರ ಸಾಹಿತ್ಯ ಸೌರಭ ಅಲ್ಲಿ ಇವೆ. ಇವುಗಳೇ ಭಾರತೀಯ ಸುತರ ಸುಮಧುರ ಕತೆ ಕಾದಂಬರಿಗಳು. ವ್ಯಷ್ಟಿಯಲ್ಲಿ ಬೇರೆ ಬೇರೆ ಎಂಥ ಕಾದಂಬರಿಗಳು ಕಂಡರೂ ಒಂಟಿ ಧ್ವನಿಯಾಗಿ ತೋರಿದರೂ ಸಹ ಸಮಷ್ಟಿಯಲ್ಲಿ ಒಟ್ಟಂದದಲ್ಲಿ ರಸಧ್ವನಿಯುಕ್ತ ಪರಿಪುಷ್ಟ ಸೌಗಂಧಿಕಾ ಪುಷ್ಪ ಸಾಹಿತ್ಯ ಅವರದು. ಪರಿಚಯವಾಗಿದ್ದು ಅಂತಂದ್ರೆ 1965 ಅಲ್ಲಿವರೆಗೆ ಅವರನ್ನು ನಾನು ಕೆಲವು ಕಾದಂಬರಿಗಳನ್ನು ಓದಿದ್ದೆ. ವೈದ್ಯನ ಮಗಳು ಇತ್ಯಾದಿ ಕಾದಂಬರಿಗಳನ್ನು ಓದಿದ್ದೆ. ಅವರ ಕಾದಂಬರಿಗಳಲ್ಲಿರುವಂತಹ ಒಂದು ಉತ್ತಮವಾದಂತಹ ರಸಪ್ರತವಾದಂತಹ ಮನೋಜ್ಞವಾದಂತಹ ಸಾಹಿತ್ಯ ಶಕ್ತಿ ಸಾಹಿತ್ಯ ನಾನು ಸಾಹಿತ್ಯ ಆರಾಧಕನಾದದ್ರಿಂದ ಅದನ್ನೆಲ್ಲ ನಾನು ಗ್ರಹಿಸಿ ಅವರು ಅನಕರು ಮುಂತಾದ ಸಾಹಿತ್ಯಗಳನ್ನು ನಾನು ಓದಿದ್ದೆ. ಅಂತಹ ಸಾಹಿತ್ಯಗಳ ಸಾಲಿನಲ್ಲಿ ನಿಲ್ಲುವಂತಹ ಯೋಗ್ಯತಾವಂತರು ಎನ್ನುವಂಥದ್ದು ನಾನು ಗಮನಿಸಿದ್ದೆ. ನನ್ನ ಸ್ನೇಹಿತರಾದಂತಹ ನಾಜಗಾರ್ ಗಂಗಾಧರ ಶಾಸ್ತ್ರಿ ಅಂತ ಒಬ್ಬರು ಸಾಹಿತಿಗಳಿದ್ರು ನನ್ನ ಸ್ನೇಹಿತರು ಹೊನ್ನಾವರದವರು. ಅವರು ಇವರು ಅತ್ಯಂತ ಆತ್ಮೀಯ ಸ್ನೇಹಿತರು. ಹಾಗಾಗಿ ಆ ಸಂದರ್ಭ ಅವರು ನನಗೆ ಇವರನ್ನು ಪರಿಚಯ ಮಾಡಿಕೊಟ್ಟಿದ್ದು. ಅವರ ಮಗಳನ್ನೊಡನೆ ಮದುವೆ ಆಯಿತು, ರಕ್ತ ಸಂಬಂಧ ಬೆಳೆಯಿತು. ಹಾಗಾಗಿ ನನ್ನ ಮತ್ತು ಅವರ ಸಂಬಂಧ ಬೆಳೆಯಿತು. ನಮ್ಮ ಊರು ಕುಮಟಾ ಹೊಲನಗದ್ದೆ ಅಂತೇಳಿ, ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಅದು ಸುಮಾರು ಈ ಕೊಡಗಿನ ಮಡಿಕೇರಿಯಲ್ಲಿ ಅವರ ಮನೆ. ಸುಮಾರು 250 ಮೈಲು ದೂರ, ಈಗಿನ ಕಿಲೋಮೀಟರ್ ಅಲ್ಲ ಮೈಲು. ಆಗ ಅಷ್ಟು ದೂರದಲ್ಲೇ 7 ನದಿಗಳು ಇವೆ. ಆ 7 ನದಿಗಳಿಗೆ ಮೊದಲು ಸೇತುವೆಗಳಿದ್ದಿದ್ದಿಲ್ಲ. ಆ 7 ನದಿಗಳನ್ನು ದಾಟಿಕೊಂಡು ಹೋಗ್ಬೇಕಾಗಿತ್ತು. ಮೊದಲು ನಾವು ಇಲ್ಲಿಂದ ಕುಮಟೆಯಿಂದ ಹೊರಟ್ರೆ ಮಂಗಳೂರಿನಲ್ಲಿ ರಾತ್ರಿ ಉಳ್ಕೊಳ್ಳಲೇಬೇಕು. 1.5 ದಿವಸದ ಪ್ರಯಾಣ. ಈಗಿನಾಗೆ 10 ತಾಸುಗಳಲ್ಲಿ ನಮಗೆ ಕುಮಟೆಯಿಂದ ಮಡಿಕೇರಿಗೆ ಹೋಗ್ಲಿಕ್ಕೆ ಅವಕಾಶಗಳಿವೆ, ಬಸ್ಸುಗಳಿವೆ. ಆಗಿನ ಸವಲತ್ತು ಆ ರೀತಿಯಲ್ಲಿ ಇದ್ದಿದ್ದಿಲ್ಲ. ಅಲ್ಲಲ್ಲಲ್ಲಿ ಕಟ್ಟು ಸರ್ವಿಸುಗಳು. ಪ್ರಯಾಣ ಒಂದು ಕಟ್ಟುವ ಅನುಭವ ಆದರೂ ಮನೆ ಮಾವನ ಮನೆಗೆ ಹೋದ ನಂತರದಲ್ಲಿ ನನಗೆ ಅಲ್ಲಿ ಅತ್ಯಂತ ಆತ್ಮೀಯವಾದಂತಹ ಒಂದು ವಾತಾವರಣವನ್ನೇ ಅವರು ನಿರ್ಮಿಸಿದ್ರು. ಅವ್ರ ಮಕ್ಕಳು ಸಹ ಅತ್ಯಂತ ಸುಸಂಸ್ಕೃತರು. ಎಲ್ಲರೂ ನನ್ನ ಹೆಂಡತಿ ಹಿರಿಯವಳು, ಉಳಿದವರೆಲ್ಲ ಅವಳಿಗೆ ತಂಗಿ ತಮ್ಮಂದಿರಿದ್ರು. ಅವರೆಲ್ಲರೂ ಅತ್ಯಂತ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ತಿದ್ರು. ನಾನು ಅಲ್ಲಿ ಬೇರೆ ಅಂತ ಅನಿಸ್ಲೇ ಇಲ್ಲ ನನಗಲ್ಲಿ. ಅವ್ರ ಮನೆಯಲ್ಲಿ ಒಬ್ಬ ಸದಸ್ಯನಾಗಿ ನನ್ನನ್ನು ಅವರು ಗುರುತಿಸಿದ್ರು. ಮತ್ತು ನನಗೆ ಅವರಿಗೆ ವಿಮರ್ಶೆ ಕೆಲವು ಪುಸ್ತಕಗಳು ಬರ್ತಿದ್ವು. ಹಿಂದಿನ ಕಾಲದಲ್ಲಿ ಎಲ್ಲ ಈ ಪತ್ರಿಕೆಗಳೆಲ್ಲ ವಿಮರ್ಶೆಗಳು ಬರ್ತಿದ್ವು. ಆ ವಿಮರ್ಶೆಗಳಿಗೆ ಅವರಿಗೆ ಪುಸ್ತಕ ಬರ್ತಿತ್ತು. ಆ ಪುಸ್ತಕಗಳನ್ನು ನನಗೆ ವಿಮರ್ಶೆ ಮಾಡ್ಲಿಕ್ಕೆ ಕೊಟ್ಟಿದ್ರು. ಆವಾಗ ಅಂದ್ರೆ ಈ ವಿಮರ್ಶೆ ಮಾಡುವಂತಹ ವಿಧಾನವನ್ನು ಸಹ ನನಗೆ ಕಲಿಸಿಕೊಟ್ಟವರೇ ಭಾರತೀಯ ಸುತರು. ಮತ್ತು ಪುಸ್ತಕಗಳನ್ನು ಬರೆಯಲಿಕ್ಕೆ ಹೇಗೆ ಸಾಹಿತ್ಯವನ್ನು ನಿರ್ಮಿಸಬಹುದು, ಯಾವುದು ಕಠಿಣ ಯಾವುದು ಸುಲಭ ಎನ್ನುವಂತಹದ್ದನ್ನು ಅವರು ನೇರವಾಗಿ ಹೀಗೆ ಇದು ನೀನು ಮಾಡಿದ ಸರಿಯಲ್ಲ ಅಂತ ಹೇಳಿ ನಿರುತ್ಸಾಹ ಉಂಟು ಮಾಡ್ತಿದ್ದಿಲ್ಲ. ಈ ವಿಧಾನ ಸರಿಯಾದದ್ದು ಎನ್ನುವಂತಹದ್ದನ್ನು ತೋರಿಸಿಕೊಡ್ತಿದ್ರು. ಅವ್ರ ಪುಸ್ತಕಗಳನ್ನು ಓದಿದಾಗ ಎಲ್ಲ ಪುಸ್ತಕಗಳು ಅತ್ಯಂತ ಸುಲಲಿತವಾಗಿ ಓದಿಸಿಕೊಂಡು ಹೋಗುವಂತಹ ರಸಮಯವಾದಂತಹ ಗದ್ಯ ಕಾವ್ಯವಾಗಿತ್ತು ಅವ್ರ ಪುಸ್ತಕಗಳಲ್ಲಿ. ಹೆಚ್ಚಿನ ಇವುಗಳನ್ನೆಲ್ಲ ಒಂದು ಕಾವ್ಯಮಯವಾಗಿಯೇ ಬರಿತಾ ಇದ್ರು. ಅವರಲ್ಲಿ ನವರಸಗಳ ಭರಿತವಾದಂತಹ ಪುಸ್ತಕ ಅಂತೇಳಿ ನಾವು ಹೇಳ್ಬೋದು ಅವ್ರದ್ದು. ಎಷ್ಟೋ ಕಡೆಗೆ ಕೆಲವು ಕಡೆಯಲ್ಲಿ ಶೃಂಗಾರ ವಿಪುಲವಾಗಿ ಓತಪ್ರೋತವಾಗಿ ಹೊರಹೊಮ್ಮುತ್ತವೆ. ಉದಾಹರಣೆಗಾಗಿ ಎಡಕಲ್ಲು ಗುಡ್ಡದ ಮೇಲೆ ಇತ್ಯಾದಿ ಕಾದಂಬರಿಗಳಲ್ಲಿ ಅವರ ಹೆಚ್ಚಿನ ಶೃಂಗಾರದ ಶೈಲಿಯನ್ನು ನಾವು ಕಾಣಬಹುದು. ಅಂದ್ರೆ ಯಾವುದರಲ್ಲೂ ಅವರು ಈ ನವರಸಗಳಲ್ಲಿ ಯಾವುದರಲ್ಲೂ ಅದು ಪರಿಪೂರ್ಣವಾಗಿಯೇ ಅವರು ಅದನ್ನು ಅಧ್ಯಯನ ಮಾಡಿದ್ರು, ಅದನ್ನು ಕಟ್ಟಿಕೊಟ್ಟಿದ್ದಾರೆ ಈ ತಮ್ಮ ಕಾದಂಬರಿಗಳಲ್ಲಿ. ಅವರನ್ನು ತೊಡಿಸಿದ್ದಾರೆ ಕನ್ನಡ ಸಾಹಿತ್ಯ ಸರಸ್ವತಿಗೆ. ಈ ಎಲ್ಲ ರಸಗಳ ಒಂದು ಮಾಲೆಯನ್ನೇ ತೊಡಿಸಿದ್ದಾರೆ ಅವರು ಎನ್ನುವಂತಹದ್ರಲ್ಲಿ ಅನುಮಾನವೇ ಇಲ್ಲ. ಭಾರವಿಗೆ ತನ್ನ ಕಾವ್ಯವನ್ನು ರಚನೆ ಮಾಡುವಾಗ ತಂದೆಯಿಂದ ಅವನಿಗೆ ಹೊಗಳಿಕೆ ಸಿಗಲಿಲ್ಲ. ಆಗಾಗ

0: ತಂದೆಗೆ ಮೇಲೆ ಸಿಟ್ಟು ಬಂತು, ಅವನಿಗೆ ಸಿಟ್ಟು ಬಂದು ತಂದೆಯನ್ನು ಕೊಂದು ಬಿಡಬೇಕು ಅಷ್ಟರ ಮಟ್ಟಿಗೆ ಸಿಟ್ಟು ಬಂತು. ಕಡೆಗೆ ಅವನ ತಪ್ಪಿನ ಅರಿವು ಆಯ್ತು ಅವನಿಗೆ. ತಂದೆ ತನ್ನ ಬಗ್ಗಾಗಿ ಒಳ್ಳೆಯ ರೀತಿಯಿಂದ ನಾನು ಉತ್ತಮ ಸಾಹಿತಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನನ್ನನ್ನು ಹೊಗಳಲಿಲ್ಲ, ಜನರು ಎದುರಿಗೆ ಹೊಗಳ್ತಾ ಇಲ್ಲ ಅಂತ ಹೇಳೋದನ್ನು ಗುರುತಿಸಿದ್ದಾನೆ. ಗುರುತಿಸಿದ ನಂತರದಲ್ಲಿ ತಂದೆ ಹತ್ರ ತನಗೆ ಏನಾದರೂ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾನೆ. ಅವನು ಮಾವನ ಮನೆಗೆ ಹೋಗಿ 30 ದಿವಸ ಉಳ್ಕೊಂಡು ಬಾ ಅಂತ ಹೇಳ್ತಾನೆ. ಆಮೇಲೆ ಅದರಿಂದ ಮತ್ತೆ ದಿವಸ ದಿವಸ ನಿನ್ನ ಅನುಭವಗಳನ್ನು ಬರೆದಿಡು ಅಂತ ಹೇಳ್ತಾನೆ. ಅವನು ಬರೆದಿಟ್ಟಿದ್ದ ಒಂದು ಸಾಹಿತ್ಯ ಕೃತಿ ಇದೆ ಅಲ್ಲಿ. ಅವನು ಹೇಳ್ತಾನೆ, ಶ್ವಶುರ ಗೃಹ ನಿವಾಸಂ ಸ್ವರ್ಗತುಲ್ಯೋ ನರಾಣಾಂ ಯದಿ ಭವತಿ ದಿನೇಮೇಕಂ. ಹೀಗೆ ದಿವಸ ದಿವಸ ದಿವಸ ಹೋದಾಗೆ ಅಲ್ಲಿ ಅವಜ್ಞತ್ವ ಉಂಟಾಗ್ತದೆ ಅಂತ ಹೇಳಿ ಬರೀತಾನೆ. ಆದ್ರೆ ನನಗೆ ಒಂದು ದಿವಸವೂ ಅವಜ್ಞತ್ವ ಉಂಟಾಗಲಿಲ್ಲ. ನನಗೆ ಅಲ್ಲಿ ಮನೆಯಲ್ಲಿ ಪ್ರತಿ ದಿವಸವೂ ಹೊಸ ಹೊಸ ದಿನಗಳೇ ಹೊಸತನವನ್ನೇ ಉಂಟು ಮಾಡಿತು, ನನಗೆ ಹೊಸ ಅನುಭವಗಳನ್ನು ನೀಡಿದವು. ಮತ್ತು ಕೊಡಗಿನ ಇಡೀ ಕೊಡಗಿನ ಜನಜೀವನದ ಪರಿಚಯವನ್ನು ಮಾಡಿಕೊಟ್ರು ಅವರು, ಮತ್ತು ಕೊಡಗಿನ ನಿಸರ್ಗದ ಎಲ್ಲ ಪರಿಚಯವನ್ನು ಮಾಡಿಕೊಟ್ರು, ಮತ್ತು ಅಲ್ಲಿ ಕೊಡಗಿನ ಒಳ್ಳೆ ಉತ್ತಮ ಸಾಹಿತಿಗಳ ಪರಿಚಯ ಮಾಡಿಕೊಟ್ರು. ಸಚ್ಚಿದಾನಂದ ಅಯ್ಯ ಅಂತ ಹೇಳಿ ಒಬ್ಬರು ಸಾಹಿತಿಗಳು, ಚಿರಂತನ ಅಂತ ಹೆಸರಾಗಿದ್ದಾರೆ ಅವರು. ಆಮೇಲೆ ಇನ್ನು ಮಹಾಬಲೇಶ್ವರ ಭಟ್ರು ಎನ್ನುವಂಥವ್ರು, ಅವರು ಆತ್ಮೀಯ ಸ್ನೇಹಿತರು, ದೊಡ್ಡ ವಿದ್ವಾಂಸರು ಅವರು. ಆ ಸಮಯದಲ್ಲಿ ನನಗೆ ಅವರಿಗೆ ಬಹಳ ಸ್ನೇಹ ಉಂಟಾಯಿತು. ಇದು ಒಂದು ಸೌಭಾಗ್ಯ ಅಂತ ನಾನು ಹೇಳ್ತೇನೆ. ಇಂಥ ಮಹಾನ್ ವಿದ್ವಾಂಸರ ಜೊತೆಗೆ ಮತ್ತು ಸಾಹಿತಿಗಳ ಜೊತೆಗೆ ನನಗೆ ಒಡನಾಟ ಉಂಟಾಯಿತು. ಆಮೇಲೆ ಬಿ ಶ್ರೀ ಪಾಂಡುರಂಗರಾಯರು ಅಂತ ಹೇಳುವವರು ಬೆಂಗಳೂರಿನಲ್ಲಿ ದೊಡ್ಡ ಸಾಹಿತಿಗಳ ಇದ್ರು, ಮಕ್ಕಳ ಸಾಹಿತಿಗಳವರು, ಅವರು ಸಹ ಬರ್ತಾ ಇದ್ರು. ಅವ್ರ ಜೊತೆಗೂ ನನ್ನ ಸ್ನೇಹ ಬೆಳೆಯಿತು. ಚಿನ್ನಯ್ಯ, ನಾನು ಮಹಾಬಲೇಶ್ವರ ಭಟ್ರು ಸೇರಿ ಬ್ರಹ್ಮಗಿರಿ ಎನ್ನುವಂತಹದ್ದನ್ನು ಒಂದು ಪುಸ್ತಕ ಸಂಸ್ಮರಣ ಗ್ರಂಥವನ್ನು ರಚಿಸಿದ್ರು. ಈ ಒಂದು ಸಂಸ್ಮರಣ ಗ್ರಂಥ ರಚನೆ ಮಾಡುವಂತಹ ಶಕ್ತಿ ನನ್ನಲ್ಲಿ ಏನಾದರೂ ಉಂಟಾಗಿದ್ರೆ ಅದು ಭಾರತೀಯ ಸೂತ್ರೇ ಅದಕ್ಕೆ ಕಾರಣ. ಆ ಬ್ರಹ್ಮಗಿರಿ ಎತ್ತರಕ್ಕೆ ಬೆಳೆದಂತಹ ವ್ಯಕ್ತಿಗಳವರು. ಹಾಗಾಗಿ ಈ ಒಂದು ಸಂಸ್ಮರಣ ಗ್ರಂಥಕ್ಕೆ ಬ್ರಹ್ಮಗಿರಿ ಎಂಬ ಹೆಸರನ್ನು ನಾವು ಒಟ್ಟಿಯಾಗಿ ಸೇರಿ ಮಾಡಿದೆವು. ಆಮೇಲೆ ಅವರು ಪಠ್ಯಪುಸ್ತಕ ಸಮಿತಿಯ ಸಂಪಾದಕರಾಗಿದ್ದರು, ಒಂದು ಪಠ್ಯಪುಸ್ತಕವನ್ನು ಮಾಡಿದ್ರು ಅವರು. ಆವಾಗ ಇಡೀ ಕರ್ನಾಟಕಕ್ಕೆ ಆ ಪಠ್ಯಪುಸ್ತಕ ಇತ್ತದು. ಹಾಗಾದ್ರೆ ನಮ್ಮದೇ ಆದ ಒಂದು ಪ್ರಕಾಶನವನ್ನು ಮಾಡೋಣ ಅಂತಂದೆ ನಾನು. ಹಾಗಾದ್ರೆ ಅದಕ್ಕೆ ಒಪ್ಕೊಂಡ್ರು. ನಾನು ಮತ್ತು ಅವರು ಈ ಪ್ರಕಾಶನ ಸಂಸ್ಥೆಯನ್ನು ಹಾಕಿದೆವು, ಕಾವೇರಿ ಪ್ರಕಾಶನ ಎಂಬ ಹೆಸರಿನಿಂದ. ಅದಕ್ಕೆ ಇವರಿಗೆ ಜಿನದತ್ತ ಹೆಗ್ಗಡೆ ಅಂತ ಹೇಳುವವರು ವಯನಾಡಿನಲ್ಲಿ ಇವರಿಗೆ ಮೊದಲು ಆಶ್ರಯ ಕೊಟ್ಟಂತಹ ಒಬ್ಬ ಕಾಫಿ ತೋಟದ ದನಿಗಳವರು. ಅವರು ಮತ್ತೆ ಕೊಡಗಿನಲ್ಲಿ ಪ್ರಸಿದ್ಧರಾದಂತಹ ಜಿ ಮಂಜುನಾಥಯ್ಯ ಅಂತ ಹೇಳುವವರು, ಗುಂಡುಗುಟ್ಟಿ ಮಂಜುನಾಥಯ್ಯ ಅಂತ, ಅವರು ಈ ನಮ್ಮ ಈ ಪ್ರಕಾಶನಕ್ಕೆ ಆಧಾರ ಸ್ತಂಭರಾದರು. ಮತ್ತು ಕೆ ಸಚ್ಚಿದಾನಂದಯ್ಯನವರು, ಎನ್ ಮಹಾಬಲೇಶ್ವರ ಭಟ್ರು, ನಾನು ಮತ್ತು ಭಾರತೀಯ ಸೂತ್ರ ಸೇರಿ ಕಾವೇರಿ ಪ್ರಕಾಶನವನ್ನು ಕಟ್ಟಿದೆವು. ಅದು ಒಳ್ಳೆಯ ಪ್ರಕಾಶನ ಸಂಸ್ಥೆ ಆಯಿತು, ಹೆಸರಾಯಿತು. ಅದಕ್ಕೆ ಚಂದಾದಾರರನ್ನು, ಈಗ ಮನೋಹರ ಗ್ರಂಥಮಾಲೆ ಅಂತೇಳಿ ಧಾರವಾಡದಲ್ಲಿ ಇದ್ದ ಹಾಗೆ ನಾವು ಅದನ್ನು ಈ ಚಂದಾದಾರರನ್ನು ಮಾಡ್ಕೊಂಡು ಪುಸ್ತಕ ಹಂಚೋಣ ಅಂತೇಳಿ ನಾನು ಸೂಚನೆ ಮಾಡಿದೆ. ಅದೇ ರೀತಿಯಲ್ಲಿ ಅವರು ಒಪ್ಪಿದರು, ಮಾಡಿದರು. ನಾನು ಮತ್ತು ಅವರು ಮನೆ ಮನೆಗೆ ಆ ಚಂದಾದಾರರನ್ನು ಮಾಡಲಿಕ್ಕೆ ತಿರುಗಿದ್ದೇವೆ. ಪುಸ್ತಕವನ್ನು ಅವರು ಬಹಳ ಪುಸ್ತಕಗಳು ಅದರಲ್ಲಿ ಪ್ರಕಟವಾಗಿವೆ. ಅವುಗಳನ್ನೆಲ್ಲ ಹೊತ್ತುಕೊಂಡು ನಾವು ಸುಮ್ಮನೆ ಪೋಸ್ಟ್ನಲ್ಲಿ ಕಳಿಸಿದ ಖರ್ಚು ಹೆಚ್ಚು ಬರ್ತದೆ ಅಂತ ಎಷ್ಟೋ ಕಡೆಗಳಿಗೆ ಅವರು ಹೊತ್ಕೊಂಡು ಹೋಗಿ ಮಾರಾಟ ಮಾಡಿದ್ದಾರೆ. ನಾನು ಹೊತ್ಕೊಂಡು ಹೋಗಿ ಮಾರಾಟ ಮಾಡಿದ್ದೇನೆ, ಆ ಪುಸ್ತಕಗಳನ್ನು ಕೊಟ್ಟು ಬಂದಿದ್ದೇನೆ. ಇದು ಇದರಿಂದ ಆ ಸಂಸ್ಥೆಯನ್ನು ಕಟ್ಟಿದೆವು. ಏನೋ ವ್ಯಾವಹಾರಿಕವಾದಂಥ ಚಾತುರ್ಯ ನಮ್ಮಲ್ಲಿ ಇಲ್ಲದ್ರಿಂದ ಆ ಪ್ರಕಾಶನ ಸಂಸ್ಥೆ ಮುಂದಕ್ಕೆ ಬೆಳೆಯಲಿಲ್ಲ ಅಷ್ಟೇ. ಆದರೆ ಅದು ಬೆಳೆದಷ್ಟು ದಿವಸ ಅವರು ಇರುವವರೆಗೆ ಅದು ಚೆನ್ನಾಗಿತ್ತು. ಅದು ಭಾಳ ಸೊಗಸಾಗಿ ನಿರ್ವಹಿಸಿಕೊಂಡು ನಿರ್ವಹಣೆ ಮಾಡಿದರು. ಭಾಳ ಪುಸ್ತಕಗಳನ್ನು ಅಚ್ಚು ಮಾಡಿಸಿದ್ರು. ಅದರಿಂದ ಅದರ ನಂತರದಲ್ಲಿ ಒಂದೆರಡು ಪುಸ್ತಕಗಳನ್ನು ಅವ್ರ ನಂತರದಲ್ಲಿ ಅವರ ಮರಣಾನಂತರ 1976 ನಂತರ ಕೆಲವು ಪುಸ್ತಕಗಳನ್ನು ನಾನು ಮತ್ತು ಅವ್ರ ಮಗ ಸೇರಿ ಉದಯ ಶಂಕರ ಅಂತ ಹೇಳಿ ಮತ್ತು ಸಚ್ಚಿದಾನಂದಯ್ಯವನವರು ಮತ್ತು ಮಹಾಬಲೇಶ್ವರ ಭಟ್ರು ಸೇರಿ ಆ ಕೆಲವು ಪುಸ್ತಕಗಳನ್ನು ಪ್ರಕಟಪಡಿಸಿದ್ದೇವೆ. ಇದು ನಮ್ಮ ಮತ್ತು ಅವರ ಮಧುರ ಬಾಂಧವ್ಯದ ಒಂದು ಲಕ್ಷಣ. ಅವರ ಹೆಂಡತಿಯಾಗಲಿ, ಅವರ ಶ್ರೀಮತಿ ನನ್ನ ಅತ್ತೆ, ಅವರು ನನ್ನನ್ನು ತಾಯಿ ಅಂತಲೇ ಮಗನಂತನೇ ನಡೆಸ್ಕೊಂಡು ನಾನು ಅವರನ್ನು ತಾಯಿ ಅಂತಲೇ ಕಂಡುಕೊಂಡಿದ್ದೆ. ಅವರನ್ನು ಅವರಲ್ಲಿ ತಾಯಿತನವನ್ನು ನಾವು ಯಾವಾಗಲೂ ಕಾಣ್ತಾ ಇದ್ದೆ. ನಾನು ಅಷ್ಟು ಶ್ರೇಷ್ಠ ಮೇಲೆತ್ತರದ ವ್ಯಕ್ತಿ ಅವರ ಶ್ರೀಮತಿಯವರು ಸಹ. ಮತ್ತು ಅನೇಕ ಜನರು ಅವ್ರ ಮನೆಗೆ ಊಟಕ್ಕೆ ಸಹ ಬರ್ತಿದ್ರು. ಎಂಥ ತೊಂದರೆ ಇಲ್ಲೂ ಸಹ ಅವರು ಯಾರಿಗೂ ಅನ್ನ ದಾನ ಮಾಡುವುದರಲ್ಲಿ ಹಿಂದೇಟು ಹಾಕಲಿಲ್ಲ. ಅವ್ರ ಮನೆ ಒಂದು ಅನ್ನದಾನದ ಕೇಂದ್ರವೇ ಆಗಿತ್ತು, ಅನ್ನಪೂರ್ಣೆಯ ಆಶ್ರಯವೇ ಆಗಿತ್ತು ಅಲ್ಲಿ.
1: ನಮಸ್ಕಾರ, ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀ ಎಲ್ ಆರ್ ಭಟ್, ನಿರ್ಮಾಣ ಸಹಾಯ ಉಮೇಶ್ ಡಿ.

ಇದುವರೆಗೆ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಅಮರಧ್ವನಿ ಪ್ರಸಾರವಾಯಿತು. ಗಮನಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:44. ಇನ್ನು ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಇಂದು ವಿಶ್ವ ತಂಬಾಕು ರಹಿತ ದಿನ. ಮೊದಲಿಗೆ ಒಂದು ಸಂದೇಶವನ್ನ ಕೇಳಿ ಬರೋಣ, ನಂತರ ಈ ವಿಷಯದ ಬಗ್ಗೆ ಇನ್ನಷ್ಟು ಮಾತಾಡೋಣ.
1: ರೀ ಸ್ವಾಮಿ, ನಿಮ್ ಕೈಯಲ್ಲಿರೋ ಸಿಗರೇಟ್ ಅನ್ನ ಸ್ವಲ್ಪ ಆಚೆಸಿದ್ದೀರಾ? ಹೆಂಗಸರು ಮಕ್ಕಳು ಇದಾರೆ ಅನ್ನೋ ಯೋಚನೆ
2: ಬೇಡವಾ? ನನ್ ದುಡ್ಡು ನನ್ ಸೀಟು, ನೀನ್ ಕಳಕ್ಕೆ?
3: ಈ ಹುಂಬತನ ಖಂಡಿತ ಬೇಡ. ಧೂಮಪಾನ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡಬಹುದು, ಭಯಾನಕ ಕ್ಯಾನ್ಸರ್ ರೋಗ ನಿಮ್ಮನ್ನು ಪೀಡಿಸಬಹುದು. ನಿಮ್ಮ ಧೂಮಪಾನದಿಂದಾಗಿ ನಿಮ್ಮ ಅಕ್ಕಪಕ್ಕದವರಿಗೂ ನಿಮಗಿರುವಷ್ಟೇ ಅಪಾಯವಿದೆ. ಎಚ್ಚರ, ಈಗಲೇ ಆ ಸಿಗರೇಟ್ ಅನ್ನು ಹೊಸಕ್ಕೆ ಹಾಕಿ.
0: ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಗುತ್ತದೆ. ತಂಬಾಕು ಸೇವನೆಯಿಂದ ಉಂಟಾಗುವ ಗಂಭೀರ ಆರೋಗ್ಯ ಸಮಸ್ಯೆಗಳು ಮತ್ತು ಸಾವು ನೋವುಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆಯು ಈ ದಿನವನ್ನು ಜಾರಿಗೆ ತಂದಿದೆ. ಈ ಆಚರಣೆಯ ಮುಖ್ಯ ಉದ್ದೇಶ ತಂಬಾಕು ಮತ್ತು ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ನೀಡುವುದು ಮತ್ತು ಜನರನ್ನ ಧೂಮಪಾನ ಮುಕ್ತ ಜೀವನ ಶೈಲಿಗೆ ಪ್ರೇರೇಪಿಸುವುದಾಗಿದೆ. ಮೊದಲ ಬಾರಿಗೆ 1987ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಈ ಆಚರಣೆಯನ್ನ ಆರಂಭಿಸಿತು. ತಂಬಾಕು ಸೇವನೆಯು ಮನುಷ್ಯನ ಮೇಲೆ ಉಂಟುಮಾಡುವ ದುಷ್ಪರಿಣಾಮಗಳನ್ನ ಯುವ ಸಮುದಾಯಕ್ಕೆ ಮನಮುಟ್ಟುವಂತೆ ತಿಳಿಸಿ ಹೇಳಬೇಕಾಗಿರುವುದು ಇಂದು ಅಗತ್ಯವಾಗಿದೆ. ಈಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಜನುಮದ ಜೋಡಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

0: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
1: ಒತ್ತಡ ಕಡಿಮೆ ಮಾಡಲು ಧೂಮಪಾನ ಸಹಕಾರಿ. ಧೂಮಪಾನವು ಸಂತೋಷ ಹೆಚ್ಚಿಸುತ್ತದೆ, ಧೈರ್ಯ ತುಂಬುತ್ತದೆ ಎಂಬೆಲ್ಲ ಹುಸಿ ಕಲ್ಪನೆಗಳು ಜನರಲ್ಲಿ ಮೂಡಿರುವುದು ದುರದೃಷ್ಟಕರ. ತಂಬಾಕಿನಲ್ಲಿರುವ 100 ವಿಷಕಾರಕ ಹಾಗೂ 70 ಕ್ಯಾನ್ಸರ್ಕಾರಕ ರಾಸಾಯನಿಕಗಳು ಶ್ವಾಸಕೋಶದ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ನಾಲಗೆ, ಗಂಟಲಿನ ಕ್ಯಾನ್ಸರ್, ದೀರ್ಘಕಾಲದ ಕೆಮ್ಮು, ಹೀಗೆ ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ. ತಮ್ಮ ಆರೋಗ್ಯ ಕಾಪಾಡುವುದರ ಜೊತೆಗೆ ಕುಟುಂಬದವರನ್ನ ಈ ಚಟದಿಂದ ದೂರ ಇರಿಸುವ ಉದ್ದೇಶದಿಂದಲಾದರೂ ತಂಬಾಕಿನ ಚಟಕ್ಕೆ ಒಳಗಾಗಿರುವವರು ತಂಬಾಕು ರಹಿತ ದಿನದಿಂದ ಈ ಚಟವನ್ನು ತ್ಯಜಿಸುವ ಪಣ ತೊಡಬೇಕು.

ಇಟಗಿ ಈರಣ್ಣ ಅವರು ಸಾಹಿತ್ಯ ಬರೆದಿರುವ ಸ್ಪರ್ಶ ಚಿತ್ರದ ಗೀತೆ, ಹಾಡಿದ್ದಾರೆ ಪಂಕಜ್ ಉದಾಸ್, ಸಂಗೀತ ಹಂಸಲೇಖ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಭಾರತೀಯರಿಗೆ ಖಗೋಳ ವಿಜ್ಞಾನದ ಬಗ್ಗೆ ಸದಾ ವಿಶೇಷ ಆಕರ್ಷಣೆಯಿದ್ದು ಇಂದು ಕೂಡ ಜನಪ್ರಿಯತೆ ಗಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಪಂಚಾಂಗವಿರಲಿ ಅಥವಾ ಹಬ್ಬ ಹರಿದಿನವಿರಲಿ, ಇವುಗಳ ಎಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ಪ್ರತಿ ಪೀಳಿಗೆಯಲ್ಲಿ ಖಗೋಳಶಾಸ್ತ್ರ ಕುತೂಹಲ ಹುಟ್ಟುಹಾಕಿದೆ. ಯುವಜನರಲ್ಲಿ ಇದರ ಬಗ್ಗೆ ಉತ್ಸಾಹ ಕಂಡುಬರುತ್ತಿದ್ದು ಖಗೋಳ ವಿಜ್ಞಾನ ಕ್ಲಬ್ಗಳು ಜನಪ್ರಿಯವಾಗುತ್ತಿವೆ ಎಂದು ಇಂದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮನದಾಳದ ಮಾತಿನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಲ್ ಮಂಡಲ್ ಹೆಸರಿನ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ನಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಸ್ಥಾಪಿಸಿದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿಯವರು ಈ ಕ್ರೀಡಾಪಟುಗಳ ಶ್ರಮ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ಬೇಸಿಗೆಯನ್ನು ಎದುರಿಸಲು ನೀರು, ಮಜ್ಜಿಗೆ ಸೇರಿದಂತೆ ದೇಶೀಯ ಪಾನೀಯಗಳನ್ನು ಸೇವಿಸಬೇಕು ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದು ಪ್ರಧಾನಿಯವರು ಕರೆ ನೀಡಿದ್ದಾರೆ. ಮಾವು ಕೃಷಿಕರು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ದೇಶಾದ್ಯಂತ ಇರುವ ಪ್ರಾದೇಶಿಕ ಮಾವಿನ ತಳಿಗಳ ವಿಶೇಷತೆಗಳನ್ನು ವಿವರಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದಿನ ಮನ್ ಕಿ ಬಾತ್ನಲ್ಲಿ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ಮಾಡಿರುವ ಪ್ರಸ್ತಾಪದ ಕುರಿತಂತೆ ಸಂಸ್ಥೆಯ ಟ್ರಸ್ಟಿ ಕೀರ್ತಿ ಕಿರಣ್ ತಮ್ಮ ಪ್ರತಿಕ್ರಿಯೆಯನ್ನು ಈ ರೀತಿ ನೀಡಿದ್ದಾರೆ.
1: ನಮಸ್ತೆ, ನಾನು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಕೀರ್ತಿ ಕಿರಣ್. ನಮ್ಮ ಸಂಸ್ಥೆ ಆಕಾಶ ವೀಕ್ಷಣೆ ಕಾರ್ಯಕ್ರಮಗಳನ್ನ ಎಷ್ಟೊಂದು ಹಳ್ಳಿಗಳಲ್ಲಿ ನಡೆಸಿಕೊಳ್ತಾ ಬಂದಿದೆ. ನಾವು 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿವರೆಗೆ ನಡೆಸಿದ್ದೀವಿ. ಹಾಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆಸ್ಟ್ರೋನಮಿಯ ಕಾರ್ಯಾಗಾರಗಳನ್ನ ನಡೆಸ್ತೇವೆ. ಇದರಲ್ಲಿ ಆಕಾಶ ನೋಡೋದು ಹೇಗೆ, ಅದರ ಚಿತ್ರಗಳನ್ನ ತೆಗೆಯೋದು ಹೇಗೆ, ಚಿತ್ರ ತೆಗೆದ ಮೇಲಿಂದ ಅದನ್ನ ಅನಲೈಸ್ ಮಾಡೋದು ಹೇಗೆ, ಇದೆಲ್ಲದನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ. ಇದಲ್ಲದೆ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕತ್ತಲೆ ಇರುವಂತಹ ಜಾಗಗಳಿವೆ, ಅಂದ್ರೆ ಲೈಟ್ ಪೊಲ್ಯೂಷನ್ ಇಲ್ಲದೇ ಇರುವಂತಹ ಜಾಗಗಳಿವೆ, ಇದನ್ನೆಲ್ಲವನ್ನು ಹುಡುಕಿ ಅಲ್ಲಿ ಸ್ಟಾರ್ ಪಾರ್ಟಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ. ಇದರಲ್ಲಿ ಆಕಾಶ ವೀಕ್ಷಣೆ ಹವ್ಯಾಸಿಗಳಿಗೆ ಲಭ್ಯ ಇರುತ್ತೆ. ಮೋದಿ ಅವರು ನಮ್ಮ 20 ವರ್ಷಗಳ ಈ ಪ್ರಯತ್ನವನ್ನ ಗುರುತಿಸಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸಂಸ್ಥೆಗೆ ಇದು

0: ಒಂದು ತುಂಬಾ ದೊಡ್ಡ ಸ್ಫೂರ್ತಿ. ನಾವು ಹೀಗೆ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ನಡೆಸಿ ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಇದು ನಮಗೆ ತುಂಬಾ ಪ್ರೇರೇಪಣೆ ಕೊಡ್ತಾ ಇದೆ. ಮೋದಿ ಅವರಿಗೆ ಧನ್ಯವಾದಗಳು.
1: ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಗಳು ನೀಡುತ್ತಿರುವ ಕೊಡುಗೆ ಮಹತ್ತರವಾದುದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಧರ್ಮಸ್ಥಳದಲ್ಲಿ ಇಂದು ಸಿಡಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ವಿ ಹೆಗ್ಗಡೆಯವರ ದೂರದೃಷ್ಟಿ ಹಾಗೂ ನೇತೃತ್ವದಲ್ಲಿ ಪ್ರಾರಂಭಿಸಿದ ಗ್ರಾಮಾಭಿವೃದ್ಧಿ ಯೋಜನೆ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ರುಡ್ಸೆಟ್ ಮೊದಲಾದ ಯೋಜನೆಗಳು ನಿರುದ್ಯೋಗ ನಿವಾರಣೆಯೊಂದಿಗೆ ರಾಷ್ಟದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಧರ್ಮದ ನೆಲೆಯಲ್ಲಿ ಸೇವಾ ಮನೋಭಾವದೊಂದಿಗೆ ಸಿರಿಯ ಮೂಲಕ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಸುವುದು ಸ್ತುತ್ಯಾರ್ಹವಾಗಿದೆ. ಸರ್ವಧರ್ಮೀಯರನ್ನು ಎಲ್ಲಾ ಜಾತಿಯವರನ್ನು ಸಮಾನತೆ ಮತ್ತು ಗೌರವ ಭಾವದಿಂದ ಪರಿಗಣಿಸಿ ಸಾಮಾಜಿಕ ಸಾಮರಸ್ಯದೊಂದಿಗೆ ಅವರು ಮಾಡುತ್ತಿರುವ ಸೇವೆ ಆದರ್ಶ ಹಾಗೂ ಅನುಕರಣೀಯವಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು. ಧರ್ಮ ಮತ್ತು ಪರಂಪರೆಯ ರಕ್ಷಣೆಯೊಂದಿಗೆ ಅನ್ನದಾನ, ವಿದ್ಯಾದಾನ, ಔಷಧಿದಾನ, ಅಭಯದಾನ ಮೊದಲಾದ ಮಾನವೀಯ ಸೇವೆಗಳನ್ನು ಮಾಡುವುದರ ಜೊತೆಗೆ ಸ್ವಚ್ಛತೆ ಕಾಪಾಡುವುದು ಹಾಗೂ ವೈಜ್ಞಾನಿಕವಾದ ಪಾರದರ್ಶಕ ಆಡಳಿತ ವೈಖರಿ ಮಾದರಿಯಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಾ ಡಿ ವೀರೇಂದ್ರ ಹೆಗ್ಗಡೆ, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕದಲ್ಲಿ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರುತ್ತದೆ. ಹತ್ತಿ ಬೆಳೆಗಾರರ ಹಾಗೂ ಹತ್ತಿ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಈ ಉಪಕ್ರಮದಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಬೆಂಬಲ ನೀಡುವುದರೊಂದಿಗೆ ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಆದೇಶಿಸಿದೆ. ಕರಾವಳಿಯಲ್ಲಿ ಯಾಂತ್ರೀಕೃತ ದೋಣಿಗಳಲ್ಲಿ ಮತ್ತು 10 HP ಅಶ್ವಶಕ್ತಿಗಿಂತ ಅಧಿಕ ಸಾಮರ್ಥ್ಯದ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರ ಅಳವಡಿಸಿರುವ ಮೀನುಗಾರಿಕೆ ದೋಣಿಗಳಲ್ಲಿ ಯಾವುದೇ ಬಲೆಗಳನ್ನು, ಸಾಧನಗಳನ್ನು ಉಪಯೋಗಿಸಿ ಕೈಗೊಳ್ಳುವ ಮೀನುಗಾರಿಕೆ ಚಟುವಟಿಕೆಗಳಿಗೆ ಒಟ್ಟು 61 ದಿನಗಳ ನಿಷೇಧ ಹೇರಲಾಗಿದೆ. ಈ ನಿಷೇಧಿತ ಅವಧಿಯಲ್ಲಿ ದೋಣಿಗಳನ್ನು ಸಾಗಿಸುವ ಉದ್ದೇಶಕ್ಕಾಗಿ 10 HP ಅಶ್ವಶಕ್ತಿಯವರೆಗಿನ ಸಾಮರ್ಥ್ಯದ ಮೋಟಾರೀಕೃತ ದೋಣಿ ಮತ್ತು ಸಾಂಪ್ರದಾಯಿಕ ನಾಡದೋಣಿಗಳು ಸುರಕ್ಷತಾ ಕ್ರಮಗಳೊಂದಿಗೆ ಮೀನುಗಾರಿಕೆ ನಡೆಸಲು ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಯಾಂತ್ರೀಕೃತ ದೋಣಿಗಳ ಮಾಲೀಕರು ಕಡ್ಡಾಯವಾಗಿ ಆದೇಶ ಪಾಲಿಸುವಂತೆ ಹಾಗೂ ಸೂಚನೆಗಳನ್ನು ಉಲ್ಲಂಘಿಸಿದಲ್ಲಿ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸರ್ಕಾರದಿಂದ ನೀಡುವ ಮಾರಾಟ ಕರರಹಿತ ಡೀಸೆಲ್ ಹಾಗೂ ಯಾವುದೇ ಸಹಾಯ ಸೌಲಭ್ಯಗಳನ್ನು ರದ್ದುಗೊಳಿಸಲಾಗುವುದು ಎಂದು ಮೀನುಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ವಿಶ್ವ ಯೋಗ ದಿನದಂದು ವಿವಿಧೆಡೆ 120,000 ಜನ ಏಕಕಾಲಕ್ಕೆ ಯೋಗಾಭ್ಯಾಸ ಮಾಡುವ ಮಹಾಸಂಕಲ್ಪದೊಂದಿಗೆ ಇಂದು ಸಾಮೂಹಿಕ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ಫೆಡರೇಷನ್ ಆಫ್ ಮೈಸೂರು ವತಿಯಿಂದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಮಹಾಸಂಕಲ್ಪ ದಿವಸ್ ಕಾರ್ಯಕ್ರಮದಲ್ಲಿ 100 ಜನರು ಯೋಗ ಅಭ್ಯಾಸ ಮಾಡಿದರು. ಆಯುಷ್ ಸಚಿವಾಲಯದ ಸಾಮಾನ್ಯ ಯೋಗ ಶಿಷ್ಟಾಚಾರದ ಪ್ರಕಾರ 45 ನಿಮಿಷಗಳ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ದಿನ ಯಶಸ್ಸಿಗೆ ಸಂಕಲ್ಪದ ಪ್ರಮಾಣವಚನ ಸ್ವೀಕರಿಸಲಾಯಿತು. ಇದಕ್ಕೂ ಮುನ್ನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪತಂಜಲಿ ಗುರುಗಳ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಯೋಗ ದಿನ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷ 120 ಜಾಗಗಳಲ್ಲಿ 120,000 ಜನರನ್ನು ಸೇರಿಸಿ ದಾಖಲೆ ಮಾಡಲು ಹೊರಟಿರುವುದು ಸಂತೋಷ ಎಂದರು. ಮೈಸೂರಿನ ಯೋಗ ಪರಂಪರೆಗೆ ಮುಮ್ಮಡಿ ಕೃಷ್ಣರಾಜ ಕಾಲಕ್ಕಿಂತಲೂ ಪ್ರಾಚೀನವಾದ ಇತಿಹಾಸವಿದೆ ಎಂದು ಮಾಹಿತಿ ನೀಡಿದರು. ಕಾವೇರಿ ನದಿಯ ಪ್ರವಾಹದಿಂದ ಪದೇ ಪದೇ ಹಾನಿಗೊಳಗಾಗುತ್ತಿದ್ದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ದ್ವೀಪಗಳ ರಕ್ಷಣೆಗೆ ರಾಷ್ಟೀಯ ಹೆದ್ದಾರಿ

0: ಪ್ರಾಧಿಕಾರ ಕ್ರಮ ಕೈಗೊಂಡಿದೆ. ಈ ದ್ವೀಪಗಳಲ್ಲಿ ಗಿಯೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ದಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದ್ವೀಪಗಳು ಹಾನಿಯಾಗುವುದನ್ನು ತಡೆಗಟ್ಟಿದಂತಾಗಲಿದೆ. ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿ ಹೊರ ಹರಿವಿನ ಪ್ರಮಾಣ ಹೆಚ್ಚಾದಾಗ ಜಲಾಶಯದಿಂದ ಕಾವೇರಿ ನದಿಗೆ 1-2 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟಾಗ ರಂಗನತಿಟ್ಟನಲ್ಲಿರುವ ದ್ವೀಪಗಳು ಹಾನಿಯಾಗುತ್ತಿದ್ದವು. ಈ ನಿಟ್ಟನಲ್ಲಿ ಹೆದ್ದಾರಿ ಪ್ರಾಧಿಕಾರ ಹಾಗೂ ಮೈಸೂರು ವನ್ಯಜೀವಿ ವಲಯವು ಗಿಯೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ದಿಗೆ ಮುಂದಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಿಂದ ಬೂದಿಕೋಟೆ ಮಾಲೂರು ಮಾರ್ಗವಾಗಿ ಸಂಚರಿಸಲು ನಿರ್ಮಿಸುತ್ತಿರುವ ರೈಲ್ವೆ ಮೇಲ್ಸೇತುವೆಯನ್ನು ಜುಲೈ 20ರೊಳಗೆ ಲೋಕಾರ್ಪಣೆ ಮಾಡುವುದಾಗಿ ಸಂಸದ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಬೂದಿಕೋಟೆ ವೃತ್ತದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸುತ್ತಿರುವ ರೈಲ್ವೆ ಕಾಮಗಾರಿ ಪರಿಶೀಲಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಈಗ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಡಾಕ್ಟರ್ ಜಿ ಶೂರುದ್ರಪ್ಪ ಅವರನ್ನು ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಸಿಎನ್ ರಾಮಚಂದ್ರನ್.
2: ಜಿಎಸ್ಎಸ್ ಎಂದೇ ಎಲ್ಲರಿಗೂ ಪರಿಚಿತವಾಗಿರುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ 80ನೇ ವಯಸ್ಸಿನಲ್ಲಿ ಪ್ರಕಟಿಸಿರುವ ಕುವೆಂಪು ಪುನರಾಲೋಕನ ಎಂಬ ವಿಮರ್ಶನ ಕೃತಿಯ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳುತ್ತಾರೆ. ಒಬ್ಬ ಪ್ರತಿಭಾವಂತನಾದ ಕವಿ ಸಾಹಿತ್ಯವನ್ನು, ಸಾಹಿತ್ಯ ನಿರ್ಮಿತಿಯ ಸ್ವರೂಪವನ್ನು ಕುರಿತು ಮಾತನಾಡುವ ರೀತಿಗೂ, ಅದೇ ವಿಷಯವನ್ನು ಕುರಿತು ಒಬ್ಬ ಶಾಸ್ತ್ರ ಕೋವಿದನಾದವನು ಮಾತನಾಡುವ ರೀತಿಗೂ ವ್ಯತ್ಯಾಸವಿದೆ. ಜಿಎಸ್ಎಸ್ ಅವರ ದೃಷ್ಟಿಯಲ್ಲಿ ಇದಕ್ಕೆ ಕಾರಣ, ಪ್ರತಿಭಾವಂತನಾದ ಕವಿಗೆ ಮಾತ್ರ ಗೋಚರವಾಗುವ ಕಲಾರಹಸ್ಯ ಮತ್ತು ಹೊಳಹುಗಳು ಕವಿ ಅಲ್ಲದವನಿಂದ ದೂರ ಉಳಿಯುತ್ತವೆ. ಈ ಹೇಳಿಕೆ ಚರ್ಚಾಸ್ಪದ, ನಿಜ. ಆದರೆ ನಮ್ಮ ದೇಶದಲ್ಲಿ ಸಂಸ್ಕೃತ, ಕನ್ನಡ ಇತ್ಯಾದಿ ಭಾಷೆಗಳಲ್ಲಿ ಕವಿ ವಿಮರ್ಶಕರ ಒಂದು ಮಹಾನ್ ಪರಂಪರೆಯೇ ಇದೆ. ಈ ಪರಂಪರೆ ಸಂಸ್ಕೃತದಲ್ಲಿ ದಂಡಿ, ಅಭಿನವಗುಪ್ತ, ರಾಜಶೇಖರ ಮುಂತಾದವರನ್ನು ಒಳಗೊಂಡರೆ, ಕನ್ನಡದಲ್ಲಿ ನಾಗವರ್ಮನಿಂದ ಪ್ರಾರಂಭವಾಗುವ ಈ ಪರಂಪರೆ ಆಧುನಿಕ ಕಾಲದಲ್ಲಿ ಕುವೆಂಪು, ಬೇಂದ್ರೆ, ತೀನಂಶ್ರೀ ಮುಂತಾದವರನ್ನು ಒಳಗೊಳ್ಳುತ್ತದೆ. ಇಂತಹ ಕವಿ ವಿಮರ್ಶಕರ ಪರಂಪರೆಯಲ್ಲಿ ಒಂದು ಎತ್ತರದ ಶಿಖರವೆಂದರೆ ಜಿಎಸ್ಎಸ್. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಶ್ರೇಷ್ಠ ಕವಿಗಳೂ ಆಹುದು, ಶ್ರೇಷ್ಠ ವಿಮರ್ಶಕರೂ ಆಹುದು. ಇದುವರೆಗೆ ಅವರು 13 ಕವನ ಸಂಕಲನಗಳು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾವ್ಯಾರ್ಥ ಚಿಂತನವೂ ಸೇರಿದಂತೆ 14 ವಿಮರ್ಶನ ಕೃತಿಗಳನ್ನು ಹೊರತಂದಿದ್ದಾರೆ. ಇಷ್ಟು ವಿಪುಲವಾದ ಈ ವಿಮರ್ಶನ ಸಾಹಿತ್ಯದಲ್ಲಿ ಸಾಹಿತ್ಯ ಚರಿತ್ರೆಗಳಿವೆ, ಕಾವ್ಯ ಮೀಮಾಂಸೆ ಇದೆ, ತೌಲನಿಕ ವಿಮರ್ಶೆ ಇದೆ ಮತ್ತು ಓರ್ವ ಸಾಹಿತಿಯ ಎಂದರೆ ಕುವೆಂಪುವಿನ ಸಂಪೂರ್ಣ ವಾಂಗ್ಮಯದ ಬಗ್ಗೆ ಒಟ್ಟಾರೆ ಜಿಜ್ಞಾಸೆ ಇದೆ. ಇಂತಹವರ ಇಡೀ ವಿಮರ್ಶನ ವಾಂಗ್ಮಯದ ಬಗ್ಗೆ ಚರ್ಚೆ ಮಾಡುವುದು ಅಸಾಧ್ಯ. ಆದ್ದರಿಂದ ಈಗ ನಾನು ಅವರ ವಿಮರ್ಶೆಯಲ್ಲಿ ನನಗೆ ಮುಖ್ಯವೆಂದು ಕಂಡ ಕೆಲವೇ ಕೆಲವು ಅಂಶಗಳನ್ನು ಮಾತ್ರ ಪ್ರಸ್ತಾಪಿಸುತ್ತೇನೆ. ಮೊದಲನೆಯದಾಗಿ, ಜಿಎಸ್ಎಸ್ ಅವರ ಯಾವ ಬರವಣಿಗೆಯಲ್ಲಿಯೂ ಎದ್ದು ಕಾಣುವುದು ಅವರ ವ್ಯುತ್ಪತ್ತಿ, ಅವರ ಅಸಾಧಾರಣ ಬಹುಜ್ಞತೆ. ಇದು ಕಾವ್ಯ ಸೃಷ್ಟಿಗೆ ಹೇಗೋ ಹಾಗೆ ವಿಮರ್ಶೆಗೂ ಅತ್ಯವಶ್ಯಕವಾದ ಗುಣ. ಜಿಎಸ್ಎಸ್ ಅವರಿಗೆ ಪ್ರಾಚೀನ ಹಾಗೂ ಅರುವಾಚೀನ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ ಮೀಮಾಂಸೆಯ ಆಳವಾದ ಪಾಂಡಿತ್ಯವಿದೆ. ಅಷ್ಟೇ ಆಳವಾದ ಪಾಂಡಿತ್ಯ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳ ಸಾಹಿತ್ಯ ಹಾಗೂ ಕಾವ್ಯ ಮೀಮಾಂಸೆ ವಿಮರ್ಶೆಗಳಲ್ಲಿದೆ. ಪರಿಣಾಮತಃ ಇವರು ಅಧಿಕಾರಯುತವಾಗಿ ಪಂಪ, ರನ್ನ, ಕುವೆಂಪು ಇವರುಗಳ ಬಗ್ಗೆ ಚರ್ಚೆ ಮಾಡುವಂತೆಯೇ ಆನಂದವರ್ಧನ, ರಾಜಶೇಖರ, ಮಿಲ್ಟನ್, ಎಲಿಯಟ್ ಬಗ್ಗೆಯೂ ಚರ್ಚೆ ಮಾಡಬಲ್ಲರು.

ಎರಡನೆಯದಾಗಿ, ಜಿಎಸ್ಎಸ್ ಅವರ ವಿಮರ್ಶನ ವಾಂಗ್ಮಯದ ಮುಖ್ಯ ಗುಣವೆಂದರೆ ಸಮತೋಲನ ದೃಷ್ಟಿಕೋನ. ಒಂದು ಕಡೆ ಕನ್ನಡ ಪ್ರಾಧ್ಯಾಪಕರಾಗಿದ್ದು ಮತ್ತು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಬಗ್ಗೆ ಅಪಾರ ಪ್ರೀತಿ ಗೌರವಗಳಿದ್ದು ಅವರು ಅನೇಕ ಉಗ್ರ ದೇಶೀವಾದಿಗಳಂತೆ ಕನ್ನಡದ ಮುಗ್ಧ ಭಜನೆ ಮಾಡುವುದಿಲ್ಲ. ಆಧುನಿಕ ನೆಲೆಯಿಂದ ಆಧುನಿಕ ಹಾಗೂ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಲು ಸಾಧ್ಯವಾಗುವ ದೂರವನ್ನು ಅವರು ಇನ್ನೂ ಉಳಿಸಿಕೊಂಡಿದ್ದಾರೆ. ಉದಾಹರಣೆಗೆ ಈ ತೀರ್ಮಾನಗಳನ್ನು ನೋಡಿ. ಹಿಂದಿನ ಕನ್ನಡ ಕಾವ್ಯ ಪರಂಪರೆಯನ್ನು ನೋಡಿದರೆ ವಸ್ತುವಿನಲ್ಲಿ ಹೇಗೆ ಅಂತಹ ವೈವಿಧ್ಯತೆ ಇಲ್ಲವೋ ಹಾಗೆಯೇ ವಸ್ತುವಿನ್ಯಾಸದಲ್ಲಿ ಅಥವಾ ತಂತ್ರ ಎಂದರೆ ಟೆಕ್ನಿಕ್ನಲ್ಲಿಯೂ ಕೂಡ ಅಷ್ಟಾಗಿ ವೈವಿಧ್ಯತೆ ಕಾಣಿಸುವುದಿಲ್ಲ ಇನ್ನೊಂದು ಸಂದರ್ಭದಲ್ಲಿ. ಆದರೆ ಧರ್ಮದ ಅತಿಯಾದ ಅನುಸರಣದಿಂದಾಗಿ ಕನ್ನಡ ಸಾಹಿತ್ಯ ಎಷ್ಟರ ಮಟ್ಟಿಗೆ ಕಳಪೆಯಾಗಿದೆ.

ಆಧುನಿಕ ನೆಲೆಯಿಂದ ಆಧುನಿಕ ಹಾಗೂ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಲು ಸಾಧ್ಯವಾಗುವ ದೂರವನ್ನು ಅವರು ಇನ್ನೂ ಉಳಿಸಿಕೊಂಡಿದ್ದಾರೆ. ಉದಾಹರಣೆಗೆ ಈ ತೀರ್ಮಾನಗಳನ್ನು ನೋಡಿ. ಹಿಂದಿನ ಕನ್ನಡ ಕಾವ್ಯ ಪರಂಪರೆಯನ್ನು ನೋಡಿದರೆ ವಸ್ತುವಿನಲ್ಲಿ ಹೇಗೆ ಅಂತಹ ವೈವಿಧ್ಯತೆ ಇಲ್ಲವೋ ಹಾಗೆಯೇ ವಸ್ತುವಿನ್ಯಾಸದಲ್ಲಿ ಅಥವಾ ತಂತ್ರ ಎಂದರೆ ಟೆಕ್ನಿಕ್ನಲ್ಲಿಯೂ ಕೂಡ ಅಷ್ಟಾಗಿ ವೈವಿಧ್ಯತೆ ಕಾಣಿಸುವುದಿಲ್ಲ ಇನ್ನೊಂದು ಸಂದರ್ಭದಲ್ಲಿ. ಆದರೆ ಧರ್ಮದ ಅತಿಯಾದ ಅನುಸರಣದಿಂದಾಗಿ ಕನ್ನಡ ಸಾಹಿತ್ಯ ಎಷ್ಟರ ಮಟ್ಟಿಗೆ ಕಳಪೆಯಾಗಿದೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಇಂತಹ ಗಂಭೀರ ತೀರ್ಮಾನಗಳನ್ನು GSS ಮಾತ್ರ ಕೊಡಬಲ್ಲರು. ಇದಕ್ಕೆ ವಿರುದ್ಧವಾಗಿ ಪಶ್ಚಿಮದ ಬಗ್ಗೆ ಅತಿ ವ್ಯಾಮೋಹವೂ ಅವರಿಗಿಲ್ಲ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಎಲ್ಲವೂ ಇಂಗ್ಲಿಷ್ನಿಂದ ಬಂದುದು ಎಂಬ ನಿಲುವನ್ನು ಇವರು ಆಧಾರ ಸಹಿತವಾಗಿ ಖಂಡಿಸಬಲ್ಲರು. ನವೋದಯ ಕಾವ್ಯದ ಮೇಲೆ ಆಗಿರುವ ಇಂಗ್ಲಿಷ್ ಕಾವ್ಯದ ಪ್ರಭಾವವನ್ನು ಉತ್ಪ್ರೇಕ್ಷಿಸುವ ವಿಮರ್ಶಕರನ್ನು ಲಕ್ಷಿಸಿ GSS ಹೀಗೆ ಹೇಳುತ್ತಾರೆ. ಎಷ್ಟೋ ವೇಳೆ ಪಾಶ್ಚಾತ್ಯ ರೊಮ್ಯಾಂಟಿಕ್ ಕಾವ್ಯದ ಪ್ರಚೋದನೆಯಿಂದ ನವೋದಯ ಕನ್ನಡ ಕಾವ್ಯ ಮೊದಲಾಯಿತು ಎಂಬ ಮಾತನ್ನು ಇಟ್ಟುಕೊಂಡು ಹೊಸಗನ್ನಡ ಕವಿತೆ ಸಾಧಿಸಿರುವುದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇಂಗ್ಲಿಷ್ ಕವಿಗಳ ನೆರಳು ಎನ್ನುವಂತಹ ಪ್ರಮಾದ ವಿಮರ್ಶೆಯ ಮಾತುಗಳನ್ನು ಕೆಲವರು ಆಡಿರುವುದುಂಟು. ಸಾಮ್ಯದಿಂದ ಸ್ವಾಮ್ಯವನ್ನೇ ಶಂಕಿಸುವುದು ಸರಿಯಲ್ಲ. ಮೂರನೆಯದಾಗಿ, GSS ಅವರ ವಿಮರ್ಶೆಯ ವ್ಯಾಪ್ತಿ ಅಪಾರ. ಅವರ ವಿಮರ್ಶಾ ಕೃತಿಗಳು ಕನ್ನಡ ಕಾವ್ಯ ಪರಂಪರೆ, ಕನ್ನಡ ಸಾಹಿತ್ಯಿಕ ಚಳವಳಿಗಳು, ವಿಮರ್ಶೆಯ ಸ್ವರೂಪ, ಭಾರತೀಯ ಪಾಶ್ಚಿಮಾತ್ಯ ಮಹಾಕಾವ್ಯಗಳು ಇವೆಲ್ಲವುಗಳ ಬಗ್ಗೆ ಕೂಲಂಕುಷ ಚರ್ಚೆಯ ನಂತರ ಮಹತ್ವಪೂರ್ಣ ತೀರ್ಮಾನಗಳನ್ನು ಮತ್ತು ಒಳನೋಟಗಳನ್ನು ನಮಗೆ ನೀಡುತ್ತವೆ. ಉದಾಹರಣೆಗಾಗಿ, ಇವರ ಮೊದಲನೆಯ ಕೃತಿ ವಿಮರ್ಶೆಯ ಪೂರ್ವ ಪಶ್ಚಿಮ 1961 ಪ್ರಕಟವಾದದ್ದು. ಈ ಕೃತಿ ವಿಮರ್ಶೆಯ ಸ್ವರೂಪ, ವಿಮರ್ಶಕನಲ್ಲಿರಬೇಕಾದ ಗುಣಗಳು, ವಿಮರ್ಶಾ ಮಾರ್ಗಗಳು ಇತ್ಯಾದಿ ಸಂಗತಿಗಳನ್ನು ಚರ್ಚಿಸುತ್ತದೆ. 1976 ಪ್ರಕಟವಾದ ಮಹಾಕಾವ್ಯ ಸ್ವರೂಪ ಎಂಬ ಕೃತಿ ಭಾರತೀಯ ಹಾಗೂ ಪಾಶ್ಚಿಮಾತ್ಯ ಮಹಾಕಾವ್ಯಗಳ ತೌಲನಿಕ ವಿಮರ್ಶೆಯನ್ನು ಸಮರ್ಥವಾಗಿ ಮಾಡುತ್ತದೆ. 1983 ಪ್ರಕಟವಾದ ಇವರ ಪ್ರಸಿದ್ಧ ಕಾವ್ಯಾರ್ಥ ಚಿಂತನ ಭಾರತೀಯ ಪಾಶ್ಚಿಮಾತ್ಯ ವಿಮರ್ಶಾ ತತ್ವಗಳ ಹಾಗೂ ಪರಿಕಲ್ಪನೆಗಳ ಪ್ರಬುದ್ಧ ತೌಲನಿಕ ವ್ಯಾಖ್ಯಾನವನ್ನು ನೀಡುತ್ತದೆ. 75 ಪ್ರಕಟವಾದ ಕನ್ನಡ ಸಾಹಿತ್ಯ ಸಮೀಕ್ಷೆ, 89 ಪ್ರಕಟವಾದ ಕನ್ನಡ ಕವಿಗಳ ಕಾವ್ಯಕಲ್ಪನೆ ಇತ್ಯಾದಿ ಕೃತಿಗಳು ವಿಶಿಷ್ಟ ಕನ್ನಡ ಸಾಹಿತ್ಯ ಚರಿತ್ರೆಗಳೇ ಆಗಿವೆ. ಅರ್ಥಾತ್ GSS ಅವರ ವಿಮರ್ಶನ ವಾಂಗ್ಮಯ ಕಾವ್ಯ ಮೀಮಾಂಸೆ, ಸಾಹಿತ್ಯ ಚರಿತ್ರೆ, ತೌಲನಿಕ ಅಧ್ಯಯನ ಇವೆಲ್ಲವನ್ನೂ ಒಳಗೊಳ್ಳುತ್ತದೆ. ಆಧುನಿಕ ಕನ್ನಡ ವಿಮರ್ಶೆಯಲ್ಲಿ ಇಷ್ಟು ವ್ಯಾಪಕ ಮತ್ತು ವೈವಿಧ್ಯಪೂರ್ಣ ವಿಮರ್ಶೆ ಮತ್ತೊಬ್ಬರಿಂದ ಆಗಿಲ್ಲ ಎಂದರೆ ಅದೇನು ಅತಿಶಯೋಕ್ತಿಯಲ್ಲ. ಈ ಸಂದರ್ಭದಲ್ಲಿ ಮತ್ತೂ ಒಂದು ಮಾತನ್ನು ದಾಖಲಿಸಬೇಕು. ಭಾರತೀಯ ಸಂದರ್ಭದಲ್ಲಿ ಟಾಗೋರ್ ಮತ್ತು ಕನ್ನಡ ಸಂದರ್ಭದಲ್ಲಿ BM ಶ್ರೀ ಹಾಗೂ ಕುವೆಂಪು ತೌಲನಿಕ ಅಧ್ಯಯನವನ್ನು ಮೊಟ್ಟ ಮೊದಲಿಗೆ ಕೈಗೊಂಡರು. ಆದರೆ ವ್ಯಾಪಕವಾಗಿ ಮತ್ತು ತೌಲನಿಕ ಅಧ್ಯಯನವನ್ನು ಒಂದು ಶಿಸ್ತಾಗಿ ಕೈಗೊಂಡವರು ಮತ್ತು ಬೆಳೆಸಿದವರು GSS. ಹಾಗೆಯೇ ತೌಲನಿಕ ವಿಮರ್ಶೆಯ ಪ್ರಪ್ರಥಮ ವ್ಯಾಖ್ಯಾನವನ್ನು ಕನ್ನಡದಲ್ಲಿ ಕೊಟ್ಟವರೂ ಅವರೇ. 1961 ಹಿಂದೆಯೇ ತೌಲನಿಕ ಅಧ್ಯಯನದ ಪರಿಮಾಣಗಳನ್ನು ಅವರು ಹೀಗೆ ಗುರುತಿಸುತ್ತಾರೆ. ತೌಲನಿಕ ವಿಮರ್ಶೆಗೆ ತೊಡಗುವ ವಿಮರ್ಶಕ ಈ ವಿಮರ್ಶನ ಕ್ರಮವನ್ನು 4 ಘಟ್ಟಗಳಾಗಿ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾ ಸಮಾನ ವಸ್ತು ಸನ್ನಿವೇಶ, ವರ್ಣನೆ, ಪಾತ್ರಚಿತ್ರಣ ಮತ್ತು ಸಮಕಾಲೀನತೆ ಈ ನೆಲೆಗಳಲ್ಲಿ ತೌಲನಿಕ ವಿಮರ್ಶೆ ನಡೆಯಬಹುದೆಂದು ಅವರು ಸೂಚಿಸುತ್ತಾರೆ. ಮತ್ತು ಪ್ರತಿಯೊಂದು ಬಗೆಯ ವಿಮರ್ಶೆಯನ್ನು ನಿದರ್ಶನಗಳ ಆಧಾರದ ಮೇಲೆ ವಿವರಿಸುತ್ತಾರೆ. ಮತ್ತೆ ವಿಮರ್ಶೆಯನ್ನು ನಾವು ಒಂದು ರೀಲೇ ರೇಸ್ಗೆ ಹೋಲಿಸಬಹುದು. ಪ್ರತಿಯೊಬ್ಬ ವಿಮರ್ಶಕನು ತನ್ನದೇ ಆದ ಒಂದು ಹೊಸ ಮಾರ್ಗವನ್ನು ಸಾಧ್ಯವಿದ್ದಷ್ಟು ಕ್ರಮಿಸಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. ಈ ನೆಲೆಯಲ್ಲಿ GSS ಅವರ ಪ್ರತಿಯೊಂದು ಕೃತಿಯು, ಲೇಖನವು ನಮಗೆ ಕವಿ ಕಾವ್ಯ ಸಮಾಜಗಳನ್ನು ಕುರಿತು ಹೊಸ ಅರಿವನ್ನು ಮೂಡಿಸುತ್ತದೆ.

ನೂತನ ವೈಚಾರಿಕ ಪರಿಪ್ರೇಕ್ಷ್ಯವನ್ನು ಕಟ್ಟಿಕೊಡುತ್ತದೆ. ಇಲ್ಲಿ ಒಂದೆರಡು ನಿದರ್ಶನಗಳನ್ನಾದರೂ ಪ್ರಸ್ತಾವಿಸಬೇಕು. ಒಂದು, ಕನ್ನಡ ಸಾಹಿತ್ಯ ಸಮೀಕ್ಷೆ. ಇದೊಂದು ಹೊಸ ಬಗೆಯ ಸಾಹಿತ್ಯ ಚರಿತ್ರೆ. ಕನ್ನಡ ಕವಿಗಳ ವಿಶ್ವದೃಷ್ಟಿ ಮತ್ತು ಕಾವ್ಯ ಮಾಧ್ಯಮ ಇವುಗಳ ನೆಲೆಯಲ್ಲಿ ಕನ್ನಡ ಸಾಹಿತ್ಯ ತನ್ನ ದೀರ್ಘ ಇತಿಹಾಸದಲ್ಲೇ ಆಗಾಗ್ಗೆ ಪಡೆದುಕೊಂಡ ತಿರುವುಗಳಿಗೆ ಒತ್ತು ಕೊಟ್ಟು ಅವುಗಳನ್ನು ಕ್ರಾಂತಿಘಟ್ಟಗಳೆಂದು ಪರಿಗಣಿಸಿ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಈ ಕೃತಿಯಲ್ಲಿ GSS ದಾಖಲಿಸುತ್ತಾರೆ. ಇಂತಹ ಐತಿಹಾಸಿಕ ಸಮೀಕ್ಷೆಯ ನಂತರ ಅವರು ಕೊಡುವ ಮೌಲಿಕ ತೀರ್ಮಾನವೆಂದರೆ ಇದು: ಕನ್ನಡ ಸಾಹಿತ್ಯ ನಿಜವಾಗಿ ಬದಲಾದದ್ದು ಪಂಪನ ನಂತರ ಎರಡೇ ಸಲ. ಮೊದಲನೆಯ ತಿರುವು ವಚನಕಾರರ ಕಾಲದಲ್ಲಿ, ಎರಡನೆಯ ತಿರುವು ಆಧುನಿಕ ಸಾಹಿತ್ಯದಲ್ಲಿ. ಹಾಗೆಯೇ ಇದೇ ಕೃತಿಯಲ್ಲಿ GSS ಇತರ ವಿಮರ್ಶಕರು ಇಲ್ಲಿಯವರೆಗೆ ಎತ್ತದಿರುವ ಮತ್ತೊಂದು ಗಂಭೀರ ಪ್ರಶ್ನೆಯನ್ನೆತ್ತುತ್ತಾರೆ. ಪಂಪ ರನ್ನಾದಿ ಕವಿಗಳು ಜೈನರು, ಮತ್ತು ಜೈನ ಧರ್ಮದ ಅಸ್ಥಿಭಾರವೇ ಅಹಿಂಸೆ. ಹಾಗಿದ್ದು ಪಂಪರನ್ನರು ಅಂತರಂಗದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಒಪ್ಪಿಕೊಂಡ ಜೈನ ಧಾರ್ಮಿಕ ತತ್ವಗಳಿಗೆ ಬದ್ಧರಾಗಿಯೂ ವೀರ ಕಾವ್ಯಗಳನ್ನು ಬರೆದದ್ದು ಯಾಕೆ? ಹಾಗೆ ಬರೆಯುವಾಗ ಯುದ್ಧ ಮೊದಲಾದವುಗಳನ್ನು ವೈಭವಿಸುವ ಅವರ ಬರವಣಿಗೆಯ ಮನಸ್ಥಿತಿಗೂ ಅದಕ್ಕೆ ಸಂಪೂರ್ಣ ವಿರುದ್ಧವಾದ ಅದೇ ಮನಸ್ಸಿನ ಧಾರ್ಮಿಕ ತತ್ವ ಪ್ರಣಾಳಿಗೂ ಘರ್ಷಣೆಯಾಗಿದ್ದಿರಲಾರದೆ? ಈ ಮಹತ್ವದ ಪ್ರಶ್ನೆಗೆ GSS ಕೊಡುವ ಉತ್ತರವೆಂದರೆ ಪಂಪರನ್ನರು ರೂಢಿಸಿಕೊಂಡ ಸಮನ್ವಯ ದೃಷ್ಟಿ. ಎಂದರೆ ಆಗಮ ಲೌಕಿಕ ಕಾವ್ಯಗಳ, ದೈಹಿಕ ಭೋಗ ಪಾರಮಾರ್ಥಿಕ ಯೋಗ ಇವುಗಳ ಇಹ ಪರಗಳ ಸಮನ್ವಯ. ಈ ಉತ್ತರವನ್ನು ನಾವು ಒಪ್ಪಬಹುದು ಅಥವಾ ಒಪ್ಪದಿರಬಹುದು. ಆದರೆ ಧರ್ಮ ಮತ್ತು ಕಾವ್ಯ ಇವುಗಳ ಘರ್ಷಣೆಯನ್ನು ಕುರಿತ ಈ ಪ್ರಶ್ನೆ ಅತ್ಯಂತ ರೋಚಕವಾದದ್ದು ಹಾಗೂ ಮಹತ್ವಪೂರ್ಣವಾದದ್ದು. ಮತ್ತೆ ಪ್ರತಿಯೊಂದು ಪ್ರಾಚೀನ ಕನ್ನಡ ಮಹಾಕಾವ್ಯದ ಪ್ರಾರಂಭದಲ್ಲಿ ದೇವತಾಸ್ತುತಿ, ಕುಕವಿ ನಿಂದೆ, ಸತ್ಕವಿ ಸ್ವಕಾವ್ಯ ಪ್ರಶಂಸೆ, ಕಾವ್ಯ ಪ್ರಯೋಜನ ಇತ್ಯಾದಿಗಳನ್ನು ಒಳಗೊಂಡ ಪೀಠಿಕಾ ಪ್ರಕರಣವಿರುವುದು ಎಲ್ಲರಿಗೂ ಗೊತ್ತು. ಸಾಮಾನ್ಯವಾಗಿ ಆಧುನಿಕ ಓದುಗರು ಈ ಭಾಗವನ್ನು ಕಾವ್ಯ ಸಂಪ್ರದಾಯವೆಂದು ಕಂಡು ಅದನ್ನು ಅಲಕ್ಷಿಸುತ್ತಾರೆ. ಆದರೆ ಅಂತಹ ಪೀಠಿಕಾ ಪ್ರಕರಣಗಳ ಬಗ್ಗೆ GSS ನೀಡುವ ಒಳನೋಟ ಮತ್ತು ವ್ಯಾಖ್ಯಾನ ಮೌಲಿಕವಷ್ಟೇ ಅಲ್ಲ, ಮಹತ್ವಪೂರ್ಣ ಕೂಡ. GSS ಅವರ ವಾದವೇನೆಂದರೆ ಕನ್ನಡ ಮಹಾಕಾವ್ಯಗಳ ಪೀಠಿಕಾ ಪ್ರಕರಣಗಳು ಕೇವಲ ಲಾಕ್ಷಣಿಕರ ಕೃತಿಗಳಲ್ಲಿದ್ದಕ್ಕಿಂತ ಭಿನ್ನವಾದ ಹಾಗೂ ತೀರಾ ಲವಲವಿಕೆಯ ಕಾವ್ಯ ಚರ್ಚೆಯನ್ನು ಮಂಡಿಸುತ್ತವೆ ಎಂಬುದು. ಅರ್ಥಾತ್ ಇಂತಹ ಪೀಠಿಕಾ ಪ್ರಕರಣಗಳು ಕನ್ನಡ ಕಾವ್ಯದ ಸ್ವಾಭಿಮುಖತೆಯ ನಿದರ್ಶನಗಳು. ಈ ಭಾಗದಲ್ಲಿ ಇವರು ಕಾವ್ಯ ಸ್ವರೂಪವನ್ನು ಪಂಪನ ಇದು ನಿಚ್ಚಂ ಪೊಸತು ಅರ್ಣವಂಬೋಲ್ ಅತಿ ಗಂಭೀರಂ ಕವಿತ್ವಂ ಎಂಬ ಹೇಳಿಕೆಯನ್ನು ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಎಂಬ ಸಂಸ್ಕೃತ ಅಲಂಕಾರಿಕರ ಉಕ್ತಿಯೊಡನೆ ಹೋಲಿಸುತ್ತಾ ಪಂಪನದು ವಿಶೇಷಾರ್ಥವನ್ನು ಧ್ವನಿಸುವ ಕಾವ್ಯಸೂತ್ರವಾಗಿದೆ. ನಿಜವಾದ ಕಾವ್ಯದ ಲಕ್ಷಣ ಎಂದರೆ ಅದು ಸದಾ ಹೊಸತಾಗಿರುವುದು ಎಂದು ವ್ಯಾಖ್ಯಾನಿಸುತ್ತಾರೆ. ಇದೇ ನೆಲೆಯಲ್ಲಿ ನಾಗಚಂದ್ರ ಮತ್ತು ನೇಮಿಚಂದ್ರರ ಉಕ್ತಿಗಳು ಕಾವ್ಯಚಿಂತನೆಯನ್ನು ಕುರಿತು ಎಷ್ಟು ಅರ್ಥಪೂರ್ಣವಾಗಿವೆ ಎಂಬುದನ್ನು ವಿವರಿಸುತ್ತಾರೆ. ಲೀಲಾವತಿಯಲ್ಲಿ ಬರುವ ನೇಮಿಚಂದ್ರನ ಕಟ್ಟುಗೆ ಕಟ್ಟದಿರ್ಕಿ ಕಡಲಂ ಕಪಿಸಂತತಿ ಎಂಬ ಪದ್ಯ ಹೇಗೆ ಕಾವ್ಯ ಮೀಮಾಂಸೆಯಲ್ಲಿ ಅತಿ ಮುಖ್ಯವಾಗುವ ಕಾವ್ಯಸತ್ವ ಮತ್ತು ವಾಸ್ತವ ಸತ್ಯ ಇವುಗಳ ನಡುವೆ ಇರಬೇಕಾದ ಭೇದವನ್ನು ದಾಖಲಿಸುತ್ತವೆ ಎಂದು GSS ಮಂಡಿಸುತ್ತಾರೆ. ಸ್ವಲ್ಪದರಲ್ಲಿಯೇ ಹೇಳಬೇಕಾದರೆ ಕನ್ನಡ ಕವಿಗಳ ಕಾವ್ಯ ಕಲ್ಪನೆ ಎಂಬ 75 ಪುಟಗಳ ಪ್ರೌಢ ಪ್ರಬಂಧ GSS ಅವರ ಸ್ವೋಪಜ್ಞ ಚಿಂತನೆಗೂ ಮತ್ತು ವಿಶ್ಲೇಷಣಾ ಸಾಮರ್ಥ್ಯಕ್ಕೂ ಶ್ರೇಷ್ಠ ನಿದರ್ಶನವಾಗುತ್ತದೆ. ಕೊನೆಯಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಿ ಈ ಚರ್ಚೆಯನ್ನು ಮುಗಿಸಬಹುದು. ಕಾವ್ಯ ಸೃಷ್ಟಿಯಾಗಲಿ ವಿಮರ್ಶೆಯಾಗಲಿ GSS ಎಂದೂ ಅವನ್ನು ಲಘುವಾಗಿ ಕಾಣುವುದಿಲ್ಲ. ಕಾವ್ಯಕ್ಕೆ ಹಾಗೂ ಸಾಹಿತ್ಯ ವಿಮರ್ಶೆಗೆ GSS ಏಕೆ ಇಷ್ಟು ಮಹತ್ವವನ್ನು ಕೊಡುತ್ತಾರೆ ಎಂದರೆ ಅವರ ದೃಷ್ಟಿಯಲ್ಲಿ ನಮ್ಮಲ್ಲಿ ಜೀವನ ಪ್ರೀತಿಯನ್ನು ಉಳಿಸುವುದು ಕಾವ್ಯ ಅಥವಾ ಒಟ್ಟಾರೆಯಾಗಿ ಸಾಹಿತ್ಯ. ತಮ್ಮ ಕಾವ್ಯ ಸಂವಾದ ಎಂಬ ಕೃತಿಯ ಒಂದು ಲೇಖನದಲ್ಲಿ ಅವರು ಹೀಗೆ ಹೇಳುತ್ತಾರೆ: ನಿಷ್ಠುರ ಹಾಗೂ ವಾಸ್ತವ ಜಗತ್ತಿನ ಪ್ರಾಯೋಜನಿಕ ಏಕತಾನಕ್ಕೆ ಸಿಕ್ಕಿಕೊಳ್ಳದ ಹಾಗೆ

0: ತುಕ್ಕು ಹಿಡಿಯದ ಹಾಗೆ ಜೀವನ ಪ್ರೀತಿಯಲ್ಲಿ ನಮ್ಮನ್ನು ತೊಡಗಿಸುತ್ತಾ ನಮ್ಮನ್ನು ಸೃಜನಾತ್ಮಕವಾಗಿ ಉಳಿಸುವುದು ಕಾವ್ಯ. ಕಾವ್ಯದಲ್ಲಿ ಆಗಲಿ ವಿಮರ್ಶೆಯಲ್ಲಾಗಲಿ GSS ಎತ್ತಿ ಹಿಡಿಯುವುದು ಈ ಬಗೆಯ ಜೀವನ ಪ್ರೀತಿ.
1: ಇದುವರೆಗೆ ಡಾಕ್ಟರ್ ಜಿಎಸ್ ಶೂರುದ್ರಪ್ಪ ಅವರನ್ನು ಕುರಿತು ಮಾತನಾಡಿದವರು ಪ್ರೊಫೆಸರ್ ಸಿಎನ್ ರಾಮಚಂದ್ರನ್. ಈ ಕಾರ್ಯಕ್ರಮ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮವಾಗಿತ್ತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:32. ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ಉಮೇಶ್ ಡಿಎಂ. ಕೇಳುಗರೆ, ಈಗ ಕಥಾ ಶ್ರೀಮದ್ ರಾಮಾಯಣದ ಭಾಗ ಅಂಗುಲಿ ಮತ್ತು ಸುಂದರಕಾಂಡ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು.

ಪ್ರಶ್ರವಣ ಪರ್ವತ ಶಿಖರದಲ್ಲಿ ವನವಾಸಿಯಾಗಿ ಆಗೊಮ್ಮೆ ಈಗೊಮ್ಮೆ ಜಾನಕಿಯನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಪಟ್ಟಾಭಿಷಿಕ್ತನಾದಂತಹ ಸುಗ್ರೀವನು ಮರಳಿ ಬಂದು ಸಕಾಲದಲ್ಲಿ ಸಹಾಯ ಮಾಡುತ್ತೇನೋ, ಇನ್ನೂ ಬಂದಿಲ್ಲ. ಮಳೆಗಾಲ ಕಳೆದಿದೆ. ಕೆಲವೊಮ್ಮೆ ಸಂಪೂರ್ಣ ದುರ್ಬಲನಾಗ್ತಾನೆ ರಾಮ. ಗಗನ ಚುಂಬಿಗಳಾದ ನೀಳ ಭೀಳ ವೃಕ್ಷಗಳನ್ನು ಕಂಡು, ಹಾ ಸೀತೆ ಇನ್ನೆಲ್ಲಿ ನಾವು ಜೊತೆಗೂಡುವರಿದ್ದೇವೆ ಅಂತ ಅಧೈರ್ಯ. ಅರಳಿದಂಥ ಕಮಲ, ಕುಕಿಲಿಡುವ ಕೋಗಿಲೆ, ಪ್ರಕೃತಿಯ ಪ್ರತಿಯೊಂದು ವಸ್ತುಗಳು ಕೂಡ ಸೀತೆಯನ್ನೇ ಪ್ರತಿನಿಧಿಸುತ್ತಾ ಇದ್ದಾರೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಕಾಕುತ್ ಯಾಕೆ ಎದೆಗುಂತಾ ಇದ್ದಿ? ನಿನ್ನ ಆಸ್ತಿಕತೆ, ಧರ್ಮಶೀಲತೆ, ಸದಾ ಉದ್ಯೋಗ ತತ್ಪರತೆ ಎಲ್ಲಿದೆಯೋ ಅಲ್ಲಿ ಜಯಪ್ರಾಪ್ತಿಯಾಗ್ತದಣ್ಣ. ಇಂದಲ್ಲ ನಾಳೆ ಖಂಡಿತ ಜಾನಕ ನಮ್ಗೆ ದೊರಕ್ತಾಳೆ. ಲಕ್ಷ್ಮಣ ಆ ಕುರಿತು ಪ್ರಯತ್ನವೇ ಮಾಡಲಿಲ್ವಲ್ಲ. ಇನ್ನು ಬರಲೇ ಇಲ್ಲ ನೋಡು ಸುಗ್ರೀವ, ಮಳೆಗಾಲ ಕಳೆಯಿತು.

ಸುಗ್ರೀವನನ್ನು ಮರೆತೇ ಬಿಟ್ಟಿರಬೇಕು. ಇನ್ನೆಲ್ಲ ನಾವು ಸೀತೆಯನ್ನು ಸಾಧಿಸಲಿಕ್ಕಾಗ್ತದೆ. ಸೀತಾನ್ವೇಷಣಕ್ಕೆ ಮುಂದಿನ ಮಾರ್ಗವೇನು? ಹೋಗು ಸೌಮಿತ್ರಿ, ಸುಗ್ರೀವನಿಗೆ ಜ್ಞಾಪಕ ಮಾಡು, ಬೇಗನೆ ಬಂದು ನಮಗೆ ಸಹಾಯ ಸಲ್ಲಿಸಲಿಕ್ಕೆ ಹೇಳು. ರಾಮನಿಗೆ ದ್ರೋಹ ಬಗೆಯಲ್ಲಿಸಿದಂತಹ ಆ ಸುಗ್ರೀವನಿಗೆ ಮರಣಾಂತ ದೇಹಾಂತ ಶಿಕ್ಷೆ ಕೊಡ್ತೇನೆ ಅಂತ ಹೊರಡ್ತಾನೆ. ತಾರಾದೇವಿ ಸಮಾಧಾನ ಮಾಡಿದ್ರು, ಕ್ಷಮಿಸಬೇಕು, ಸಕಲ ಕಪೀಕರ ಜೊತೆ ಸೇರಿಕೊಂಡು ಸಕಾಲದಲ್ಲಿ ನಿಮ್ಮ ಸಹಾಯಕ್ಕೆ ಒದಗುತ್ತೇವೆ. ಸುಗ್ರೀವನನ್ನು ಎಚ್ಚರಿಸಿ ಭೋಗದಲ್ಲಿ ಮಗ್ನನಾಗಿ ಬೀಳಬೇಡ, ಕಾಮಜೀವನದಿಂದ ಆ ರಾಮನನ್ನ ಮರೆತು ಅಜ್ಞಾನಿಗಳಂತೆ ವರ್ತಿಸಬೇಡ, ನಡಿ. ಅಪರಾಧದ ಅರಿವಾಗುತ್ತಲೇ ವಿಷಯ ಭೋಗದಲ್ಲಿ ಬಿದ್ದವ ಎಚ್ಚೆತ್ತ. ಮೊದಲೇ ಕಪಿಕುಲ, ಬಹುಕಾಲದಿಂದ ಭೋಗ ವಂಚಿತ, ಚಂಚಲದ ಮನಸ್ಸು, ಸದಾಕಾಲ ಸುಖ ಬಯಸುವ ಇಂದ್ರಿಯ, ರಾಮ ನನ್ನ ಅಪರಾಧವಾಯಿತು ಹೀಗಂದು ತಕ್ಷಣ ಆಂಜನೇಯನ ಕರೆದ ಆಜ್ಞೆ ಕೊಡ್ತಾ ಇದ್ದಾನೆ. ಇನ್ನು ವೇಳೆ ಮಾಡಬೇಡ, ಶ್ರೀರಾಮನ ಯಾವ ಸಹನೆಯನ್ನು ಪರೀಕ್ಷೆ ಮಾಡಬಾರದು.

ದ್ವಿವಿಧರ್, ಒಬ್ಬೊಬ್ರು ಕೂಡ ಹತ್ತು ಹತ್ತು ಕೋಟಿ ಸೇನೆ ಅಂತಾರೆ ಒಂದು ಕಡೆ ಸೇರಿದ್ದಾರೆ. ಇವರೇನು ಸಾಮಾನ್ಯರಲ್ಲ, ನಿನ್ನ ಸೇವೆಗಾಗಿ ಎಲ್ಲರೂ ಅಣಿಯಾಗಿರತಕ್ಕಂಥವ್ರು, ನಿನ್ನ ಆಜ್ಞೆಯಾಗಬೇಕು ಎಂಬುದಾಗಿ ಆ ಎಲ್ಲ 77 ಕೋಟಿ ಕಪಿನಾಯಕರ ದರ್ಶನ ಮಾಡಿಸಿದ್ರೆ ಶ್ರೀರಾಮ ಒಮ್ಮೆ ಅವರ ಮೇಲೆಲ್ಲ ಹೀಗೆ ಕಣ್ಣು ಹಾಯಿಸಿದ್ರಂತೆ. ಆ ರಾಮನ ಕೃಪಾ ಕಟಾಕ್ಷ, ಆ ದೃಷ್ಟಿ ಆ ಕಪಿಕುಲಜರಿಗೆ ಅವರೊಳಗೆ ಮಹಾನ್ ಪರಾಕ್ರಮದ ಸೃಷ್ಟಿಯಾದ ಹಾಗೆ ಎಲ್ಲರೂ ಜೊತೆ ಸೇರಿ ಆಜ್ಞೆಯೇನು ಆಜ್ಞೆಯೇನು ಅಂತ ಕಾಯ್ತಾ ಇರುವಂತಹ ಕಾಲ, ಒಬ್ಬೊಬ್ಬ ಕಪಿಗಳನ್ನು ಕರೆದು ಒಬ್ಬೊಬ್ಬ ನಾಯಕರನ್ನು ಕರೆದು ಒಂದೊಂದು ದಿಕ್ಕಿಗೆ ಕಳುಹತಕ್ಕಂತಹ ಸಿದ್ಧತೆ ನಡೆಯುತ್ತಾ ಇದೆ.

ಸಂದೇಹ ಬೇಡ ಪ್ರಭು. ಯಾವುದೇ ಲೋಕದ ಎಲ್ಲೇ ಅಡಗಿರಲಿ ನಾವು ಜಾನಕಿಯನ್ನು ಹುಡುಕ್ತೇವೆ. ಹೀಗಂದು ಕಪಿ ಕಟಕಕ್ಕೆ ಆಜ್ಞೆ ಕೊಡ್ತಾರೆ. ಒಂದು ತಿಂಗಳ ಅವಧಿಯೊಳಗೆ ಮಂಗಳಾಂಗಿಯಾದ ಜಾನಕಿಯನ್ನು ಕಂಡು ಬಂದು ಯಾರು ವರ್ತಮಾನ ಮುಟ್ಟಿಸುವುದಿಲ್ಲವೋ ಅವರ ಅಂಗ ಪ್ರತ್ಯಂಗಗಳನ್ನು ಕತ್ತರಿಸುತ್ತೆ. ಒಂದೇ ತಿಂಗಳ ಅವಧಿ. ಒಬ್ಬೊಬ್ಬ ಕಪಿಯನ್ನು ಒಂದೊಂದು ದಿಕ್ಕಿಗೆ ಕಳುಹುವ ಸಿದ್ಧತೆ ಮಾಡಿ ಕೊನೆಗೆ ದಕ್ಷಿಣ ದಿಕ್ಕಿಗೆ

ವಾಯುದೇವರನ್ನು ಕರೆದು ಇವನೇ ದಕ್ಷಿಣ ದಿಶೆಗೆ ಹೋಗಲಿಕ್ಕೆ ಯೋಗ್ಯನಾಗಿರತಕ್ಕಂಥ ಇವನೆಲ್ಲ ಸಾಮರ್ಥ್ಯವಿದೆ. ಅವನನ್ನು ಹತ್ತಿರ ಕರೆಯುತ್ತಾನೆ ಶ್ರೀರಾಮಚಂದ್ರ ಅತ್ಯಂತ ಪ್ರೇಮದಿಂದ. ಆಂಜನೇಯ, ದಕ್ಷಿಣ ದಿಕ್ಕಿಗೆ ಹೊರಡತಕ್ಕಂಥವರು ನೀನೇ ಮುಖ್ಯವೆಂಬುದಾಗಿ ತಿಳಿಯಪಡಿಸಿದ್ದಾನೆ ಸುಗ್ರೀವ. ನಿನ್ನಿಂದಾಗಬೇಕಾಗಿರತಕ್ಕಂಥ ಮಹಾಕಾರ್ಯ ಇದು. ಇಲ್ಲಿ ಬಾರೆಂಬುದಾಗಿ ಹತ್ತಿರ ಕರೀತಾ

ಭಯದಿಂದೊಡಗೂಡಿದ ಭಕ್ತಿ. ಅಲ್ಲಿ ಭಕ್ತಿ ಅಂದ್ರೆ ಪರಮಾತ್ಮನಲ್ಲಿ ಸುದೃಢವಾದ ಸ್ನೇಹ. ಸ್ನೇಹ ಮಾಡಬೇಕಾದ ಸಮಾನತೆ ಇರಬೇಕು. ರಾಮ, ನಾನು ನಿನಗೆ ಸಮಾನನೇ, ನನಗ ಯೋಗ್ಯತೆ ಇದೆಯೇ ಎಂಬ ಆ ವಿನೀತ ಭಾವದಿಂದ ಒಂದೆಡೆ ತಲೆ ತಗ್ಗಿಸಿದ್ದಾನೆ ಶರಣು ಅಂತ ತೋರಿಸ್ಲಿಕ್ಕೆ. ಕೈಯನ್ನ ಬೊಗಸೆಯಾಗಿಸಿ ಅದನ್ನ ಹನುಪ್ರದೇಶಕ್ಕೆ ತಂದು ಎರಡೂ ಕೈಯನ್ನು ಮುಂದೆ ಕೊಡ್ತಾ ಇದ್ದಾನೆ. ಶ್ರೀರಾಮಚಂದ್ರನ ಬೆರಳ ಉಂಗುರ ಪಡೆಯುವಾಗ ಭಕ್ತಿ ಭಯ ಮುಖ ರಸದ ಗೌರವಪೂರ್ವಕವಾಗಿರತಕ್ಕಂತಹ ಭಕ್ತಿ. ದೇವರಲ್ಲಿ ಭಕ್ತಿ ಅಂದ್ರೆ ಸುದೃಢವಾದ ಸ್ನೇಹ. ನೀನೇ ಪರಮಾಪ್ತ, ನೀನೇ ಸರ್ವೋತ್ತಮ ಅಂತಕ್ಕಂತಹ ಖಚಿತವಾದಂತಹ ಜ್ಞಾನ. ಆ ಜ್ಞಾನದ ಪರಿಪಕ್ವಾವಸ್ಥೆಯಲ್ಲಿ ಪ್ರಾಪ್ತಿಯಾಗಿರತಕ್ಕಂತಹ ಸ್ನೇಹ ಭಕ್ತಿ ಅಂಥವನನ್ನ

0: ಅವನ ಹತ್ತಿರಕ್ಕೆ ಕರೆದು ಹನುಮನ ಕರ್ಣದಲ್ಲಿ ಕಾಕುತ್ಸ ನಿಂತನ್ನು ಕಿವಿಯಲ್ಲಿ ಗುಟ್ಟಿನಲ್ಲಿ ಹೇಳ್ತಾರೆ. ಆಪ್ತರ ಬಳಿಯಲ್ಲವೇ ನಾವು ಗುಟ್ಟು ಮಾತಾಡೋದು, ಯಾರ್ಯಾರ ಹತ್ರ ಮಾತಾಡ್ತೇವೋ. ಪರಮಾಪ್ತ ವಾಯುದೇವ, ಅವನ ಮೂಲಕವೇ ಜಗತ್ತಿನ ಕೃತಿಯನ್ನೆಲ್ಲ ಪರಮಾತ್ಮ ಮಾಡಿಸ್ತಕ್ಕಂಥವ. ಬಹಳ ಗುಟ್ಟಿನಲ್ಲಿ ಹೇಳ್ತಾನೇನು, ಅರಿವುದು ಅರಿನಗರದಲ್ಲಿ. ನೀನೀಗ ಶತ್ರುಗಳ ನಗರಕ್ಕೆ ಹೋಗ್ತಾ ಇದ್ದು, ಅಲ್ಲಿ ಅರಿ ಅರಿ ಎಂಬ ಶಬ್ದವನ್ನು ಉಪಯೋಗ ಮಾಡ್ತಾನೆ ಕವಿ. ಒಂದು ಅರಿ ಎಂದ ತಿಳಿ ಅಂತ ಅರ್ಥ, ಇನ್ನೊಂದು ಅರಿ ಎಂದ ಶತ್ರು ಅಂತ ಅರ್ಥ.
1: ಅರಿವುದು ಅರಿನಗರದಲ್ಲಿ ಸೀತೆಯ,
0: ಮೊದಲು ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೋದೆ, ಸುಮ್ಮನೆ ಹುಡುಕೋದಲ್ಲ.

ಅದನ್ನು ಸ್ಮರಣೆಯಲ್ಲಿಟ್ಟುಕೋ. ಚಿತ್ರಕೂಟದಲ್ಲಿ ಇಂದ್ರಪುತ್ರನಾದ ಜಯಂತನು ಕಾಕರೂಪದಿಂದ ಸೀತಾದೇವಿಯ ವಾಮಸ್ತನವನ್ನು ಕುಟುಕಿದಂತಹ ವೃತ್ತಾಂತವನ್ನು ಹೇಳು. ಅದು ಇನ್ಯಾರಿಗೆ ತಿಳಿಯಿತು? ವಾಮಸ್ತನದಲ್ಲಿ ಕಾಕರೂಪನಾಗಿ ಜಯಂತ ಕುಟುಕಿದಂತಹ ಗುರುತಿದೆ, ಅದನ್ನು ಹೇಳು. ಪಾದದಲ್ಲಿ ಪದ್ಮರೇಖೆ ಇದೆ, ಮತ್ಸ್ಯರೇಖೆಗಳಿವೆ, ನಿತ್ಯ ಸೌಮಾಂಗಲ್ಯ ಭಾಗ್ಯದ ಚಿಹ್ನೆ ಇದೆ, ಅದನ್ನು ಹೇಳು. ಗೋದಾವರಿ ನದಿ ಸ್ನಾನದಲ್ಲಿ ನಡೆದ ನಮ್ಮ ಲೀಲೆಗಳನ್ನು ಅವಳಿಗೆ ಎಚ್ಚರಿಸು. ಒಂದೊಂದು ಅಂಗ ಪ್ರತ್ಯಂಗಗಳ ಕುರುಹಗಳ ನೀವ ಹೇಳುವುದು, ಈ ಕುರುಹಗಳನ್ನೆಲ್ಲ ನೀನು ಹೇಳಿದ ಬಳಿಕ ನಿನಗಿದು ನಿಶ್ಚಿತ ಅಂತ

ಲಕ್ಷಣಗಳು ಉಂಟು ಜಗನ್ಮಾತೆಗೆ ಲಕ್ಷ್ಮಿಗೆ. ಅದರ ಕೆಲವನ್ನು ಹೇಳ್ತಾನೆ ವಾಯುದೇವರಿಗೆ ಗೊತ್ತಿಲ್ವೇ, ಪ್ರಪಂಚದ ಈ ಅವತಾರ ಲೀಲೆಗೆ ಅನುಗುಣವಾಗಿ ಇದನ್ನು ಪರಮಾತ್ಮ ತೋರಿಸಿದ್ದಾರೆ. ಅಲ್ಲಿ ಆಪ್ತತ್ವ ಮಂಡನೆ ಆಗ್ತದೆ. ಆಂಜನೇಯ ಕಂಬನಿಗೂಡಿದವನಾಗಿ ರಘುರಾಮಚಂದ್ರ, ನಿನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿತ್ತು, ಈ ವಿಶ್ವಾಸಕ್ಕೆ ನಾನು ಅರ್ಹನೇ ಪ್ರಭೋ. ಯಾವನಾದರೂ ಒಬ್ಬ ಗೃಹಸ್ಥ ತನ್ನ ಹೆಂಡತಿಯ ಅಂಗ ಪ್ರತ್ಯಂಗದ ಕುರುಹನ್ನ ಪರಪುರುಷರು ಹೇಳ್ತಾರೋ, ನೀನ್ ನನ್ನ ಹತ್ರ ಹೇಳ್ತೀಯಲ್ಲ ಸ್ವಾಮಿ,

ಅಂಗುಲೀಕವನ್ನು ತೆಗೆದುಕೊಳ್ಳುವಾಗ ಎಷ್ಟು ವಿನೀತ ಭಾವದಿಂದ ಭಕ್ತರಿರಬೇಕು, ಆಂಜನೇಯ ಹೇಗಿದ್ದ ಇದನ್ನು ಅನುಸಂಧಾನ ಮಾಡಬೇಕು. ಆಗ ಭಗವಂತ ಪ್ರೇಮದಿಂದ ಅವನ ಬೆನ್ನು ಸವರಿ ನೆತ್ತಿನೇ ಒರೆಸಿ ಹೇಳ್ತಾರೆ, ಆಂಜನೇಯ ಆದಷ್ಟು ಬೇಗ ಬರಬೇಕು, ಆದಷ್ಟು ಬೇಗ ಬರಬೇಕು ಅಂತ.

ಅಂಗುಲೀಕುವನಾಕೆ ಕೊಟ್ಟು ಅವಳ ವಿಶ್ವಾಸಕ್ಕೆ ನೀ ಪಾತ್ರನಾಗಿ ಆದಷ್ಟು ಬೇಗ ಬರಬೇಕು. ಆದಷ್ಟು ಬೇಗ ಅಂದ್ರೆ ನಾನು ಬದುಕಿರುವಾಗಲೇ ಬರಬೇಕಪ್ಪ, ಒಂದೊಂದು ಕ್ಷಣವೂ ಕೂಡ ನಾನು ಸಾವಿನ ಕಡೆಗೆ ಹೋಗ್ತೇನೆ ಅಂತ ಕಾಣಿಸ್ತು. ಹೀಗೆ ಸಾಮಾನ್ಯ ವಿರಹಿಗಳಂತೆ ಪರಮಾತ್ಮ ದುಃಖ ಪ್ರದರ್ಶನ ಮಾಡ್ತಾ ಇರುವಂತೆ ಹನುಮಂತನು ಶ್ರೀರಾಮನ ಪಾದಕ್ಕೆರಗಿ ನಿನ್ನ ದಯದಿಂದ ಈ ಮಹಾಕಾರ್ಯ ಸಾಧಿಸುವನೆಂಬುದಾಗಿ ಸಮಸ್ತ ಕಪಿಕಟಕವನ್ನು ಸೇರಿ ದಕ್ಷಿಣಾಮೆ ಹೋಗ್ತಾ ಇದ್ದರು.

0: ಸ್ತೋತ್ರ ಮಾಡ್ತಾ ಹೊರಡ್ತ. ಆಗಲೇ ನೀರು ಕುಡಿಯಬೇಕು ಅಂತ ಬಳಲಿದವರು
1: ಆಯನು ತಕಪಿ ಕಟಕ ವಾಲಘುವಾಯುವಿನ ವೈಹಾಳಿಯಲಿ
0: ಮರೀಚಿಕೆಯನ್ನು ಕಂಡು ನೀರೆಂಬುದಾಗಿ ಬಳಿಗೆ ಬಂದವರು ಅಲ್ಲಿಂದಲೇ ಒಂದು ಕವಿಯ ದ್ವಾರದಲ್ಲಿ ನುಗ್ಗಿ

ಒಬ್ಬ ತಪಸ್ವಿಯನ್ನು ನೋಡ್ತಾಳೆ. ಆ ನಾರುಡೆಯನ್ನು ಹುಟ್ಟವಳು, ಆಕೆಯೇ ಸ್ವಯಂಪ್ರಭ. ಇವರು ರಾಮಭಕ್ತರೆಂಬುದಾಗಿ ತಿಳಿದು ಸತ್ಕರಿಸುತ್ತಾಳೆ. ಆಂಜನೇಯನು ತನ್ನ ಬೃಹದ್ ರೂಪವನ್ನು ಆಕೆಗೆ ತೋರಿಸಿ ಒಂದು ನಿಮಿಷವನ್ನಾಗಲಿ ವ್ಯರ್ಥ ಕಳೆಯುವಂತಿಲ್ಲ, ಸೀತಾನ್ವೇಷಣ ಹೊರಟಿದ್ದೇವೆ, ಈಗಲೇ ನಮ್ಮನ್ನು ಈ ಗವಿಯಿಂದ ಹೊರಕು ತಗೊಂಡು ಹೋಗ್ಬಿಡಬೇಕು. ಆಗ ಈ ರಹಸ್ಯ ದಾರಿ ಯಾರಿಗೂ ಗೊತ್ತಾಗಬಾರದು. ಅದಕ್ಕಾಗಿ ನೀವೆಲ್ಲರೂ ಕೂಡ

ನಿಮ್ಮ ನಿಮ್ಮ ಕೈಗಳಿಂದ ಮುಖ ಮುಚ್ಚಿಕೊಳ್ಬೇಕು. ನಿಮಿಷ ಮಾತ್ರದಲ್ಲಿ ನಿಮ್ಮನ್ನು ಹೊರಗೆ ತಗೊಂಡೋಗಿ ಬಿಡ್ತೇನೆ. ತಕ್ಷಣ ಎಲ್ಲ ಕವಿಗಳು ಕೂಡ ಕೈಯಿಂದ ಮುಖವನ್ನು ಮುಚ್ಚಿಕೊಂಡಿವೆ. ಆಂಜನೇಯ ಸಮೇತವಾಗಿ ಒಂದು ಕ್ಷಣ ಮಾತ್ರದಲ್ಲಿ ಹೊರಕ್ಕೆ ಬಂದು ಇಳಿದಿದ್ದಾರೆ. ಆಶ್ಚರ್ಯವೆನಿಸಿತು, ಯಾರೀಕೆ, ಏನು ಸಾಮರ್ಥ್ಯವುಳ್ಳವಳು ಅಂತ ಚಿಂತಿಸ್ತಾ ಹೊರಡುವಾಗ ಆ ಸ್ವಯಂ ಪ್ರಭಾ ಮಾರುತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಮಾರುತಿ ಮಹಾಯೋಗಿ, ನಿನ್ನಂಥವ ಸಿಕ್ಕಿದಾಗ

ಸಮುದ್ರ ತೀರಕ್ಕೆ ಬಂದು ಇಳಿದಿದ್ದ. ಶತಜೋಜನ ವಿಸ್ತೀರ್ಣವಾಗಿರತಕ್ಕಂತಹ ವೀಚಿ ವಿಕ್ಷೋಭಿತ ರುಂದ್ರ ರಮಣೀಯ ಸಾಗರ ಮುಂದಕ್ಕೆ ಕಾಣಿಸ್ತಾ ಇದೆ. ಹಿಂದಕ್ಕೆ ಹೋಗೋಣ ಅಂತಂದ್ರೆ ತಿಂಗಳ ಅವಧಿಯೊಳಗೆ ಮುಟ್ಲಿಕ್ಕಾಗೋದಿಲ್ಲ. ಮುಂದಕ್ಕೆ ಹೋಗೋಣ ಅಂದ್ರೆ ಭೀಕರವಾಗಿರತಕ್ಕಂತಹ ಸಮುದ್ರ ಕಾಣಿಸ್ತಾ ಇದೆ. ಇಲ್ಲೇ ಇರೋಣ ಅಂದ್ರೆ ಉಪವಾಸ ಸಾಯ್ಬೇಕು ಕಪಿಗಳು. ಸಮುದ್ರ ತೀರದಲ್ಲಿ ಏನು ಸಿಗ್ತಾರೆ? ಒಂದೊಂದು ಕಪಿಯೂ ಕೂಡ ಜೋಲು ಮೋರೆ ಹಾಕೊಂಡು ಸುಮ್ಮನೆ ಕೂತಿದೆ. ಅಂಗದ ಒಂದೆಡೆ ಜಾಂಬವರು, ಅನೇಕಾನೇಕ ಕಪಿ ಕಟಕಗಳು ಚಿಂತಿಸ್ತಾ ಕೂತಾಗ ಆಂಜನೇಯ ಸ್ವಾಮಿ, ರೋಮ ರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ, ಭಗವದ್ ಆಜ್ಞೆಯಂತೆಯೇ ಯಾರ್ಯಾರನ್ನು ಉದ್ಧಾರ ಮಾಡಬೇಕು, ಯಾರ್ಯಾರಿಗೆ ಏನನ್ನು ಕರ್ತವ್ಯ ಕೊಡಬೇಕು ಅನ್ನತಕ್ಕಂಥದ್ದನ್ನು ಆ ಸೂತ್ರನಾಮಕನು ಕುಳಿತು ಆಲೋಚನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಕಪಿಯು ಒಂದೊಂದು ಮಾತಾಡುತ್ತದೆ. ಒಂದು ಕಪಿ ಹೇಳಿತಂತೆ, ತಿಂಗಳ ಅವಧಿ ಮುಗಿಯುತ್ತಾ ಬಂದಿದೆ, ಹಿಂದಕ್ಕೆ ಹೋದರೆ ನಮ್ಮ ಅಂಗ ಪ್ರತ್ಯಂಗವನ್ನು ಭಂಗಿಸಿ ನಮ್ಮ ಪ್ರಾಣ ಹಿಂಗಿಸಿ ಚಿತ್ರಹಿಂಸೆ ಕೊಡ್ತಾನೆ ಸುಗ್ರೀವ. ನಮಗಿಂತ ದುರವಸ್ಥೆ ಬಂತಲ್ಲ, ಶ್ರೀರಾಮಚಂದ್ರನ ಹೆಂಡತಿಯನ್ನು ಯಾರೋ ಅಪಹರಿಸಿಕೊಂಡು ಹೋದ್ರೆ ನಾವು ಯಾಕೆಲ್ಲ ಉಪವಾಸ ಬಿದ್ದು ಸಾಯ್ಬೇಕು, ನಮಗೆ ಯಾಕೆ ಈ ಗತಿ ಅಂತದೊಂದು ಚಪಲತೆಯನ್ನು ಚಪ್ಪರಿಸುವ ಕಪಿ. ನಮಗಿಂತ ದುಸ್ಥಿತಿ ತರಲಿಕ್ಕೆ ಆ ಸುಗ್ರೀವನೇ ಕಾರಣ. ಅವನ ಹೆಂಡತಿ ಅವನಿಗೆ ಸಿಕ್ಕಿದ್ಲು, ರಾಮನ ಹೆಂಡತಿಯನ್ನು ಹುಡುಕಲಿಕ್ಕೆ ನಮ್ಮನ್ನು ಕಳಿಸಿದ. ಎರಡನೇ ಕಪಿ ಹೇಳ್ತಾ ಇದೆ, ಹೇ ಮರ್ಕಟ, ನಮ್ಮ ನಾಯಕನ ನಿಂದೆ ಮಾಡ್ತೀಯ. ನೋಡಿ, ಒಂದು ಕೋತಿಯೇ ಇನ್ನೊಂದು ಕೋತಿಯನ್ನು ಮರ್ಕಟ ಅಂತ ಕರೆಯೋ, ಇನ್ನೊಬ್ಬನ ಕೋತಿ ಅಂತ ಕರೆಯುವಾಗ ತಾನ ಕೋತಿಯನ್ನು ಮರೆತಿರುತ್ತದೆ. ಮನುಷ್ಯನಿಗೆ ವಿಸ್ಮೃತಿ ಬರುತ್ತದೆ. ವ್ಯವಹಾರದಲ್ಲಿ ನೋಡಿ, ತುಂಬ ವಯಸ್ಸಾದ ಮುದುಕರು ಇನ್ನೊಬ್ಬನ ಕಂಡ್ರೆ ಈ ಮುದುಕ ಎಲ್ಲಿ ಹೊರಟ ಅನ್ನೋದು, ತಾನು ಮುದುಕ ಅನ್ನೋದು ಮರೆತು ಹೋಗಿರುತ್ತದೆ.

ಈ ವ್ಯವಹಾರದ ಒಂದು ವಿಸ್ಮೃತಿಯ ಲಕ್ಷಣ. ಹಾಗೆಯೇ ಈ ಕೋತಿ ಆ ಕೋತಿ ಹೇ ಮರ್ಕಟ ಅಂತ ಹೇಳುತ್ತೆ. ಸುಗ್ರೀವ ಕಾರಣ ಅಂತ ಹೇಳ್ತೀಯ, ಇದಕ್ಕೆ ಸುಗ್ರೀವ ಕಾರಣ ಅಲ್ಲ. ಆ ರಾಮನಿಗೂ ಸುಗ್ರೀವನಿಗೂ ಸ್ನೇಹ ಉಂಟು ಮಾಡಿದ್ಯಾರು? ನಮ್ಮ ನಾಯಕನಾದ ಹನುಮಂತ. ಇವ್ಯಾಕ ಆ ಸ್ನೇಹ ಮಾಡಿಸಬೇಕಾಗಿತ್ತು? ಆ ಸ್ನೇಹ ಅಲ್ಲದೇ ಇದ್ರೆ ನಮ್ಮನ್ನ ಯಾಕಿಲ್ಲಿ ಕಳಿಸುವ ಪ್ರಮೇಯ ಬರ್ತಾ ಇತ್ತು? ಇದಕ್ಕೆ ಆಂಜನೇಯನೇ ಕಾರಣ ಈ ಕಷ್ಟಕ್ಕೆ ಅಂತದ ಎರಡನೇ ಕಪಿ. ಮೂರನೇ ಕಪಿ ಹೇಳುತ್ತದೆ, ಹೇ ಕೋತಿ, ನಿನ್ನ ಸ್ವಭಾವ ಏನು ಹೇಳಿ? ನಮ್ಮ ಗುರುವಾದ ಹನುಮಂತನ ನಿಂದೆ ಮಾಡ್ತಾ ಇದ್ಯಾ? ಸರಿಯಾಗಿ ವಿಚಾರ ಮಾಡು, ಇದಕ್ಕೆ ಹನುಮಂತ ಕಾರಣ ಅಲ್ಲ. ರಾಮಲಕ್ಷ್ಮಣರನ್ನ ನಿಮ್ಮ ಕೆಲಸ ಆಗ್ತದೆ, ನೀವು ಪಂಪಾ ತೀರದಲ್ಲಿ ರಷ್ಯಮುಖದ ಕಡೆಗೆ ಹೋಗಿ ಅಂತ ಹೇಳಿದ್ದ ಶಬರಿ. ಆ ಮುದುಕಿ ಸುಮ್ಮನೆ ಸಾಯ್ಬಹುದಾಗಿತ್ತು, ಯಾಕೆ ಹೇಳಬೇಕಾಗಿತ್ತು? ಅವಳು ಹೇಳಿದ್ದರಿಂದ ರಾಮಲಕ್ಷ್ಮಣರು ಇಲ್ಲಿಗೆ ಬಂದ್ರು, ಸುಗ್ರೀವ ಸಖ್ಯ ಆಯಿತು, ಸುಗ್ರೀವ ನಮ್ಮನ್ನು ಕಳಿಸಿದ, ನಾವೆಲ್ಲ ಸಮುದ್ರದಲ್ಲಿ ಸಾಯುವ ಸ್ಥಿತಿ ಬಂತು. ಇದಕ್ಕೆ ಶಬರಿ ಕಾರಣ ಅಂತ ಹೇಳ್ತದ ಒಂದು ಕಪಿ. ಇನ್ನೊಬ್ಬ ಕೀಶಕುಲಾಗ್ರನ್ನ ಹೇಳ್ತಾನೆ, ಮೂರ್ಖ ಗೊತ್ತಿಲ್ಲದೆ ಮಾತಾಡಬೇಡ, ಮುಕ್ತಳಾದಂತಹ ಶಬರಿಯನ್ನ ಯಾಕೆ ನಿಂದೆ ಮಾಡ್ತಿ? ಸರಿಯಾದ ಕಾರಣ ಗೊತ್ತಿಲ್ಲದೆ ಹೇಳಬೇಡ. ಆ ಜಟಾಯು ತಾನೇ ಹೇಳಿದ್ದು ದಕ್ಷಿಣ ದಿಕ್ಕಿಗೆ ಹೋಗಿ ಸೀತಾ ಅಪಹಾರವಾಗಿದೆ ಅಂತ. ಜಟಾಯು ಹೇಳದೆ ಇದ್ರೆ ರಾಮ ಬರ್ತಿದ್ನೆ, ಶಬರಿ ಭೇಟಿ ಆಗ್ತಿದ್ಲೆ, ಶಬರಿ ಪಂಪಾಸುರ ಕಳಿಸ್ತಿದ್ಲೆ, ಸುಗ್ರೀವ ಸಖ್ಯ ಆಗ್ತಿತ್ತೆ. ಇದಕ್ಕೆಲ್ಲ ಕಾರಣ ಆ ಜಟಾಯು. ಮತ್ತೊಂದು ಕಪಿ ಹೇಳ್ತಾ ಇದೆ, ವೃಥಾ ಸಜ್ಜನರ ನಿಂದೆ ಮಾಡಬೇಡ, ಜಟಾಯು ಭಾಗ್ಯವಂತ, ಪರಮಾತ್ಮನ ಕೈಲವನೇ ಮೋಕ್ಷ ದೊರಕಿತಂತೆ. ಇದಕ್ಕೆಲ್ಲ ಸರಿ ಆಲೋಚನೆ ಮಾಡಿದ್ರೆ ಆ ಕಬಂದಾಂಬ ರಾಕ್ಷಸ ಅವ ಹೇಳಿದ್ದಂತೆ, ಇಂಥ ಕಡೆಗೆ ಹೋಗಿ ನಾನು ಸೀತಾಪಹಾರ ಆಗುವುದು ನೋಡಿದ್ದೇನೆ ಅಂತ. ಅವಂದೇ ತಪ್ಪು. ಯಾಕೋ ಬರೀ ಮಾತು, ಮತ್ತೊಂದು ಕಪಿ ಹೇಳ್ತಾ ಇದೆ, ವಿಷಯ ಗೊತ್ತಿಲ್ಲದೆ ಮಾತಾಡಬೇಡ, ಸರಿಯಾಗಿ ಆಲೋಚನೆ ಮಾಡಿದ್ರೆ ಇದಕ್ಕೆ ಆ ಕೈಕೆಯೇ ಕಾರಣ. ಮತ್ತೊಂದು ಕಪಿ ಹೇಳ್ತದೆ, ಆ ಕೈಕೆ ಯಾಕೆ ವರ ಕೇಳಬೇಕಾಗಿತ್ತು? ಆ ವರ ಕೇಳದೇ ಇದ್ರೆ ರಾಮ ಕಾಡಿಗೆ ಬರುವ ಪ್ರಮೇಯ ಇತ್ತೆ, ರಾಮ ಭಾರತೀಯ ಸೀತಾಪಹಾರ ಆಗ್ತಿತ್ತೆ, ಕಬಂಧ ಜಟಾಯು ಶಬರಿ ಸಿಗುತ್ತಿದ್ರೆ ಆ ಕೈಕೆಯ ಕಾರಣ. ನೋಡಿ, ಎಲ್ಲೋ ಸಮುದ್ರ ತೀರದಲ್ಲಿ ಕೂತ ಕಪಿಗಳು ಅಯೋಧ್ಯೆ ತನಕ ಬಂದು ಮುಟ್ಟಿವೆ. ಮತ್ತೊಂದು ಕಪಿ ಹೇಳ್ತದೆ, ನೋಡೋ ನಿನ್ನ ಸ್ವಭಾವ ಇಲ್ಲಿ ಬಿಚ್ಚಬೇಡ, ವಿಚಾರ ಮಾಡು, ಕೈಕೆಯಿಂದ ಯಾಕೆ ದೂರ್ತಿ? ಆ ಮತಿಗೆಟ್ಟ ಮುಪ್ಪು ದೊರೆ ದಶರಥನೇ ಕಾರಣ, ಅವ ಯಾಕೆ ಮಾತು ಕೊಡ್ಬೇಕಾಗಿತ್ತು? ಮತ್ತೊಂದು ಕಪಿ, ಇದಕ್ಕೆ ಮಂಥರಿ ಕಾರಣ ಅಂತ ಹೇಳುತ್ತೆ. ಇದರರ್ಥ ಏನು? ಕೈಲಾಗಿದವರು ಬರೀ ಬಾಯಿ ಮಾತಲ್ಲಿ ಕಾಲ ಕಳೆಯುತ್ತಾರೆ, ಆಂಜನೇಯ ಮಾತ್ರ ಪರಮಾತ್ಮನ ಚಿಂತನೆ ಮಾಡ್ತಾ ಕೂತಿದ್ದಾರೆ. ಅಲ್ಲಿ ಜಟಾಯು ಜಟಾಯು ಎಂಬ ಆ ಮಾತು ಕೇಳಿಸ್ತು ನೋಡಿ. ಮಾತ ನೀದ ಕೇಳಿದನು, ಆ ಜಟಾಯು ಜಟಾಯ ಅಂದುದನ್ನ ಕಲಿ ಸಂಪಾತಿ. ಆ ಪರ್ವತಗಳು ಸಮುದ್ರ ತೀರದಲ್ಲಿವೆ, ಆ ಪರ್ವತಗಳ ಕಂದರದಿಂದ ಪರ್ವತಾಕಾರದ ಪಕ್ಷಿ ಒಂದು ಮೇಲೆ ಕೇಳುತ್ತದೆ, ದೊಡ್ಡ ಕೆಂಪಗಿರುವ ಮಾಂಸದ ಮುದ್ದೆ ಹಾಕಿ ಕಾಣಿಸ್ತದೆ, ಎತ್ತರವಾದಂತಹ ಕಾಲು ಮತ್ತು ಕೊಕ್ಕು. ಆ ಪಕ್ಷಿ

ಆಶ್ಚರ್ಯವಾಯಿತು ಕಪಿಗಳಿಗೆ. ಅತ್ತ ಇತ್ತ ನೋಡ್ತಾವೆ, ಆ ಪಕ್ಷಿಯನ್ನು ಕಂಡು ದೇಹ ನಡೆಗೆ ಹೋಯಿತು. ಓಹೋ, ಈಗ ಪಕ್ಷಿ ನಮ್ಮನ್ನು ಕುಕ್ಕಿ ಕೊಲ್ತದೆ. ಭಯದಿಂದ ಓಡಲು ಉಪಕ್ರಮವಾದಾಗ ಎಲ್ಲರೂ ಕರೆಯುತ್ತಾ ಇದ್ದಾರೆ ಹನುಮಂತನನ್ನ, ಹೇ ಆಂಜನೇಯ ನಮ್ಮನ್ನು ಕಾಪಾಡು, ಈ ಪಕ್ಷಿ ಬೆನ್ನಟ್ಟುತ್ತಾ ಇದೆ, ನಮ್ಮನ್ನು ರಕ್ಷಿಸು.

ಏಕ ಪ್ರಕಾರ ಆಂಜನೇಯನ್ನು ಕರೆಯುತ್ತಾ ಧಾವಿಸಿ ಬರುತ್ತಾರೆ ಮುಖ್ಯ ಪ್ರಾಣ. ಯಾರಪ್ಪ ನೀನು ಪಕ್ಷಿರಾಜ, ನಮಗರಿಯುವ ಭಾಷೆಯಲ್ಲಿ ಮಾತನಾಡ್ತಾ ಇದೆಯಲ್ಲ, ಯಾರು ನೀನು? ನನ್ನ ಹೆಸರು ಸಂಪಾತಿ ಎಂಬುದಾಗಿ ಸೂರ್ಯನ ಸಾರಥಿಯಾದ ಅರುಣನಿಗೆ ನಾವಿಬ್ಬರು ಮಕ್ಕಳು ಜಠಾಯು ಮತ್ತು ಸಂಪಾತಿ. ನಾನು ಹಿರಿಯವ, ಜಠಾಯು ನನಗಿಂತ ಕಿರಿಯವ.

ಎಷ್ಟೋ ಕಾಲವಾಯ್ತು ನಾನು ನೋಡಿದೆ. ಆಂಜನೇಯ, ನಾವಿಬ್ಬರು ಸಮುದ್ರದ ಎತ್ತರಕ್ಕೆ ಹಾರುವುದರಲ್ಲಿ ಯಾರು ಸಮರ್ಥರು ನೋಡಬೇಕು ಅಂತ ಇಬ್ರು ಹಾರತಾ ಹಾರತಾ ಸೂರ್ಯ ಮಂಡಲದ ಬಳಿಗೆ ಬರುವಾಗ ಆ ಅತ್ಯುಷ್ಣಕ್ಕೆ ನನ್ನ ಗರಿಗಳು ಸುಟ್ಟು ಹೋದವು. ನಾನಿಲ್ಲಿ ಬಿದ್ದು ಶತಮಾನ ಶತಮಾನಗಳು ಕಳೆದು ಹೋಗ್ಬಿಟ್ಟು. ಅಂದಿನಿಂದ ಜಠಾಯುವನ್ನು ನಾನು ನೋಡಲಿಲ್ಲ, ಅವನು ಎಲ್ಲಿದ್ದಾನೆ ಅದನ್ನು ತಿಳಿದಿಲ್ಲ. ಈಗ ಯಾರೋ ಇಲ್ಲಿ ಹೇಳಿದರು, ನಾನಂದಿಲ್ಲಿ ಬಿದ್ದವ ಸದಗ್ಧ.

ನೀವಿಲ್ಲಿ ರಾಮನ ಕಥೆ ಮಾತಾಡೋದು, ಸೀತಾನ್ವೇಷಣಕ್ಕೆಲ್ಲ ಬಂದದ ವಿಚಾರ ಹೇಳೋದು ನಾನು ಕೇಳ್ತಾ ಕೇಳ್ತಾ ಕೇಳ್ತಾ ಇದ್ದೆ. ಈ ಮಾರ್ಗದಲ್ಲಿ ಕಪ್ಪಾದ ಮೋಡದಂತ ಶರೀರವುಳ್ಳ ರಾಕ್ಷಸನೊಬ್ಬ ಒಬ್ಬ ಹೆಣ್ಣು ಮಗಳನ್ನು ಎತ್ತಿಕೊಂಡು ಆಕಾಶ ಮಾರಲು ಹೋಗುವುದನ್ನು ನಾನು ನೋಡಿದ್ದೆ. ಆದರೆ ನನ್ನಲ್ಲಂತ ಸಾಮರ್ಥ್ಯವಿಲ್ಲ, ಅಷ್ಟು ಶಕ್ತಿ ಇರಲಿಲ್ಲ ಎದುರಿಸಲಿಕ್ಕೆ. ಆದ್ರಿಂದ ನಾನು ಇಲ್ಲಿಂದಲೇ ನೋಡ್ತಾ ಸುಮ್ಮನಿದ್ದೆ. ನಾನು ಹೇಳಬಲ್ಲೆ, ಆದರೆ ಆ ರಾಮನ ಕುರಿತು ನೀವು ನನಗೆ ಹೇಳಬೇಕು, ಶ್ರೀರಾಮನ ಮಹತಿಯನ್ನು ಹೇಳಬೇಕು ಅನ್ನುವಾಗ ಆಂಜನೇಯ ಸ್ವಾಮಿ ಶ್ರೀರಾಮನ ಗುಣಗಾನ ಮಾಡ್ತಾ ಇದ್ದಾರೆ, ರಘುವರನ ಮಹತಿಯನ್ನು ಹೇಳ್ತಾ ಇದ್ದಾರೆ.

ಆ ರಾಮನಾಮದ ಮಹಿಮೆ ಏನು ಹೇಳಪ್ಪ ನಿನಗೆ? ರಾ ಅಂತವರು ಒಂದು ಅಕ್ಷರ ಉಚ್ಚಾರ ಮಾಡಿದ ಸಾಕು ಆ ಹೆಸರಿಂದ ಅಸ್ಥಿಗತವಾದ ಪಾಪಗಳು ಹೋಗ್ತಾರೆ. ರಾಮ ರಾಮ ಅಂದ ವ್ಯಾಧನೇ ವಾಲ್ಮೀಕಿ ಮುನಿಯಾಗಿದ್ದಾನೆ.

ರಾಮನಾಮದ ಮಹಿಮೆ. ಅವನೇ ಶ್ರೀಮನ್ನಾರಾಯಣ ಚಿತ್ತ ಕಾಯಗಳನ್ನು ಪವಿತ್ರ ಮಾಡ್ತಾನೆ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಕೇಳ್ತಾ ಆ ಸಂಪಾತಿಗೆ ಪಶ್ಚಾತ್ತಾಪ ಉಂಟಾಗ್ತದೆ. ಜಠಾಯು ರಾಮನಿಗಾಗಿ ತನ್ನ ರೆಕ್ಕೆ ಕಳ್ಕೊಂಡ. ರಾಮನ ಕೈಯಲ್ಲಿ ಅವನ ಉತ್ತರ ಕ್ರಿಯೆ ನಡೆದು ಅವನಿಗೆ ಮುಕ್ತಿ ಆಯಿತು. ನಾನು ಅಹಂಕಾರದಿಂದ ಸೂರ್ಯನ ಕಡೆಗೆ ಹಾರಿ ನನ್ನ ರೆಕ್ಕೆ ಸುಟ್ಟೋಯ್ತು. ಆ ಸೂರ್ಯ ಕುಲದವ ರಾಮ, ಆದರೆ ನನಗೀಗ ದೇಹದಲ್ಲಿ ಶಕ್ತಿ ಇಲ್ವಲ್ಲ, ಆ ರಾಮನಿಗೇನಾದ್ರೂ ಸೇವೆ ಮಾಡೋಣ, ಸೀತಾನ್ವೇಷಣ ಕಾರ್ಯಕ್ಕೆ ನನ್ನದಾದಂತ ಸೇವೆ ಮಾಡೋಣ ಅಂದ್ರೆ ನನಗೆ ಶಕ್ತಿ ಇಲ್ವಲ್ಲ ಅಂದುಕೊಂಡ ಮನಸ್ಸಿನಲ್ಲಿ ಬಾಯಿ ಹೇಳಲಿಲ್ಲ. ಭಗವಂತ ಎಷ್ಟು ಕರುಣಾನಿಧಿ ಅಂದ್ರೆ, ನೀನು ಸೇವೆ ಮಾಡಬೇಕು ಅಂತ ಇಲ್ಲ, ಸೇವೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೆ ಸಾಕು. ಒಲೀತ ರಾಮನ ಮಹಿಮೆಯನ್ನು ಹನುಮಂತನ ಬಾಯಿಂದ ಕೇಳಿದ. ಉಪದೇಶ ಗುರುಮುಖೇನಾಗಬೇಕು. ಯಾವಾಗ ಗುರು ಮುಖ್ಯಪ್ರಾಣ ರಾಮನ ಮಹಿಮೆ ಹೇಳ್ತಾನೋ ಅಲ್ಲಿ ತನಕ ಬಹಳಷ್ಟು ಜನರ ಬಾಯಲ್ಲಿ ರಾಮ ರಾಮ ಅಂತ ಕೇಳಿದ್ದಾನೆ ಸಂಪಾತಿ. ಆದ್ರೆ ಅವನಿಗೇನು ಪ್ರಯೋಜನ ಆಗಿರಲಿಲ್ಲ. ಈಗ ಅದು ರಾಮ ಅನ್ನೋದು ಮಂತ್ರವಾಯಿತು, ಗುರುವಿನ ಬಾಯಿಂದ ಬಂದಾಗ ಮಂತ್ರವಾಯಿತು. ಅದನ್ನು ಕೇಳಿ ರಾಮಾನಿನ ಸೇವೆ ಮಾಡುವ ಭಾಗ್ಯ ಇಲ್ಲ ಅಂತ ಈ ಪ್ರಕಾರ ಮನಸ್ಸು ಚಿಂತನೆ ಮಾಡ್ತಾನೆ.

ಅಲ್ಲಿ ತನಕ ಬಹಳಷ್ಟು ಜನರು ಬಾಯಲ್ಲಿ ರಾಮ ರಾಮ ಅಂತ ಕೇಳಿದ್ದಾನೆ ಸಂಪಾತಿ. ಆದ್ರೆ ಅವನಿಗೇನು ಪ್ರಯೋಜನ ಆಗಿರಲಿಲ್ಲ. ಈಗ ಅದು ರಾಮ ಅನ್ನೋದು ಮಂತ್ರವಾಯಿತು, ಗುರುವಿನ ಬಾಯಿಂದ ಬಂದಾಗ ಮಂತ್ರವಾಯಿತು. ಅದನ್ನು ಕೇಳಿ ರಾಮಾನಿನ ಸೇವೆ ಮಾಡುವ ಭಾಗ್ಯ ಇಲ್ಲ ಅಂತ ಈ ಪ್ರಕಾರ ಮನಸ್ಸು ಚಿಂತನೆ ಮಾಡ್ತಾನೆ.

ಗರಿಮೂಡಿದ ಎರಡೂ ಕಡೆ ನೆಲಕ್ಕೆ ಪುಕ್ಕಗಳು. ನೋಡ್ತಾನೆ ನಂಬಲಾರದ ರಾಮ ರಾಮ ರಾಮ, ನಿನ್ನ ನಾಮದ ಮಹಿಮೆಯನ್ನು ಹೇಳಿ, ನನಗೆ ಶಕ್ತಿ ಇಲ್ಲ ನಿನ್ನ ಸೇವೆ ಮಾಡ್ಲಿಕ್ಕೆ ಅನ್ನೋದ್ರೊಳಗೆ ಶಕ್ತಿ ಕೊಟ್ಟುಬಿಟ್ಟಿಯಲ್ಲ. ಎಲ್ಲ ಕಪಿಗಳನ್ನು ತನ್ನ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ಅವರನ್ನು ಎತ್ತಿ ತಂದು ಆ ಪರ್ವತ ಶಿಖರದಲ್ಲಿ ಬಿಟ್ಟು ಲಂಕೆ ಇರತಕ್ಕಂತ ದಿಕ್ಕನ್ನು ತೋರಿಸ್ತಾ, ಇಷ್ಟೇ ನನ್ನ ಪಾಲಿನ ಸೇವೆ, ತಮ್ಮನ ವಿಯೋಗವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆಂಜನೇಯ ಅಗ್ನಿಯನ್ನು ಅಣಿಗೊಳಿಸಯ್ಯ, ಅನುಜ ವಿಯೋಗ ಸಹನ ಮಾಡಲೆಂತ. ಜಠಾಯುಲ್ಲದ ಕಡೆ ನಾನು ಯಾಕಿರ್ಬೇಕು?

ಬಲಗನ ಸಹೋದರನ ವಿಯೋಗ ಸಹನೆ ಆಗೋದಿಲ್ಲ. ಶ್ರೀರಾಮಚಂದ್ರ ಈ ಮಾರ್ಗದಲ್ಲಿ ಬರುವಾಗ ನನ್ನ ಪ್ರಣಾಮವನ್ನು ಅವನಿಗೆ ಸಲ್ಲಿಸಬೇಕು. ಆಂಜನೇಯ, ಅಗ್ನಿಯನ್ನು ಪ್ರಜ್ವಾಲಗೊಳಿಸು. ನಾನು ನಿನ್ನೆಲ್ಲ ಅಂತರ್ಯಾಮಿಯಾಗಿ ನಿನ್ನನ್ನು ಪ್ರೇರೇಪಿಸತಕ್ಕಂತಹ ಪ್ರಾಣಾಂತರ್ಗತ ಪ್ರಾಣನಾದ ಆ ನಾರಾಯಣ ಶ್ರೀರಾಮನನ್ನು ಚಿಂತಿಸ್ತಾ ಆ ಜಠಾಯುವಿಗೆ ದೊರಕಿದ ದೊಡ್ಡ ಗತಿ, ಶ್ರೇಷ್ಠ ಗತಿ ನನಗೂ ಸಿಗುವ ಹಾಗೆ ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಆ ಮಾರುತಿಯನ್ನು ಚಿಂತನೆ ಮಾಡುತ್ತಾ ಸಂಪಾತಿ ಅಗ್ನಿಪ್ರವೇಶ ಮಾಡುತ್ತ. ಕ್ಷಣ ಮಾತ್ರದಲ್ಲಿ ದಗ್ಧವಾಯಿತು ಆತನ ದೇಹ, ಭಸ್ಮ ಧವಳಮೇ ಬಿದ್ದಿದೆ. ಮುಂದೆ ಎಲ್ಲ ಕಪಿಗಳು ನೋಡ್ತಾರೆ. ಕಟ್ಟೆಯೊಡೆದ ಕಡಲೋಪಾದಿಯಲ್ಲಿ ಕಣ್ಣೀರು ಕಪೋಲವನ್ನು ಚುಂಬಿಸಿ ವಕ್ಷವನ್ನು ತೋರಿಸಿ, ಆಹಾ, ನಾವು ರಾಮನ ಜೊತೆಯಲ್ಲೇ ಬಂದವರಾದರೂ ಕೂಡ ನಮಗೆ ರಾಮನ ಕುರಿತು ಈ ಶ್ರದ್ಧೆ ಬರಲಿಲ್ಲ. ಈ ಪಕ್ಷಿ ರಾಮನನ್ನು ಕಂಡಿಲ್ಲ, ಮಾತನಾಡಿಸಿಲ್ಲ, ನುಡಿಸಿಲ್ಲ, ಆದರೆ ರಾಮನ ಮೇಲೆ ಎಷ್ಟು ಶ್ರದ್ಧ. ಹಾಗಾದ್ರೆ ಪರಮಾತ್ಮನಿಗೆ ಎಲ್ಲಿ ಶ್ರದ್ಧೆ ಉಂಟೋ ಅಲ್ಲಿ ದೊರಕುತ್ತಾನ. ಅವನು ಹುಡುಕೊಂಡು ಹೋಗಬೇಕು ಅಂತಿಲ್ಲ, ಎಲ್ಲಾ ಕಡೆ ಇದ್ದಾನೆ ರಾಮ. ಯಾಕೆ ಸಂಪಾತಿ ರಾಮನನ್ನು ನೋಡಲಿಲ್ಲ?

ಜ್ಞಾನಿಗಳ ಬುದ್ಧಿ ಗೋಚರವಾಗ್ತಾರೆ. ಸಂಪಾತಿಗೆ ಆ ಉತ್ತಮ ಗತಿ ದೊರಕಿದ ಬಳಿಕ ಆಂಜನೇಯನ ಮೂಲಕ ದೊರಕಿತು. ಆ ಹರಿ ಹೇಗೆ ಮೋಕ್ಷ ಕೊಡಬಲ್ಲನೋ ಗುರುವು ಕೊಡಬಲ್ಲ. ಅದಕ್ಕೋಸ್ಕರ ಆಮೇಲೆ ಆಂಜನೇಯ ಎಲ್ಲ ಕಪಿಗಳನ್ನು ಕರೆದು

ಅದರಲ್ಲಿ ಕೊನೆಗೆ ಜಾಂಬವರಂದ್ರು 90 ಯೋಜನ ನಾನು ಹಾರ್ತೇನೆ ಅಂದ್ರು. ಎಲ್ರಿಗಿಂತ ಮುದುಕರವರು. ಅಷ್ಟು ವಯೋವೃದ್ಧನಾಗಿರತಕ್ಕಂಥ ವಿರಿಂಚಿ ತನಯ 90 ಯೋಜನ ಹಾರ್ತೇನೆಂದಾಗ ಕೆಲವು ಕಪಿಗಳು ಕೇಳಿದರಂತೆ, ಜಾಂಬವರೇ ನಿಮ್ಮ ವಯಸ್ಸೆಷ್ಟು? ಜಾಂಬವರಂತಾರೆ, ನಾನು ಅದರ ಚಿಂತೆಯೇ ಮಾಡಲಿಲ್ಲ, ವಯಸ್ಸಿನ ಬಗ್ಗೆ ನಾನು ಚಿಂತನೆ ಮಾಡಲೇ ಇಲ್ಲ. ಅಲ್ಲ, ನಿಮ್ಮ ವಯಸ್ಸು ನೀವು ಲೆಕ್ಕ ಮಾಡದೆ ಇರಬಹುದು, ಆದ್ರೆ ನೀವು ಹುಟ್ಟಿದ್ದು ಯಾವಾಗ ಅಂತ ಹೇಳಿ, ಅದ್ರ ಮೇಲಿಂದ ನಿಮಗೆ ಎಷ್ಟು ವಯಸ್ಸು ಅಂತ ನಾವು ಹೇಳ್ತೇವೆ. ಜಾಂಬೂರು ನಸುನಗ್ತಾ ಹೇಳ್ತಾರೆ, ಅಂಬಿಕೆ ನನಗೆ ಗೊತ್ತಿಲ್ಲ ಹೇಳೋದು ಕೇಳಿದ್ದೆ.

ಶಿವಪಾರ್ವತಿಯಲ್ಲಿ ಮದುವೆಯಾಗುವಾಗ ನನಗೆ 19 ವರ್ಷ ಅಂತೆ. ಆಗ ಈಗ ಎಷ್ಟು ವರ್ಷ ಆಯಿತು ಅಂತ ನೀವೇ ಲೆಕ್ಕ ಮಾಡಿಕೊಳ್ಳಿ ಅಂದ್ರು. ಕಪಿಗಳಿಗೆ ಬಹಳ ಆಶ್ಚರ್ಯ ಆಗ್ತದೆ. ವಿರಿಂಚಿತನ ಈ ಮಾತು ಹೇಳಿ ರಾಮನ ಚಿಂತನೆಯಲ್ಲೇ ಅಹೋರಾತ್ರಿ ಉಸುರು ಉಸಿರಿಗ ಕುಸುಮನಾಭನ ನಾಮವನ್ನು ಉಸುರುವ ನನಗೆ ನನ್ನ ಆಯುಷ್ಯದ ಲೆಕ್ಕ ಮಾಡಲಿಕ್ಕೆ ಎಷ್ಟು ಸಮಯ ಇದೆ, ಎಲ್ಲಿ ಸಮಯ ಇದೆ? ಆಯುಷ್ಯವೆಲ್ಲ ರಾಮನ ಚಿಂತನೆಯಲ್ಲಿ ಕಳೆದಿದ್ದೇನೆ. 90 ಯೋಜನ ಹಾರತೇನೆಂದಾಗ ಎಲ್ರಿಗಿಂತ ಹಿರಿಯರ ಜಾಂಬು, ಎಲ್ರಿಗಿಂತ ಕಿರಿಯವ ಅಂಗದ ಅಂಗದ ಹೇಳ್ತಾನೆ, ನಾನು 100 ಯೋಜನ ದಾಟ್ತೇನೆ, ಆದ್ರೆ ಹಿಂದಕ್ಕೆ ಬರ್ಲಿಕ್ಕಾಗೋದಿಲ್ಲ. 100 ಯೋಜನ ಹಾರಿ ಹೋಗಬಲ್ಲೆ, ಹಿಂದಕ್ಕೆ ಬರ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಯಾರು ಈ ಸಾಮರ್ಥ್ಯ ಉಳ್ಳವರು? ಎಲ್ಲರೂ ಆಂಜನೇಯನ ಪಾದಮೂಲದಲ್ಲಿ ಬಂದು ಕುಳಿತುಕೊಳ್ತಾರೆ. ನಮಗೆ ಯಾರಿಗೆ ಈ ಸಾಮರ್ಥ್ಯ ಇಲ್ಲ. ಹೋಗಿ ದೈತ್ಯರನ್ನು ಎದುರಿಸಿ ಬರುವ ಸಾಮರ್ಥ್ಯ ಇವನಿಗೆ ಮಾತ್ರ. ಆಂಜನೇಯ ಮಾತ್ರ ಈ ಕಾರ್ಯವನ್ನು ಸಾಧಿಸಬಲ್ಲ ಎಂಬುದಾಗಿ

ಅಯ್ಯ ಕೊಡಹಿ ಎದ್ದು ನಿಂತಿದ್ದ. ಆಂಜನೇಯ ಎದ್ದು ನಿಂತಾಗ ಎಲ್ಲ ಕವಿಗಳು ಜಯ ಜಯ ಅಂತ ಗುಣಗಾನ ಮಾಡ್ತಾ ಇದ್ದಾರೆ. ರಾಮನ

ಇದನ್ನು ಹೇಳ್ತಾ ಎದ್ದು ನಿಂತಿದ್ದಾರೆ. ಎಲ್ಲರೂ ಕೈ ಮುಗಿದು, ಪ್ರಭು ನಿನ್ನಿಂದ ಮಾತ್ರ ಈ ಸಾಮರ್ಥ್ಯ ಇನ್ಯಾರಿಗಿಲ್ಲ. ಜಾನಕಿಯನ್ನು ಹುಡುಕಿ ತಂದು ರಾಮನಿಗೆ ಸಂತೋಷವಾಗುವ ಕಾರ್ಯ ಮಾಡಲಿಕ್ಕೆ ನೀ ಸಮರ್ಥ. ರವಿಯ ತುಡುಕುವೇ ಜಗಚ್ಚಕ್ಷವಾದಂತಹ ಸೂರ್ಯನನ್ನು ಹಿಡಿದು ಕೇಳ್ತೇನೆ. ಪವಿಯ ಕೆಣಕುವೇ ಇಂದ್ರನನ್ನು ಕೆಣಕಿ ಕೇಳ್ತೇನೆ. ಎಲ್ಲಿ ಸೀತೆ ತವಿಸುವೇನು ಪ್ರಳಯಾಗ್ನಿ ರುದ್ರನ ಕವಿದು ಕೈಲಾಸವನು ಪಶ್ಚಿಮಗಿರಿಯೊಡನೆ ಬೆಸವೆ ಹೀಗನ್ನುವಾಗ

0: ಇದುವರೆಗೆ ಕಥಾ ಶ್ರೀಮದ್ ರಾಮಾಯಣದ ಭಾಗ ಅಂಗುಲಿ ಮತ್ತು ಸುಂದರಕಾಂಡ ಕೇಳಿದಿರಿ. ನಡೆಸಿಕೊಟ್ಟವರು ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
4: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
5: ಆಕಾಶವಾಣಿಯ ಅಂತರಾಳ.
3: ಆಕಾಶ ಬುಟ್ಟಿ.
5: ಆಕಾಶ ಬುಟ್ಟಿ
3: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
6: ತೋಳ ಕುರಿಯ ತಾಯಿ ಅಂತ ಹೇಳಲಬಾರ್ದು.
7: ಒಂದ್ ಗಾದೆ ಇದೆ, ಹಂಗಾಯ್ತು.
8: ಓ ಮಲ್ಲಿ, ಏನದು ಇವತ್ತಿನ ಸಮಾಚಾರ?
6: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
7: ನೈದಿಲಿ ಗಾದೆ.

0: ಯುಗಾದಿಗಳ ಕುರಿತಾಗಿ ಪತ್ರಾಧಾರಿತ
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
2: ಕೈ ಕೆಸರಾದ್ರೆ ಬಾಯಿ ಮೊಸರು.
3: ಗಾದೆ

0: ನಿರೀಕ್ಷಿಸಿ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:04:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ಕಲಿಸು ಗುರುವೇ, ಕಲಿಸು ವಿದ್ಯೆಯ, ಕಲಿಸು ಗುರುವೇ, ಕಲಿಸು ಕಾರ್ಯಕ್ರಮ. ಕಲಿಸು ಗುರುವೇ, ಕಲಿಸು

0: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
1: ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
2: ಭಾಗವಹಿಸಿದ್ದಾರೆ ಕೊಡಗಿನ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್.
1: ಅಕ್ಷರ

0: குருவே கலிசு குருவே
1: கலிசு குருவே கலிசு வித்ய கலிசு குருவே கலிசு
2: குருபியோ நமஹ. ಶ್ರೋತೃಗಳೇ, ವಿದ್ಯೆ, ವಿನಯ, ಶಿಸ್ತು, ಸಂಯಮದ ನಡೆ ಇವುಗಳನ್ನೆಲ್ಲ ಕಲಿಯಬೇಕಾದ, ಕಲಿಸಬೇಕಾದ ಹೊಣೆ ಮೊದಲು ಸಮಾಜದ್ದು. ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಯಾರೊಂದಿಗೆ ಹೇಗೆ ಸಂಯಮದಿಂದ ನಡೆದುಕೊಳ್ಳಬೇಕು ಎಂಬುದನ್ನು ಕಲಿಯದಿದ್ದರೆ ಅಥವಾ ಮಕ್ಕಳಿಗೆ ಕಲಿಸದಿದ್ದರೆ ಭವಿಷ್ಯದಲ್ಲಿ ಮಕ್ಕಳು ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಇದು ಸಹಜ ಸಂಗತಿ. ಕಲಿತು ಕಲಿಸಲೇಬೇಕಾದ ಹೊಣೆಗಾರಿಕೆ ಎಂದೆಂದೂ ಇದ್ದೇ ಇರುತ್ತದೆ. ಇದು ನಿರಂತರ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರಿದ್ದಾರೆ. ಬನ್ನಿ, ಅವರನ್ನ ಮಾತಾಡಿಸೋಣ.
3: ಯಾಕೆಂದ್ರೆ ಕೆಲವೊಂದು ಕಡೆಗಳಲ್ಲಿ ನಾವು ಹೊರಗೆಯೂ ಕೆಲಸ ಮಾಡಿ ಬಂದ ಕೆಲವೊಂದು ಕಡೆಗಳಲ್ಲಿ ಕನ್ನಡ ಭಾಷೆಯನ್ನು ಪಾಠ ಮಾಡೋರು ಅಂದ್ರೆ ಕನ್ನಡ ಭಾಷೆ ಶಿಕ್ಷಕರಲ್ವಾ ಅನ್ನುವಂತ ಒಂದು ಧೋರಣೆ. ಅಂದ್ರೆ ಕನ್ನಡ ಭಾಷೆ, ಕನ್ನಡದಲ್ಲಿ ಏನಿದೆ ಏನಿಲ್ಲ, ಎಷ್ಟು ಕವಿಗಳು, ಎಷ್ಟು ಸಾಹಿತ್ಯ, ಎಷ್ಟು ವಿಚಾರಗಳು, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಓ, ಕನ್ನಡವಲ್ವಾ, ಕನ್ನಡವನ್ನ ಬೋಧನೆ ಮಾಡೋ ಸುಲಭವಲ್ವಾ, ಈ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಅಥವಾ ಬೇರೆ ಕೆಲವು ಭಾಷೆಗಳು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅದನ್ನು ಅಷ್ಟೇ ಕೆಲ ಅವ್ ಭಾಷೆ ಪಾಠ ಮಾಡೋರಲ್ವಾ ಅನ್ನುವಂತ ಮನೋಭಾವನೆ ಇರ್ತಕ್ಕಂಥವ್ರಿಗೆ ನಾನು ಹೇಳೋದು ಏನಂದ್ರೆ, ಭಾಷಾ ಶಿಕ್ಷಕರಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ಬೋದು ಅಥವಾ ಭಾಷಾ ಶಿಕ್ಷಕರು ಮಕ್ಕಳನ್ನ ಒಂದು ಆಕರ್ಷಣೆ ಮಾಡತಕ್ಕಂಥದ್ದು ಇರ್ಬೋದು, ಇದೆಲ್ಲವನ್ನ ನೋಡಿದಾಗ ಒಂಥರ ನಮ್ಗೆ ಒಂಥರ ನಮ್ಮ ಒಂದು ಒಂದು ವಿಷಯದ ಬಗ್ಗೆ ನಿಜವಾಗಿಯೂ ಕೂಡ ಆಸಕ್ತಿಯೋ ಖುಷಿಯೋ ಹೆಮ್ಮೆಯೋ ಎಲ್ಲವೂ ಕೂಡ ಇದೆ ಮೇಡಮ್.
1: ಖಂಡಿತ ಸರ್. ಯಾಕಂದ್ರೆ ನೀವು ಹೇಳಿದ್ರೆ ಭಾಷಾ ಶಿಕ್ಷಕರು ಅಂದ್ರೆ ಮ್ಯಾಥ್ಸ್, ಸೈನ್ಸ್, ಆರ್ಟ್ಸ್, ಸೋಷಿಯಲ್ ಎಲ್ಲವನ್ನ ಕಲ್ತಿರ್ಬೇಕು ಪಾಠದ ಮುಖಾಂತರ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ಹೌದು ಅಲ್ಲ?
3: ಹೌದು ಮೇಡಮ್, ಹೌದು.
1: ಹೇಳಿದ್ರಿ, ನಾನು ಮಾಧ್ಯಮಗಳಿಗೆ ಬರೀತೀನಿ, ಇಂಟರ್ವ್ಯೂ ಕೊಡ್ತೀನಿ ಆ ರೀತಿ ಅಂತ. ಹಾಗ ನಿಮಗೂ ಆ ರೀತಿಯ ಕಾರ್ಯಕ್ರಮಗಳಿಗೆ ಹೋದಾಗ ನಿಮ್ಮ ಬರವಣಿಗೆ ಕಂಡು ಖುಷಿಯಾಗಿದೆಯಾ? ಏನೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆಯಾ ನಿಮಗೆ?
3: ಅಂದ್ರೆ ನಮಗೆ ಒಂದು ಆಪ್ ಅಲ್ಲಿ ಹೀಗೆ ಯುವ ಜನಾಂಗವನ್ನ ರೀಚ್ ಮಾಡ್ತಾ ಹೋದಾಗ ಒಂದು ಗೋಲ್ಡನ್ ಬ್ಯಾಡ್ಜ್ ಅಂತ ಹೇಳಿ ಕೂಡ ಒಂದು ಪ್ರಮಾಣ ಪತ್ರ ಒಂದು ಸಿಕ್ಕಿದೆ ಮೇಡಮ್. ಆಮೇಲೆ ಕಾಲೇಜಿನ ದಿನಗಳಲ್ಲಿ ಅಂತೂ ರಾಜ್ಯ ಮಟ್ಟಕ್ಕೆ ಮೊದಲ ಬಾರಿಗೆ ಅಂತರ ಅಂತ ಹೇಳಿ ಕತೆ ಬರೆದಾಗ ಅದೊಂದು ಕತೆ ಹೆಸರು ಅಂತರ ಅಂತ ಹೇಳಿ ಅದಕ್ಕೂ ಕೂಡ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಕೂಡ ಬಂತು ಮೊದಲ ಬಾರಿಗೆ. ಆಮೇಲೆ ಕಾಲೇಜ್ ಒಂದರಲ್ಲಿ ನಾನು ಅರೆಕಾಲಿಕ ಉಪನ್ಯಾಸಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಆ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಆ ಒಂದು ಕಾಲೇಜಿಗೆ ಮತ್ತೆ ನನಗೆ ಅಂದ್ರೆ ಅದು ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ದ್ವಿತೀಯ ಬಹುಮಾನ ಬಂತು ಮೇಡಮ್. ಆಮೇಲೆ ಈಗ ಸಾಹಿತಿ ಶಿಕ್ಷಕರ ವೇದಿಕೆ, ರಾಜ್ಯ ಮಟ್ಟದ ಸಾಹಿತಿ ಶಿಕ್ಷಕರ ಸಮಿತಿಯವರು ಪ್ರತಿ ತಿಂಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ಶಿಕ್ಷಕರಿಗೆ ಅಂತ ಏರ್ಪಡಿಸ್ತಾ ಹೋಗ್ತಾರೆ. ಅದರಲ್ಲಿ ಜನಸಂಖ್ಯೆ ವಿಚಾರವನ್ನ ಒಂದು ಪ್ರಬಂಧವನ್ನ ಇಟ್ಟಿದ್ರು. ಅದು ರಾಜ್ಯ ಮಟ್ಟದಲ್ಲಿ ನನಗೆ ಮತ್ತೆ ಸಂಸ್ಥೆ ಒಂದು ಇದರಲ್ಲಿ ಭಾಗವಹಿಸಿದ್ದಕ್ಕೆ ಆ ಜನಸಂಖ್ಯೆ ಕುರಿತಾದ ಪ್ರಬಂಧಕ್ಕೆ 27ನೇ ಸ್ಥಾನ ಬಂತು. ಆಮೇಲೆ ಎಸ್ ಎಲ್ ಭೈರಪ್ಪನವರ ದೂರ ಸರಿದರು ಅನ್ನುವಂತ ಒಂದು ಕಾದಂಬರಿಯನ್ನ ವಿಮರ್ಶೆ ಮಾಡಿದಕ್ಕೆ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ ಬಂತು. ಆಮೇಲೆ ಈಗ ಗಣಿನಾಡು ಬಳ್ಳಾರಿ ಅಂತೇಳಿ ಅಲ್ಲಿ ಗಣಿನಾಡ ಒಂದು ಸಮ್ಮೇಳನದಲ್ಲಿ ರಾಷ್ಟ್ರ ಮಟ್ಟದ ಒಂದು ಸಾಹಿತ್ಯ ರತ್ನ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡ್ತಾ ಇದ್ದಾರೆ ಮೇಡಮ್.
1: ಶುಭಾಶಯಗಳು ಸರ್ ನಿಮಗೆ.
3: ಧನ್ಯವಾದಗಳು ಮೇಡಮ್.
1: ನಿಮ್ಮಂತ ಉತ್ಸಾಹಿ ಭಾಷಾ ಅಧ್ಯಾಪಕರಿದ್ರೆ ಖಂಡಿತ ಮಕ್ಕಳಲ್ಲಿ ಉತ್ಸಾಹ ಬರುತ್ತೆ, ಕಲಿಯುವ

0: ಆಸಕ್ತಿ ಬರುತ್ತೆ ಅಂತ ನನಗನ್ಸುತ್ತೆ.
1: ಧನ್ಯವಾದಗಳು ಮೇಡಮ್. ಮಾಧ್ಯಮಗಳ ಬಗ್ಗೆ ಎಸ್ಪೆಷಲಿ ನಾನೊಂದು ಆಕಾಶವಾಣಿ ಬಗ್ಗೆ ಹೇಳಲಿಲ್ಲ, ಅಂದ್ರೆ ಆಕಾಶವಾಣಿ ಯಾವ ರೀತಿ ಪ್ರಭಾವ ಬೀರಿದೆ ಅಂತ ಹೇಳ್ತಕ್ಕಂಥದ್ದು
0: ನಿಮ್ಮ ಜೀವನದಲ್ಲ ಹೇಳಿ ಸರ್.
1: ನನ್ನ ಜೀವನದಲ್ಲಿ ಆಕಾಶವಾಣಿ ಅಂದಾಗ ಅದೊಂಥರ ತುಂಬಾ ಒಂಥರ ಏನು ಇಮೋಷನಲ್ ಫೀಲಿಂಗ್ ಹೋಗ್ತೀನಿ ನಾನು. ಯಾಕೆಂತಂದ್ರೆ ಬಹಳ ಬಾಲ್ಯದಿಂದಲೇ ಕೂಡ, ಅದರಲ್ಲೂ ಮಡಿಕೇರಿ ಆಕಾಶವಾಣಿ ಅಂತೂ ಅದ್ರ ಬಗ್ಗೆ ಏನು ಅಂತ ಹೇಳಿ, ನಾನು ಒಂಥರ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ ಒಂದು ಇದರಲ್ಲಿ ಚರ್ಚೆಯ ಕಾರ್ಯಕ್ರಮಗಳಿರ್ಬೋದು, ಕೆಲವು ಕಾರ್ಯಕ್ರಮಗಳು ಇವಾಗ ಬರ್ತಾ ಇಲ್ಲ ಅಂದ್ರೆ ಕಾಲದ ಓಟಕ್ಕೆ ಆಕಾಶವಾಣಿ ಕೂಡ ತಾನನ್ನು ತಾನು ಸಮರ್ಪಿಸಿಕೊಂಡು ಬದಲಾಗ್ತಾ ಹೋಗ್ತಾ ಇದೆ. ಆದ್ರೆ ಅದರಲ್ಲೂ ಕೆಲವೊಂದು ಮಾತು ಮಂದಾರದಂತ ಕಾರ್ಯಕ್ರಮಗಳು ಹಿಂದೆ ನಾನು ಪ್ರತಿಯೊಂದನ್ನು ಆಕಾಶವಾಣಿನ ಇವತ್ತಿಗೂ ಅವತ್ತೇನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಇವತ್ತಿಗೂ ಕೂಡ ಕೇವಲ ಇವತ್ತಿಗೆ ಮಡಿಕೇರಿ ಆಕಾಶವಾಣಿ ಮಾತ್ರ ಅಲ್ಲ, ರಾಜ್ಯದ 17 ಬಾನುಲಿ ಕೇಂದ್ರಗಳನ್ನು ಕೂಡ ನಾನು ಇವಾಗ ಈ ಒಂದು ಇಂಟರ್ನೆಟ್ ಅಲ್ಲಿ ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದೊಂದು ಆಕಾಶವಾಣಿ ಕಾರ್ಯಕ್ರಮಗಳು ಕೂಡ ವಿಭಿನ್ನ, ಒಂದು ಭಾಷೆ ಇರ್ಬೋದು, ಇಲ್ಲಿ ಸಾಹಿತ್ಯಕ್ಕೆ ಇರ್ಬೋದು. ನೋಡಿ ಆಕಾಶವಾಣಿ ಅದರಲ್ಲಿ ಏನಾಗಿದೆ ಅಂದ್ರೆ ಕಾರ್ಯಕ್ರಮಗಳು ಇವತ್ತು ಸ್ವಲ್ಪ ಅದರಲ್ಲಿ ಬದಲಾವಣೆಗಳಾಗಿರ್ಬೋದು, ಆದ್ರೆ ಅದರ ಮೂಲ ಸ್ವರೂಪ ಕೂಡ ಬದಲಾಗ್ಲೇ ಇಲ್ಲ. ಬಹುಜನ ಹಿತಾಯ, ಬಹುಜನ ಸುಖಾಯ, ಈ ಒಂದು ಧ್ಯೇಯವನ್ನ ಹೊತ್ತಂತ ಆಕಾಶವಾಣಿ ಇವತ್ತಿಗೂ ಕೂಡ ಮಹಿಳೆಯರಿಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಯುವಕರಿಗೆ ಯುವವಾಣಿ ಅಂತ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಚಿಣ್ಣರಿಗೆ ಒಂದು ಚಿಣ್ಣರ ಲೋಕ ಅಂತ ಕಾರ್ಯಕ್ರಮಗಳು ಇರ್ಬೋದು, ನಿಮ್ಮಲ್ಲಿ ಈ ಮಕ್ಕಳ ಈ ಸಣ್ಣ ಸಣ್ಣ ಮಕ್ಕಳ ತೋದಲು ಮಕ್ಕಳ ಒಂದು ಸಂದರ್ಶನ ಚಿಣ್ಣರ ಲೋಕದಲ್ಲಿ ಮಾಡ್ತಾ ಇರ್ತೀವಿ ನೀವು. ನಾವು ಮಕ್ಕಳಾಗಿ ಅದನ್ನ ಒಂದು ಕೇಳ್ತಾ ಹೋಗ್ತಾ ಹೋಗ್ತೀವಿ, ನಮ್ಮ ಬಹಳಷ್ಟು ಹಿಂದಕ್ಕೆ ಹೋಗ್ತೀವಿ ನಾವು. ಹಾಗಾಗಿ ಅಂತದೆಲ್ಲ ಒಂದು ಸಣ್ಣ ಮಟ್ಟದಿಂದಲೇ ಕೂಡ ಇವತ್ತಿಗೂ ಕೂಡ ಆಕಾಶವಾಣಿ ಒಂಥರ ಜನರ ಜೊತೆಯಲ್ಲೇ ಬೆಳೆದು ಬಂದಿದೆ, ಜನರ ಜೊತೆಯಲ್ಲೇ ಜನರನ್ನ ಪ್ರೋತ್ಸಾಹಿಸಿಕೊಳ್ತಾ ಹೋಗ್ತಾ ಇದೆ. ಈ ಒಂದು ಮಾಧ್ಯಮ ಬಹಳ ಸುಲಭವಾಗಿ ಎಲ್ಲರ ಒಂದು ಕೈಗೆ ಇಟ್ಟುಕುವಂತ ಒಂದು ಮಾಧ್ಯಮ, ಪುಟ್ಟ ಪ್ರಪಂಚ, ಭಾವನಾ ಪ್ರಪಂಚ, ಇದನ್ನು ಕೂಡ ನಾನು ಜಾಲತಾಣದಲ್ಲಿ ಬಾನುಲಿಯೊಂದಿಗಿನ ಭಾವಯಾನ ಹೇಗೆ ಒಂದು ಇದರಲ್ಲಿ ಭಾವದಲೆಯ ಭಾವ ಬಿಂದುಗಳು ಅಂತ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಒಂದು 77 ಅಂಕಣ ಬರಹಗಳನ್ನು ನಾನು ಬರೆದಿದ್ದೀನಿ. ಹಾಗೆ ಬಾನುಲಿಯೊಂದಿಗಿನ ಭಾವಯಾನ ಅಂತೇಳಿ ಬಾನುಲಿಯ ಒಂದು ನಡೆ ಇರ್ಬೋದು, ಅದರ ಪ್ರಾರಂಭದ ದಿನಗಳಿರ್ಬೋದು, ಎಲ್ಲವನ್ನ ಕೂಡ ಆ ಒಂದು ಅಂಕಣದಲ್ಲಿ ಬರಿತಾ ಬಂದೇನೆ ಮೇಡಮ್. ನಾನು ಅದರಲ್ಲೂ ಮಡಿಕೇರಿ ಆಕಾಶವಾಣಿ ಪ್ರಸಾರದಲ್ಲಿ ಆದಂತ ಹೆಚ್ಚಳ ಇರ್ಬೋದು, ಮೊದಲು ಒಂದಿಷ್ಟು ಅವಧಿ, ನಂತರ ಈಗ ಪೂರ್ಣ ಅವಧಿಯ ಪ್ರಸಾರ, ಬಹುಶಃ ನಾನು ಅದು ಎಷ್ಟು ಹೇಳಿದ್ರು ಸಾಲದು. ನಾನು ಇತರ ಎಲ್ಲ ಮಾಧ್ಯಮಗಳಿಗಿಂತ ರೇಡಿಯೋ ಅಭಿಮಾನಿ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ನಿಮಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್. ಯಾಕಂದ್ರೆ ನಿಮ್ಮಂತಹ ಶ್ರೋತೃಗಳು ಇದ್ರೆ ನಮ್ಮಂತಹ ರೇಡಿಯೋದ ಅಲ್ವಾ, ರೇಡಿಯೋ ಅಭಿಮಾನಿಗಳಿರೋದ್ರಿಂದ ಹೊಸ ಹೊಸ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳನ್ನ ಮಾಡಿದಂತಹ ಸಾರ್ಥಕತೆ ಯಾವಾಗ ಅಂತ ನಿಮ್ಮಂತ ಶ್ರೋತೃಗಳ ಬಾಯಿಂದ ಕೇಳಿದಾಗ ಗೊತ್ತಾಗ್ತದೆ.
1: ಖಂಡಿತವಾಗಿಯೂ ಈ ಮಾಧ್ಯಮ ಹೇಗೆ ಅಂತ ಹೇಳಿದ್ರೆ ಮೇಡಮ್, ಇದು ಯಾವತ್ತು ಹಲವು ಜನಗಳು ಓ ಡಿಜಿಟಲ್ ಮಾಧ್ಯಮ ಬಂತು, ಆ ಮಾಧ್ಯಮ ಬಂತು, ಇದು ಹಾಗಾಗ್ಬಿಡುತ್ತೆ, ಇಲ್ಲ ಖಂಡಿತವಾಗಿ ರೇಡಿಯೋ ಕಾಲದ ಗತಿಗೆ ನೋಡಿ, ದೊಡ್ಡ ದೊಡ್ಡ ಸೆಟ್ಗಳಿತ್ತು, ಇವಾಗ ಸ್ಮಾರ್ಟ್ ಫೋನ್ಗಳಲ್ಲಿ, ಸ್ಮಾರ್ಟ್ ವಾಚ್ಗಳಲ್ಲಿ, ಕಾರ್ಗಳಲ್ಲಿ ಈ ಮಾಧ್ಯಮವನ್ನು ಖಂಡಿತವಾಗಿಯೂ ಕೂಡ ಬೀಟ್ ಮಾಡ್ಲಿಕ್ಕೆ, ಇದನ್ನ ಒಂದ್ ರೀತಿಯಲ್ಲಿ ಹಿಂದೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆಂತೂ ಬಹಳವಾಗಿ ನಾನು ಒಂಥರ ಹೇಳ್ತೀನಿ ಮೇಡಮ್.
0: ನಿಮ್ಮೊಂದಿಗೆ ಮಾತಾಡಿ ನನಗೂ ಅಷ್ಟೇ ತುಂಬಾ ಸಂತೋಷ ಆಯ್ತು ಸರ್. ಯಾಕಂದ್ರೆ ರೇಡಿಯೋದ ಬಗ್ಗೆ ಸಣ್ಣದಿಂದಾನೆ ಚಿಕ್ಕದಿಂದಲೇ ನೀವು ಕೇಳ್ಕೊಂಡು ಬಂದಿದ್ದೀರಾ, ರೇಡಿಯೋವನ್ನು ಆಲಿಸ್ತಾ ಇದ್ದೀರಾ, ಜೊತೆಗೆ ನೀವು ಭಾಗವಹಿಸ್ತಿದ್ದೀರಾ, ಅಲ್ಲದೆ ನೀವು ಭಾಷಾ ಶಿಕ್ಷಕರಾಗಿ ನಿಮ್ಮದೇ ಆದ ರೀತಿಯ ಛಾಪನ್ನ ಮೂಡಿಸಿದ್ದೀರಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ನೀವು ಯಶಸ್ಸನ್ನ ಕಾಣಲಿ ಅಂತ ಹಾರೈಸ್ತೀವಿ ಸರ್.

0: ಮೊದಲಿನ ಮಕ್ಕಳಿಗೂ ಈಗಿನ ಮಕ್ಕಳಿಗೂ ಏನು ವ್ಯತ್ಯಾಸ ಇದೆ? ನೀವು ಏನು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀರಾ?
1: ಇಲ್ಲ, ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಬಹುಶಃ ಅದು ಒಂದು ಕಡೆ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಯಾವಾಗ ಕರೋನಾದ ಒಂದು ಪರಿಣಾಮ ಆಯ್ತು, ಅದು ಎರಡು ರೀತಿಯಲ್ಲಿ, ಒಂದ್ ಕಡೆಯಲ್ಲಿ ಅನುಕೂಲನೂ ಹೇಗೆ ಅಂದ್ರೆ ಮೊಬೈಲ್ ಮೂಲಕ ಶಿಕ್ಷಣ ಅಂತದಕ್ಕೆಲ್ಲ ಅನುಕೂಲ ಆಯ್ತು. ಆದ್ರೆ ಮೊಬೈಲ್ ದಾಸರು ಜಾಸ್ತಿ ಆಗ್ಬಿಟ್ರು ಮಕ್ಕಳು. ಆಮೇಲೆ ಶಿಕ್ಷಕರ ಬಗೆಗೆ ಇರ್ತಕ್ಕಂತ ಗೌರವ ಭಾವನೆಗಳು ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬಂತು ಅನ್ನುವಂತ ಒಂದು ಭಾವನೆಗಳು ಕೂಡ ನನಗೂ ಅನ್ಸಿದ್ದಿದೆ ಮೇಡಮ್.
0: ಹೌದು, ಎಲ್ಲಾ ಶಿಕ್ಷಕರು ಈ ಮಾತನ್ನ ಹೇಳ್ತಾರೆ, ಮೊದಲಿನ ಭಯ ಭಕ್ತಿ ಅನ್ನುವಂಥದ್ದು ಮಕ್ಕಳಲ್ಲಿ ಕಡಿಮೆ ಆಗಿದೆ ಅಂತ.
1: ಕಡಿಮೆ ಆಗ್ತಾ ಇದೆ ಅಂತ. ಹೌದು
0: ಸರ್, ಅದಕ್ಕೆ ಕಾರಣ ಯಾರು ಅಂತ ಅನ್ಕೊಳ್ಳೋದು? ನಾವಾ,
1: ಎಲ್ಲ
0: ಮಾಧ್ಯಮಗಳ?
1: ಶಿಕ್ಷಕರಂತೂ ಖಂಡಿತ ಅಲ್ಲ ಮೇಡಮ್. ಯಾಕೆ ಅಂತಂದ್ರೆ ನಾನು ಯಾಕೆ ಅದನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಸಾಕಷ್ಟು ಕಾನೂನುಗಳ ಬಿಗಿ ಇದ್ರೂ ಕೂಡ ಶಿಕ್ಷಕರು ಮಕ್ಕಳನ್ನ ಇವತ್ತಿಗೂ ಪ್ರೀತಿ ಮಾಡೋದು ತಪ್ಪಲಿಲ್ಲ, ಅವರ ವೃತ್ತಿ ಮಾಡೋದು ತಪ್ಪಾ ಇಲ್ಲ.
0: ಹೌದು.
1: ಆಮೇಲೆ ಯಾವ್ದೆಲ್ಲ ಭಯದ ನಡುವೆಯೂ ಕೂಡ ನಾವು ಕೆಲವು ಸತಿ ಅನ್ಕೊಳ್ಬಹುದು, ಓ ನಾನು ಇವತ್ತು ಬೇಡ, ಈ ಮಗುಗೆ ಹೇಳಿದ್ರೆ ಈ ತರ ಏನಾದ್ರು ಗದರಿಸಿದ್ರೆ ಅಥವಾ ಏನಾದ್ರು ಒಂದು ಸಣ್ಣ ಮಟ್ಟದ ಶಿಕ್ಷೆ ನೀಡಿದ್ರೆ ನನಗೆ ಪರಿಣಾಮ ಆಗ್ಬಹುದು, ನನ್ಗೆ ಏನಾದ್ರು ತೊಂದರೆ ಆಗ್ಬಹುದು ಅನ್ನುವ ಭಯ ಹಲವರಲ್ಲಿ ಇದ್ರೂ ಕೂಡ, ಆದ್ರೂ ನಾವು ಅದನ್ನ ನಮ್ಮ ಕರ್ತವ್ಯ ಅದು, ನಾವು ಸರಿಪಡಿಸ್ಬೇಕು. ಆ ಒಂದು ಕೆಲಸದಿಂದ ಯಾವ ಶಿಕ್ಷಕರು ಕೂಡ ಹಿಂದೆ ಸರದಿಲ್ಲ. ಹಾಗಾಗಿ ಆದ್ರೆ ಅದೇ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ, ಈಗ ನೀವು ಕೇಳಿದಕ್ಕೆ ಹೇಳಬೇಕು ಅಂದ್ರೆ, ನಮ್ಮ ಒಂದು ವಿದ್ಯಾರ್ಥಿಗಳು ಮತ್ತೆ ನಮ್ಮ ಬಾಂಡಿಂಗ್ ಕೂಡ ಯಾವ ತರ ಇತ್ತು ಅಂತಂದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳನ್ನ ಶಿಕ್ಷಕರು ಹುಡುಕ್ತಕ್ಕಂಥದ್ದು ಇರ್ಬೋದು ಅಂದ್ರೆ, ಅಂತಂತ ವಿದ್ಯಾರ್ಥಿಗಳು ಅವರು ಬೀಳ್ಕೊಡುಗೆ ಸಮಾರಂಭ ಮಾಡಿ ಹೋಗಕ್ಕಾಗೋ ನಮ್ಮ ಕಣ್ಣುಗಳಲ್ಲಿ ಗೊತ್ತಿಲ್ಲದಾಗಿ ನೀರ್ ಬರೋದಿರ್ಬೋದು.
0: ಹೌದು,
1: ಇಂಥದ್ದೆಲ್ಲ ನೋಡಿದಾಗ ಇವಾಗ ಬರ್ತಾ ಬರ್ತಾ ಮಕ್ಕಳಲ್ಲಿ ಸ್ವಲ್ಪ ಅದು ಆ ಒಂದು ಭಾವನೆಗಳು ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಬಹಳ ಒಂದು ಸ್ಪಷ್ಟ ಏನು ಅಂದ್ರೆ, ಪೋಷಕ ವರ್ಗವೂ ಕೂಡ ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಕಾರಣ ಇದೆ. ಯಾಕೆ ಅಂತಂದ್ರೆ ಮಕ್ಕಳ ಎದುರಲ್ಲಿ ಶಿಕ್ಷಕರನ್ನ ಯಾವತ್ತೂ ಕೂಡ ಬಹಳ ಕೆಳಮಟ್ಟದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಗೌರವ ಕಡಿಮೆ ಆಗುವ ಹಾಗೆ ಮಾತನಾಡ್ತಕ್ಕಂಥದ್ದು, ಅದು ಏಕವಚನ ಬಳಸಿ ಮಾತನಾಡ್ತಕ್ಕಂಥದ್ದು ಇದೆಲ್ಲ ಮಾಡಬಾರದು,
0: ಮಾಡಲೇಬಾರದು.
1: ಹೌದು, ಖಂಡಿತವಾಗಿ ಮಾಡ್ಲೇಬಾರ್ದು. ಮನೆಯೇ ಮೊದಲ ಪಾಠಶಾಲೆ ಅನ್ನುವಂತ ಮಾತಿದೆ. ಒಂದು ಸಣ್ಣ ಒಂದು 2.5-3 ವರ್ಷದಿಂದನೇ ಮಗು ಎಲ್ಲವನ್ನ

0: ಗಮನಿಸ್ಲಿಕ್ಕೆ ಶುರು ಮಾಡುತ್ತೆ. ನಾವು ಏನು ಹೇಳಿಕೊಡ್ತೀವಿ ಅದು ಅಷ್ಟು ಬೇಗ ಮಕ್ಕಳ ಮೆದುಳಲ್ಲಿ ಅದೊಂಥರ ಕೂತ್ಕೊಳ್ಳುತ್ತೆ. ಹಾಗಿರಕ್ಕಾಗುವ ನಾವು ಯಾವ ವಾತಾವರಣವನ್ನ ಕಲ್ಪಿಸಿ ಕೊಡ್ತೀವಿ ಮಕ್ಕಳಿಗೆ, ಅದೇ ರೀತಿಯಲ್ಲಿ ಆ ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ಈಗ ಯಾವುದೋ ಒಂದು ಸಂಸ್ಥೆಯ ಯಾವುದೋ ಒಂದು ವಿಚಾರವನ್ನ ಹಾಳು ಮಾಡಿದ್ರು ಅಂತಂದ್ರೆ, ಫರ್ನಿಚರ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಇದು ಮಾಡಿದ್ರು ಅಂತಂದ್ರೆ, ಅಲ್ಲಿ ಏನೋ ಹೇಳಿದ್ರೆ ಓ ಅದಕ್ಕೆ ಬೆಲೆ ಅಷ್ಟೇನಾ, ಹಾಗಾದ್ರೆ ಅದಕ್ಕೆ ಇದಪ್ಪಗೋ ಇಷ್ಟು ಹಣ, ಅದು ಓ ಅದ್ಲೇನು ಹಾಗೆ ಕೇಳಿದ್ದಾರೆ ಹೀಗೆ ಕೇಳಿದ್ರೆ ಒಂಥರ ಮಾತನಾಡತಕ್ಕಂಥದ್ದು. ಆಗ ಮಕ್ಕಳ ಮನಸ್ಸಲ್ಲೂ ಕೂಡ ಓ ಮತ್ತೆ ನಿಮ್ಮ ಶಿಕ್ಷಕರು ಏನು ಸಂಬಳಕ್ಕಾಗಿರುವವರ ಗುರುರಾಜ್ ಕರ್ಜಿಗೆ ಅವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಕೂಡ ಮಕ್ಕಳ ಎದುರಲ್ಲಿ ಒಂಥರ ಶಿಕ್ಷಕರನ್ನ ಆ ಒಂದು ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಕ್ಕಂಥದ್ನ ಮಾಡಬೇಡಿ ಪೋಷಕರು ಅಂತ ಗೌರವ ಭಾವನೆಯನ್ನ ಬರೆಸಿ ಸಮಸ್ಯೆಗಳು ಯಾವತ್ತೂ ಕೂಡ ಮಕ್ಕಳ ಎದುರಲ್ಲಿ ಬಹಳ ಒಂದು ಕಡಿಮೆ ಮಟ್ಟದಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದೆ. ಅಂದ್ರೆ ಸಂಬಳಕ್ಕೋಸ್ಕರ ದುಡಿಯುವಂತ ವ್ಯಕ್ತಿನೋ ಅಥವಾ ಏನ್ ಶಿಕ್ಷಕರು ಹಾಗೆ ಇಷ್ಟೇ ಒಂದು ಫೈನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಓ ಅಷ್ಟೇನ ಹೋಗಿ ತಕೊಂಡೋಗಿ ಅಲ್ಲಿ ತಂದು ಅವರ ಎದುರು ಹಾಕಿದ್ರು, ಒಂಥರ ಬೇರೆ ಬೇರೆ ರೀತಿಯ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡಿ, ಅದು ಮಕ್ಕಳ ಮನಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರೇನು ಅಂತ ಹೇಳಿ ಇವ್ರಿಗೆ ಯಾಕೆ ಗೌರವ ಕೊಡಬೇಕು ಅನ್ನುವ ಭಾವನೆ ಕೂಡ ಬರಬಹುದು. ಆದ್ರಿಂದ ಮನೆಯಲ್ಲಿ ಆ ತರದ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕು ಅಂತ ಹೇಳೋದು ನನ್ನ ಒಂದು ಅನಿಸಿಕೆ ಮೇಡಮ್.
1: ಅಲ್ಲ ಅದು ಒಳ್ಳೆ ಅನಿಸಿಕೆ ಸರ್, ಯಾಕಂದ್ರೆ ತಂದೆ ತಾಯಿಗಳೇ ಶಿಕ್ಷಕರ ಬಗ್ಗೆ ಆ ರೀತಿ ಮಾತಾಡಿದಾಗ ಮಕ್ಕಳಿಗೆ ಏನನ್ಸುತ್ತೆ ಅಂದ್ರೆ ಓ ಇಷ್ಟೇನಾ ನಮ್ಮ ತಂದೆ ತಾಯಿ ನನಗೆ ಸಪೋರ್ಟ್ ಇದ್ದಾರೆ ಎನ್ನುವಾಗ ಮಗು ಬೇಡದ ಕೆಲಸಗಳನ್ನ ತಪ್ಪುಗಳನ್ನ ಮಾಡುತ್ತೆ. ಹಾಗೆ ಶಿಕ್ಷಕರ ಬಗ್ಗೆ ತಂದೆ ತಾಯಿಗೆ ಆ ಭಾವನೆ ಅದನ್ನ ಮಗುನು ಮುಂದುವರಿಸುತ್ತೆ.
0: ಹೌದು,
1: ಅದು ಆಗಬಾರದು.
0: ಹೌದು ಮೇಡಮ್, ಇವಾಗ ಏನಾಗುತ್ತೆ ಅಂತಂದ್ರೆ ಸಂಸ್ಥೆಯಲ್ಲಿ ಇವಾಗ ಒಂದು ಅವರಿಗೆ ಮಕ್ಕಳಿಗೆ ಒಂದು ಸ್ವಚ್ಛತೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಒಂದು ಕೆಲವು ಸತಿ ಒಂದು ಅವ್ರ ಹತ್ರದಿಂದಾನೆ ಒಂದು ಚಾಕ್ಲೇಟಿನ ಒಂದು ರ್ಯಾಪರ್ ಏನಿರುತ್ತೆ ಅದನ್ನ ತೆಗಿಸೋದಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ಲಿಕ್ಕೂ ಕೂಡ ಇವತ್ತು ಶಿಕ್ಷಕ ವರ್ಗ ಹಿಂದೆ ಮುಂದೆ ನೋಡ್ಬೇಕಾಗಿದೆ. ನಾವು ಮನೆಯಲ್ಲೇ ಮಾಡಿಸೋದಿಲ್ಲ, ನೀವ್ ಯಾರು ಮಾಡಿಸ್ಲಿಕ್ಕೆ ಅಂತ ಹೇಳುವಂತ ಕೆಲವು ಕಡೆಗಳಲ್ಲಿ ಪ್ರಶ್ನೆ ಬರ್ಬೋದು. ತುಂಬಾ ಅಂದ್ರೆ ಮಕ್ಕಳನ್ನ ಒಂದ್ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಬೇಡ, ಅವರಿಗೆ ಎಲ್ಲವೂ ಕೂಡ ಈಗ ನಾವು ಬಿ ಎಡ್ ಓದ್ತಾ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಒಂದ್ ರೀತಿಯಲ್ಲಿ ಎಲ್ಲವೂ ಕೂಡ ನಮ್ಮ ಒಂದು ಬಾತ್ರೂಮ್ ಇರ್ತಕ್ಕಂಥದ್ದು ಇರ್ಬೋದು, ಬಿ ಎಡ್ ವಿದ್ಯಾರ್ಥಿಗಳನ್ನು ನಮ್ಮ ಇದನ್ನ ನಾವೇ ಒಂದ್ ರೀತಿ ಶುಚಿತ್ವ ಕಾಪಾಡಿಕೊಳ್ಬೇಕು ಅಂತ ಯಾರು ಕೆಲಸದವರು ಅಂತೇಳಿ ಅದಕ್ಕೆ ಅಂತ ಇರಲಿಲ್ಲ. ನಮಗೆ ಆ ಅರಿವು ಇರಬೇಕು ಅಂತಕ್ಕಂಥದ್ದು ಆ ಒಂದು ಆಶ್ರಮದ ಒಂದು ಸಂಸ್ಥೆಯ ಒಂದು ನಿಲುವಾಗಿತ್ತು. ಅಂದ್ರೆ ಇವತ್ತಿನ ದಿನಗಳಲ್ಲಿ ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟದನ್ನು ಒಂದು ಇದು ಮಾಡಿಸ್ಲಿಕ್ಕೆ ಕೂಡ ಸ್ವಲ್ಪ ಮೇಲೆ ಕೆಳಗೆ ನೋಡ್ಬೇಕಾದಂತ ಪರಿಸ್ಥಿತಿ ಶಿಕ್ಷಕ ವರ್ಗದಲ್ಲೂ ಕೂಡ ಇದೆ ಅಂತ ಹೇಳೋದು ನನ್ನ ಒಂದು ಭಾವನೆ.
1: ಹೌದು ಸರ್, ಯಾಕಂದ್ರೆ ಕಲಿಕೆ ಅನ್ನುವಂಥದ್ದು ಇದು ಒಂದು ರೀತಿಯ ಕಲಿಕೆ. ಸ್ವಚ್ಛ ಪರಿಸರ ಆಗ್ಲಿ ಅಥವಾ ನಮ್ಮ ಕೆಲಸಗಳಾಗ್ಲಿ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ತಿಳ್ಕೊಳ್ಳೋದೆಲ್ಲಿ ಮಕ್ಕಳು ಶಾಲೆಯಲ್ಲಿ ಮನೆಯಲ್ಲಿ ನಂತರ ಶಾಲೆಯಲ್ಲಿ. ಹಾಗಾಗಿ ಶಿಕ್ಷಕರು ಅವರೇ ಅವ್ರಿಗೆ ಹೇಳ್ಕೊಡಕ್ಕೆ ಹೆದರ್ಕೊಂಡ್ರೆ ಮತ್ತೆ ಎಲ್ಲಿ ಅವರಿಗೆ ಪಾಠವನ್ನ ಕಲಿಕೆಯನ್ನ ಹೇಗೆ ವರ್ಗಾಯಿಸೋದು?
0: ಹೌದು, ಅದೇ ಅಂದ್ರೆ ಒಂದ್ ರೀತಿ ಇವತ್ತಿನ ದಿನಮಾನಗಳಲ್ಲಿ ಪರಿಸ್ಥಿತಿ ಹಾಗೆ ಮಾಡಿಬಿಟ್ಟಿದೆ. ಅಂದ್ರೆ ಸಮಾಜವು ಕೂಡ ಸ್ವಲ್ಪ ಮಟ್ಟಿಗೆ ಶಿಕ್ಷಕರ ಕಡೆಗೆ ಒಂದು ಬೆಂಬಲವನ್ನ ಕೊಡಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ನಾನು ಒಂದು ಈ ಸಂದರ್ಭದಲ್ಲಿ ಹೇಳುವಂತ ಒಂದು ಮಾತು.

0: ಮತ್ತೊಮ್ಮೆ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮನ ಮುಂದುವರಿಸೋಣ. ಈಗ ಮಕ್ಕಳಿಗೆ ಹೊಡಿಲೇಬಾರದು, ಹೌದು, ಅವರನ್ನ ಗದರಿಸಬಾರದು, ಕಣ್ಣು ದೊಡ್ಡದಾಗಿ ಬಿಡಬಾರದು. ಈ ರೀತಿ ಅನೇಕ ರೀತಿಯ ನಿಯಮಗಳು ಬಂದಾಗ ಮಗುಗೆ ಪೇರೆಂಟ್ಸ್ಗೆ ಏನ್ ಅನ್ಸುತ್ತೆ ಅಂದ್ರೆ ಪೋಷಕರಿಗೆ, ಏ ಇವರನ್ನ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಇವ್ರನ್ನ ಟಾರ್ಗೆಟ್ ಮಾಡಬಹುದು.
1: ಖಂಡಿತವಾಗಿ
0: ಈ ರೀತಿಯ ಭಾವನೆಗಳು ಮಕ್ಕಳಲ್ಲಿ ಬೆಳೆಸಕ್ಕೆ ಪೋಷಕರು ಪ್ಲಸ್ ಸಮಾಜನೇ ಕಾರಣ ಆಗ್ಬಿಡ್ತದಲ್ವಾ?
1: ಖಂಡಿತವಾಗಿ ಮೇಡಮ್. ಏನಂದ್ರೆ ಆ ತರಗತಿಯಲ್ಲಿ ಯಾವ್ದೋ ಒಂದು ಘಟನೆ ಆಯ್ತು ಅಂತ ಇಟ್ಕೊಳ್ಳಿ, ಅದು ಎಲ್ಲೋ ಮೇಲಿನವರೆಗೆ ಹೋಯ್ತು ಅಂತ ಇಟ್ಕೊಳ್ಳಿ, ಆಮೇಲೆ ಅದು ಮಗುವಿನ ಪರವಾಗಿ ಬಂತು ಅಂತ ಹೇಳಿದಾಗ ಆ ಮಗು ತರಗತಿಯಲ್ಲಿ ಅದೊಂಥರ ಒಳ್ಳೆ ರೀತಿಯಲ್ಲ ಕೆಟ್ಟ ರೀತಿಯಲ್ಲಿ ಒಂದು ಹೀರೋ ಎಲ್ಲರಿಗೆ.
0: ಹೌದು, ಮಕ್ಕಳಲ್ಲಿ ತಪ್ಪನ್ನ ಒಪ್ಪಿಕೊಂಡು ಅದನ್ನ ತಿದ್ದುವಂತಹ ಸಾಮರ್ಥ್ಯವನ್ನ ಶಿಕ್ಷಕರು ಬೆಳೆಸ್ಬೇಕಲ್ವಾ?
1: ಹೌದು ಮೇಡಮ್, ಖಂಡಿತವಾಗಿ. ಈಗ ಹಿಂದೆ ಎಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈಗ ನಮಗೆ ಎಲ್ಲ ಒಂದು ಎರಡೇಟು ಹೊಡೆದ್ರು ಅಂತಂದ್ರು ಅಥವಾ ಗದ್ರೆಸ ನೀನೇನೋ ತಪ್ಪು ಮಾಡಿರ್ತೀಯ ಅದಕ್ಕೆ ಹೊಡೆದಿರ್ತಾರೆ, ಇನ್ನೊಂದೆರಡು ಹೊಡಿಬೇಕಿತ್ತು. ಈಗ ಕಾಲ ಹಾಗಿಲ್ಲ ಬಿಡಿ, ಅಂದ್ರೆ ಆ ಒಂದು ಕಾರಣಕ್ಕೆ ನಾವು ಈ ಮಟ್ಟದಲ್ಲಿ ನಿಂತಿದ್ದೀವಿ. ನಮ್ಮ ಶಿಕ್ಷಕರನ್ನ ಇವತ್ತಿಗೂ ನೆನಪಿಸ್ಕೊಳ್ತೀವಿ. ನಾವು ಒಂದು ನಮ್ಮ ಓದಿದ ಸಂಸ್ಥೆಗಳಿಗೆ ಹೋದಾಗ ಅವರು ಶಿಕ್ಷಕರು ನೀವೀಗ ಶಿಕ್ಷಕರಾಗಿದ್ದೀರಾ ಕುಳಿತ್ಕೊಳ್ಳಿ ಅಂತಂದ್ರು ಕೂಡ ನಾವು ಅವ್ರ ಎದುರಲ್ಲಿ ಕುಳಿತ್ಕೊಳ್ಳೋದಿಲ್ಲ ಮೇಡಮ್. ನಾವು
0: ಅದವರ ಬಗ್ಗೆ ಇರುವಂತ ಗೌರವ ಸರ್.
1: ಹೌದು ಮೇಡಮ್,
0: ಯಾಕಂದ್ರೆ
1: ಭಾವನೆ ನಮಗೆ.
0: ನಾವು ವಿದ್ಯಾರ್ಥಿಗಳಾಗಿದ್ದಾಗ ನೀವು ಹೇಳಿದ ಹಾಗೆ ಅಕಸ್ಮಾತ್ ಮನೆಯಲ್ಲಿ ಹೋಗಿ ನಮಗೆ ಇಂತಹ ಮಾಸ್ಟರ್ ಅಥವಾ ಇಂತಹ ಟೀಚರ್ ಹೊಡೆದ್ರು ಅಂತ ಹೇಳಿದ್ರೆ,
1: ಹೌದು,
0: ನೀವು ಹೇಳಿದಾಗೆ ತಕ್ಷಣ ಉತ್ತರ ಏನ್ ಗೊತ್ತಾ, ನೀನೇನೋ ಮಾಡಿದೀಯಾ, ಇಲ್ಲ ಅಂದ್ರೆ ಇನ್ನೆರಡು ಬಿಡಬೇಕಿತ್ತು.
1: ಹೌದು, ಆವಾಗ ಎಲ್ಲರೂ ಎಲ್ಲವನ್ನ ಖಂಡಿಸೋರು ಎಲ್ಲ ಒಂಥರ ಸಮಾಜ. ಈಗ ಹೊರಗಡೆಯೂ ಅಷ್ಟೇ, ಎಲ್ಲೋ ಒಂದು ಟೌನ್ ಅಲ್ಲೋ ಮಕ್ಕಳು ಒಂಥರ ಹಾಗೆ ಓಡಿಯಾಡ್ತಾ ಇದ್ದಾರೆ, ಶಾಲೆ ಮುಗಿದ ಮೇಲೂ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಏನೋ ಇದ್ ಮಾಡ್ತಾ ಇದ್ದಾರೆ ಅಂದ್ರೆ ಜನರು ಕೂಡ ಗಮನಿಸೋರು, ಮನೆಗೆ ಬಂದ್ಬಿಟ್ಟು ಹೇಳೋರು, ನಿನ್ನ ಮಗ ಮಗಳು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ. ಅವಾಗ ಪೋಷಕರು ಸ್ವಲ್ಪ ಎಚ್ಚೆತ್ಕೊಳ್ಳೋರು. ಇವತ್ತು ಅದು ಹೇಳಲಿಕ್ಕೂ ಕೂಡ ಭಯನೇ ಅವರಿಗೂ ಕೂಡ, ನಮ್ಮ ಮಕ್ಕಳು ಹಾಗೆ ಅಲ್ಲ ಅನ್ನೋದೇ ಪೋಷಕರ ವಾದ ಆಗಿರುತ್ತೆ ಬಹುತೇಕರದ್ದು.
0: ಅಂದ್ರೆ ಇಲ್ಲಿ ಏನಾಗ್ತದೆ ಪೋಷಕರಿಗೆ, ನಮ್ಮ ಈಗಿನ ಪೋಷಕರಿಗೆ, ಮನೆಯಲ್ಲಿ ಒಂದು ಎರಡು ಮಕ್ಕಳಿರ್ತಾರೆ,
1: ಹೌದು,
0: ಈಗ ಅವ್ರು ಏನ್ ಮಾಡ್ಕೊಂಡ್ಬಿಡ್ತಾರೋ

0: ಅಥವಾ ಏನಾಗುತ್ತೋ ಪರಿಣಾಮ ಅನ್ನೋ ಭಯ ಅವರನ್ನ ಕೈಕಾಲು ಕಟ್ಟಿ ಹಾಕ್ಬಿಟ್ಟಿದೆ.
1: ಹೌದು, ಅದು ಇದೆ ಮೇಡಮ್, ಹೌದು.
0: ಆದರೆ ಸಮಾಜಕ್ಕೆ ಒಳ್ಳೆಯ ಉಡುಗೆಯನ್ನು ಕೊಡಬೇಕು ಅಥವಾ ಒಳ್ಳೆ ಉಡುಗೊರೆ ಕೊಡಬೇಕು ಅಂತ ಹೇಳಿದ್ರೆ ಮೊದಲು ಮನೆಯಲ್ಲಿ ಶುರುವಾಗಬೇಕು, ಪ್ರಾರಂಭ ಆಗಬೇಕು ಅಲ್ವಾ?
1: ಖಂಡಿತ ಮೇಡಮ್, ಖಂಡಿತ.
0: ಸರ್, ಇದಕ್ಕೆ ನೀವು ಪೋಷಕರಿಗೆ ಏನು ಹೇಳಕ್ ಬಯಸ್ತೀರಾ? ಯಾಕಂದ್ರೆ ತುಂಬಾ ಜನ ರೇಡಿಯೋವನ್ನ ಕೇಳ್ತಾ ಇರ್ತಾರೆ, ಅಕಸ್ಮಾತ್ ಅವರ ತಪ್ಪಿದ್ರೆ ತಿದ್ಕೊಳ್ಳೋರು ಇರ್ತಾರೆ.
1: ಹೌದು ಹೌದು, ಅಂದ್ರೆ ಅದೇ ನಾನು ಶಿಕ್ಷಕರ ಬಗ್ಗೆ, ಈಗ ನಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ನಾನು ಈ ಮೊದಲೇ ಹೇಳಿದ ಹಾಗೆ ಮಕ್ಕಳ ಎದುರಲ್ಲಿ ಶಿಕ್ಷಕರನ್ನ ಹೇಳ್ತಕ್ಕಂಥದ್ದು ಬೇಡ. ಈಗ ಸಲಹೆಗಳನ್ನ ಎಲ್ಲರಿಂದ ತಕೊಳ್ಳೋಣ. ಶಿಕ್ಷಕರು ತಂದ ಮಾತ್ರಕ್ಕೆ ನಾವು ನಿರಂತರವಾಗಿ ಕಲಿತಿರುವಂತಹ ವ್ಯಕ್ತಿಗಳು. ಯಾವುದೋ ಒಂದು ಮಗುಗೆ ಯಾವುದೋ ಒಂದು ಭಾಗ ಅರ್ಥ ಆಗೋದಿಲ್ಲ, ಈಗ ಕನ್ನಡ ಅಂತ ಬಂದಾಗ ಪದ್ಯ ಸಾರಾಂಶ ಇರ್ಬೋದು ಅಥವಾ ಭಾವಾರ್ಥಗಳಿರ್ಬೋದು, ಲಘು ಗುರು ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳು, ಗಣಿತ ಅಂತ ಬಂದಾಗ ಅದನ್ನ ಸರ್ ಮೇಡಮ್ ಇನ್ನು ಸ್ವಲ್ಪ ಸರಳವಾಗಿ ಹೇಳ್ಬೋದಾ, ಸಂಸ್ಥೆಗೆ ಒಂದು ಬಂದು ಮಾತಾಡಿ, ಕುಳಿತು ಮಾತಾಡಿ, ಒಂದು ಶಾಂತವಾಗಿ ಮಾತಾಡಿ, ಈ ರೀತಿ ಹೇಳ್ಬೋದಾ ಹೀಗೆ, ಅಥವಾ ನಮ್ಮ ಮಕ್ಕಳಿಗೆ ತುಂಬಾ ಒಂಥರ ಸೆನ್ಸಿಟಿವ್ ಆದ್ರೆ ಸೆನ್ಸಿಟಿವ್, ಅವ್ರನ್ನ ಈ ರೀತಿ ಹ್ಯಾಂಡಲ್ ಮಾಡ್ಬೋದಾ, ಒಂಥರ ಮಗುವಿಗೂ ಒಂದು ರೀತಿಯಲ್ಲಿ ಗೊತ್ತಾಗಬಾರ್ದು ಹೀಗೆ ಬಂದು ಹೇಳಿದ್ದಾರೆ ಅಂತೇಳಿ, ಶಿಕ್ಷಕರಿಗೂ ಅದು ಒಂಥರ ಆ ಒಂದು ರೀತಿಯಲ್ಲಿ ನಮ್ಗೆ ಓ ಎಲ್ಲರ ಎದುರಲ್ಲಿ ಹೀಗೆ ಆಯ್ತು. ಶಿಕ್ಷಕರು ಅನ್ನ ಮಾತ್ರ ಖಂಡಿತವಾಗಿಯೂ ಅವರ ಮನಸ್ಸು ಯಾವತ್ತೂ ಕೂಡ ಅವರನ್ನ ಅವರು ಬದಲಿಸಿಕೊಳ್ಳಕ್ಕೆ ಅವರು ಖಂಡಿತವಾಗಿಯೂ ತಯಾರಿರ್ತಾರೆ ಅಂತ ಹೇಳ್ತಕ್ಕಂಥ ನನ್ನ ಅಭಿಪ್ರಾಯ.
0: ಹೌದು ಸರ್, ಯಾಕಂದ್ರೆ ಪೋಷಕರು ಮಕ್ಕಳ ಬೆಳವಣಿಗೆ ಆಗಬೇಕು ಅಂದ್ರೆ ಶಿಕ್ಷಕರನ್ನ ಕಂಡು ಅವ್ರ ಜೊತೆ ಮಕ್ಕಳ ಬಗ್ಗೆ ಏನ್ ವಿಷಯ ಇದೆ ಅದರ ಬಗ್ಗೆ ಕೂತು ಚರ್ಚೆಯನ್ನ ಮಾಡಿ ಮಗುವನ್ನ ಸರಿಯಾದ ದಾರಿಗೆ ತರಬಹುದು.
1: ಹೌದು ಮೇಡಮ್, ಖಂಡಿತವಾಗಿ ಕೂಡ.
0: ಆದ್ರೆ ಪೋಷಕರು ಅದಕ್ಕೆ ಮನಸ್ಸು ಮಾಡ್ಬೇಕಷ್ಟೇ.
1: ಖಂಡಿತವಾಗಿ ಮನಸ್ಸು ಮಾಡಬೇಕು ಪೋಷಕರು, ಯಾಕಂದ್ರೆ ಇವತ್ತು ಆಗ್ತಾ ಇರತಕ್ಕಂತ ಪರಿಸ್ಥಿತಿಗಳು, ಮುಂದೆ ಒಂದು ದಿನ ಶಿಕ್ಷಕರೆಲ್ಲರೂ ಭಯಪಟ್ರೆ ನಮ್ಮ ಮಕ್ಕಳು, ಸಮಾಜ ಯಾವ ಪರಿಸ್ಥಿತಿಗೆ ಹೋಗ್ಬೋದು ಅನ್ನೋದನ್ನ ಪೋಷಕರವ್ರಿಗೆ ಕೂಡ ಯೋಚನೆ ಮಾಡ್ಬೇಕಾಗಿದೆ. ಈಗ ಒಂದು ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದಿಷ್ಟು ಒಬ್ಬ ಸಮಸ್ಯೆ ಆಗ್ಬೋದು, ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಂದಿಷ್ಟು ಸಮಸ್ಯೆ ಆಗ್ಬೋದು. ಶಿಕ್ಷಕರೇ ಮಕ್ಕಳನ್ನ ತಿದ್ದೋದನ್ನ ಹೇಳೋದನ್ನ ಬಿಟ್ಬಿಟ್ರೆ ಮುಂದೆ ಎಷ್ಟು ತಲೆಮಾರುಗಳು ಅದನ್ನ
0: ಇಡೀ ಸಮಾಜ ನಿರ್ಮಾಣನೇ ಶಿಕ್ಷಕರು.
1: ಹೌದು ಮೇಡಮ್, ಹೌದು.
0: ಅಲ್ಲಿ ಇಡೀ ಸಮಾಜನೇ ಹೀಗೆ ಆಗ್ಬಿಟ್ರೆ ಮತ್ತೆ
1: ಹೌದು,
0: ಯಾರ ಹತ್ರ
1: ಯಾವ
0: ಎಲ್ಲಿ
1: ಮಟ್ಟಕ್ಕೆ
0: ತಿದ್ದೋದು
1: ಎಲ್ಲಿ ತಿದ್ದೋದು ಅಂತಕ್ಕಂಥದ್ದನ್ನ ಎಲ್ಲೋ ಒಂಥರ ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಅಂತ ನಾನು ಹೇಳೋದು ಮೇಡಮ್.
0: ನಿಜವಾಗಿ ಇದೊಂದು ಗಂಭೀರವಾದ ಸಮಸ್ಯೆನೇ ಇತ್ತೀಚೆಗೆ ಅಲ್ಲ.
1: ಇತ್ತೀಚೆಗೆ ಈಗ ಒಂದು ಅದರಲ್ಲೂ ವಿಶೇಷವಾಗಿ ಕೊರೋನಾ ಲಾಕ್ಡೌನ್ ಆದ ನಂತರದಲ್ಲಿ ಮಕ್ಕಳು ಯಾವಾಗ ಮನೆಯಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಹೊರಟ್ರು, ಅಲ್ಲಿಂದ ನಂತರ ಅದೊಂದು ಸ್ವಲ್ಪ ಸಂಸ್ಥೆಯ ಕಡೆಗಿನ ಲಯ ತಾಳ ದಿಕ್ಕುಗಳು ಸ್ವಲ್ಪ ಮಟ್ಟಿಗೆ ತಪ್ಪಿಬಿಟ್ಟಿದೆ ಏನೋ ಅಂತ ಅನಿಸ್ಲಿಕ್ಕೆ ಶುರುವಾಯ್ತು.
0: ಸರ್, ಈಗ ನೀವು ಹೇಳಿದ್ರಲ್ಲ, ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ತನಕ ನೀವು ಪಾಠವನ್ನು ಮಾಡ್ತಾ ಇದ್ದೀರಾ ಸರ್?
1: ನಾನು 4ನೇ ತರಗತಿಯಿಂದ 9ನೇ ತರಗತಿಯ ತನಕ ಬೋಧನೆಯನ್ನ ಮಾಡ್ತಾ ಇದ್ದೇನೆ ಮೇಡಮ್.
0: ಸರ್, ಈಗ ನೀವು 4ನೇ ತರಗತಿಯಿಂದ 9 ಅಂತ ಹೇಳಿದ್ರಿ, 4ರಿಂದ 7ನೇ ತರಗತಿಯವರೆಗೆ ಒಂದು ರೀತಿಯ ಪಠ್ಯಕ್ರಮ ಇರುತ್ತೆ,
1: ಹೌದು ಮೇಡಮ್.
0: 8ರಿಂದ 10 ತನಕ ಒಂದು ರೀತಿಯ ಪಠ್ಯಕ್ರಮ ಇರುತ್ತೆ,
1: ಹೌದು.
0: ನೀವು ಹೇಗೆ ಇದೆರಡನ್ನ ನಿಭಾಯಿಸ್ತೀರಾ?
1: ಈಗ ಚಿಕ್ಕ ಮಕ್ಕಳಿಗೆ ನಾವು ಬೋಧನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಜಾಸ್ತಿ ಆದಂತ ವಿವರಣೆಗಳು ಅಂತದನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಕಥೆಯ ರೂಪದಲ್ಲಿ ಅಥವಾ ಒಂದು ಪದ್ಯಗಳಿದ್ರೆ ಒಂದು ಕವನ ವಾಚನದ ಶೈಲಿಯಲ್ಲಿ, ಅಥವಾ ಕೆಲವೊಂದು ನಮ್ಗೆ ಒಂದು ತಿಳಿದಿರತಕ್ಕಂತಹ ಒಂದು ರಾಗದಲ್ಲಿ, ಈ ರೀತಿಯಲ್ಲೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಅವರಿಗೆ ಒಂಥರ ಆಸಕ್ತಿ ಬರೆಸುವ ಹಾಗೆ ಮಾಡ್ತಾ ಹೋಗ್ತೀವಿ. ಹೈಸ್ಕೂಲ್ ಒಂದು 8ನೇ ತರಗತಿಯಿಂದ ಸ್ವಲ್ಪ ಬೋಧನೆ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ, ಅದು ಈ ಮಟ್ಟದಲ್ಲಿ ಇರೋದಿಲ್ಲ ಮೇಡಮ್. ಅದು
0: ಸರಿ, ಇಲ್ಲಿ ಒಂದು ಸಣ್ಣ ಕೆಲವರು ಹೇಳೋದು ಕೇಳಿದ್ದೀನಿ, ಹಾಗಾಗಿ ನಿಮ್ಮ ಹತ್ರ ಆ ಪ್ರಶ್ನೆಗೆ ಉತ್ತರ ಸಿಗ್ಬಹುದಾ ಅಂತ ಕೇಳ್ತಾ ಇದ್ದೀನಿ. ಈಗ 7ನಿಂದ ಮಕ್ಕಳು 8ಗೆ ಹೋಗ್ತಾರೆ, ಈ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಪುಸ್ತಕದ ಪ್ರಮಾಣವೂ ಕಡಿಮೆ ಇರುತ್ತೆ, ಪಾಠದ ಪ್ರಮಾಣವೂ ಕಡಿಮೆ ಇರುತ್ತೆ, ಓದುವ ರೀತಿಯು ಅಷ್ಟೊಂದು ವಿಸ್ತಾರವಾಗಿ ಇರಲ್ಲ.
1: ಹೌದು ಮೇಡಮ್.
0: ಆ ಮಗು 8ಗೆ ಬಂದಾಗ ಅದು ಹೇಗೆ ಹೊಂದ್ಕೊಳ್ಳುತ್ತೆ? ಯಾಕಂದ್ರೆ ಕೆಲವು ಸಲ ಹೇಳ್ತಾರೆ ಅವರಿಗೆ 7ನಲ್ಲಿ ಸರಿಯಾಗಿ ಅವ್ರು ಓದ್ಕೊಳ್ಳಿಲ್ಲ ಅಂತ ಹೇಳ್ತಾರೆ.
1: ಅದು ಇಲ್ಲ ಮೇಡಮ್.
0: ಅಲ್ಲ, ಯಾಕೆ ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಬೇರೆ ಬೇರೆ ಪಾಠ ಮಾಡೋರಿಗೆ ಅದು ಅನ್ವಯ ಆಗ್ತದೆ, ಆದ್ರೆ ನೀವು ಅಲ್ಲಿ ಪಾಠ ಮಾಡ್ತಿರೋದ್ರಿಂದ ನಿಮಗೆ ಆ ಸಮಸ್ಯೆ ಅದಕ್ಕೆ ಉತ್ತರ ಎರಡೂ ಗೊತ್ತಿರ್ತದೆ ಅಂತ.
1: ಅಂದ್ರೆ ಇಲ್ಲಿ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಬಹುಶಃ ಒಬ್ರು ಶಿಕ್ಷಕರಿಂದ ಇನ್ನೊಬ್ರು ಶಿಕ್ಷಕರು ಬೋಧನೆ ಮಾಡ್ಲಿಕ್ಕೆ ಆಗುವಾಗ ಮೆಥಡ್ ಅಂತಕ್ಕಂಥದ್ದು ಸ್ವಲ್ಪ ವಿಭಿನ್ನವಾಗಿರ್ಬೋದು. ಈಗ ಕಂಟಿನ್ಯೂಟಿ, ಈಗ 4ರಿಂದ 9ನೇ ತರಗತಿವರೆಗೆ ಒಂದು ಭಾಷೆಯನ್ನ ಇರ್ಬೋದು ಅಥವಾ ಯಾವುದೇ ಒಂದು ವಿಷಯವನ್ನ ಒಬ್ಬ

0: ಶಿಕ್ಷಕರು ನಿರಂತರವಾಗಿ ಬೋಧನೆ ಮಾಡಿದ್ರೆ ಅವರಿಗೆ ಆ ಮಗುವಿನ ಒಂದು ಎ ಟು ಝೆಡ್ ಎಲ್ಲ ವಿವರಗಳು ಗೊತ್ತಿರ್ತವೆ ಯಾವ ರೀತಿಯಲ್ಲಿ. ಸ್ವಲ್ಪ ಬೇರೆ ಶಿಕ್ಷಕರು ಕಲಿಸುವಾಗ ಆ ಮೆಥಡ್ಗೆ ಹೊಂದಿಕೊಳ್ಳಿಕ್ಕೆ ಒಂದು ಕನಿಷ್ಠ ಒಂದು 4-5 ತಿಂಗಳಾದ್ರೂ ಬೇಕಾಗುತ್ತೆ ಮೇಡಮ್.
1: ನೀವು ಹೇಳುವಂಥದ್ದು ಸರಿಯಾಗಿದೆ ಸರ್. ಹಾಗಾದರೆ ಒಂದು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಒಬ್ಬರೇ ಆ ಪಾಠವನ್ನು ಮಾಡಿದ್ರೆ ಮಕ್ಕಳು ಬಹಳ ಬೇಗ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತೀರಾ?
0: ಖಂಡಿತ ಖಂಡಿತವಾಗಿ ಮೇಡಮ್, ಖಂಡಿತವಾಗಿ.
1: ಆದರೆ ಇನ್ನೊಂದು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರೀಗ ವಿಭಿನ್ನವಾಗಿರುತ್ತೆ ಒಬ್ಬರಿಂದ ಒಬ್ಬರಿಗೆ ಪಾಠ ಮಾಡೋ ರೀತಿ ಅಂತ. ಆ ಪಾಠ ಮಾಡೋ ರೀತಿ ಇದ್ದಾಗ ನೀವು ಹೇಳಿದ್ರೆ ಒಂದು 4-5 ತಿಂಗಳು ಬೇಕಾಗುತ್ತೆ ಅಂತ ಅಲ್ವಾ?
0: ಹೌದು ಮೇಡಮ್.
1: ಆಗ ಆ 4-5 ತಿಂಗಳು ನಾವು ಹೆಚ್ಚಿನ ಶ್ರಮ ವಹಿಸಿ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಚೆನ್ನಾಗಿ ಕಲಿತಾರಲ್ವ 10th ಬರೋತ್ತಿಗೆ?
0: ಅಲ್ಲ ಖಂಡಿತವಾಗಿ ಕಲಿತಾರೆ, ಆದ್ರೆ ಏನು ಅಂತ ಹೇಳಿದ್ರೆ ಪೋಷಕ ವರ್ಗದಲ್ಲಿ ಮತ್ತೆ ಎಲ್ಲರಲ್ಲೂ ಒಂದ್ ಸ್ವಲ್ಪ ಸಂಯಮ ಬೇಕಾಗುತ್ತೆ. ಒಂದೇ ಸಲ ಮೊದಲ ಒಂದು ಕಿರು ಪರೀಕ್ಷೆ ಬಂತು ಅಂತ ಹೇಳಿದಾಗ ಔಟ್ ಆಫ್ ಔಟ್ ಬರ್ಬೇಕು, 7ನೇ ತರಗತಿಯಲ್ಲಿ ಪೂರ್ಣ ಅಂಕಗಳಿತ್ತು, ಹೈಸ್ಕೂಲಿಗೆ ಬಂದಾಗ ಇರ್ಲಿಲ್ಲ, ಯಾಕೆ ಹೀಗೆ, ಈ ತರದ ಒಂದು ವೇಗದ ಜಗತ್ತಿನ ಜೊತೆಯಲ್ಲಿ ವೇಗವಾಗಿ ಓಡುವಂತ ಕೆಲಸ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಎಲ್ಲೋ ಮಗುಗೂ ಸಮಯ ಬೇಕು, ಪರಿಸರ ಇರ್ಬೋದು, ಗೆಳೆಯರಿರ್ಬೋದು, ಅಧ್ಯಾಪಕರಿರ್ಬೋದು, ಸಮಯ ಬೇಕು ಮಗುವಿಗೂ ಕೂಡ. ಹಾಗಾಗಿ ಸಮಯ ತಕ್ಕೊಂಡು ಕಲಿಯಿತು. ಒಂದೇ ಸಲ ಆತುರ ಯಾವಾಗ ನೀವು ಮಗುವಿನಲ್ಲಿ ಒಂದು ರೀತಿಯಲ್ಲಿ ಆತುರವನ್ನ ಈಗ್ಲೇ ಕಲಿಬೇಕು, ಬೇಗ ಆಗ್ಬೇಕು ಅಂತ, ಆವಾಗ ಮಗುಗೆ ಅವ್ರಿಗೆ ಒಂದ್ ರೀತಿ ತನ್ನೊಳಗೆ ಸಂಶಯ ಇದ್ರು, ನನಗಿದು ಮಾಡ್ಲಿಕ್ಕೆ ಆಗಬಹುದಾ ಇಲ್ವಾ ಅಂತ ಹೇಳ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಸ್ವಲ್ಪ ಓಕೆ, ಒಂದು ಮೊದಲ ಕಿರು ಪರೀಕ್ಷೆಯಲ್ಲಿ ಒಂದ್ ಸ್ವಲ್ಪ ಅಂಕ ಬಂತ, ನಿನ್ನಲ್ಲಿ ಇನ್ನೂ ಆಗುತ್ತೆ, 2ನೇ ಕಿರು ಪರೀಕ್ಷೆಗಾಗ 1-2 ಅಂಕ ಸ್ವಲ್ಪ ಜಾಸ್ತಿ ಬಂತ, ನೋಡು ಆಗಕ್ಕಿಂತ ಇವಾಗ ನೀನ್ ಸ್ವಲ್ಪ ಚೆನ್ನಾಗಿ ತೆಗ್ದಿದ್ಯಾ. ಹೀಗೆ ಸ್ವಲ್ಪ ನಾವು ಪ್ರೋತ್ಸಾಹ ಮಾಡ್ತಾ ಬಂದಾಗ ಆ 8ನೇ ತರಗತಿಯಲ್ಲಿ ಹೇಗೂ ಈಗ ಒತ್ತಡ ರಹಿತ ಶಿಕ್ಷಣವನ್ನು ಕೊಡಬೇಕು ಅಂತ ಎಲ್ಲರೂ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು 8ನೇ ತರಗತಿ ಮುಗಿಯುವಷ್ಟರಲ್ಲಿ ಮಗು ಒಂದು ಹತ್ರ ಒಂದು 70%-80% ಸರಿ ದಾರಿ ಹತ್ರಕ್ಕೆ ಬರುತ್ತೆ ಅಂತ ಹೇಳ್ಬೋದು.
1: ಈಗ ಶಿಕ್ಷಣ ಇಲಾಖೆ ಒತ್ತಡ ರಹಿತ ಪಠ್ಯಕ್ರಮ ಅಥವಾ ಒತ್ತಡ ರಹಿತ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿದೆ ಅಲ್ವಾ? ಆದ್ರೆ ಮನೆಯಲ್ಲಿ ಪೋಷಕರು ನೀವು ಹೇಳಿದಾಗೆ ಇಷ್ಟೇ ತೆಗಿಬೇಕು, ಫಸ್ಟ್ ಅಲ್ಲಿ ಇಷ್ಟೇ ಬರಬೇಕು, ಈ ಒತ್ತಡವನ್ನ ಹಾಕಿದಾಗ ಮಗುವಿನ ಮನಸ್ಸು ತುಂಬಾ ಕಸಿವಿಸಿ ಆಗುತ್ತೆ, ಜೊತೆಗೆ ಶಿಕ್ಷಕರಿಗೂ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಕೆಲವು ಮಕ್ಕಳು ಮನಸ್ಸು ಬಿಚ್ಚಿ ಹೇಳ್ಕೊಳ್ತಾರೆ, ಕೆಲವು ಮಕ್ಕಳು ಹೇಳ್ಕೊಳ್ಳೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಪೋಷಕರು ಮತ್ತೆ ಶಿಕ್ಷಕರ ನಡುವೆ ಸ್ವಲ್ಪ ಘರ್ಷಣೆ ಆಗ್ತದ?
0: 5 ಬೆರಳುಗಳು ಇರ್ತವೆ, 5 ಬೆರಳುಗಳು ಒಂದೇ ತರ ಇರ್ತವ?
1: ಇಲ್ಲ ಇಲ್ಲ
0: ಇಲ್ಲ. ಹಾಗಾಗಿ ಒಬ್ಬೊಬ್ಬರ ಪ್ರತಿಭೆ ಒಂದೊಂದು ರೀತಿ, ಕೆಲವರು ಕ್ರೀಡೆಯಲ್ಲಿ ಬಹಳ ಹುಷಾರಿರ್ತಾರೆ, ಬಹಳ ಹುಷಾರಿರ್ತಾರೆ, ಕೆಲವರು ಪಾಠದಲ್ಲಿ ಬಹಳ ಹುಷಾರಿರ್ತಾರೆ.
1: ಹೌದು, ಅವ್ರಿಗೆ ಶಾಲೆಯಲ್ಲೇ ಕೇಳಿದ್ರೆ ಸಾಕು, ಮನೆಯ ಪಾಠ ಅವಶ್ಯಕತೆ ನಿಜವಾಗಿ ಇರೋದಿಲ್ಲ ಮಕ್ಕಳಿಗೆ ಅಲ್ವಾ?
0: ಹೌದು ಮೇಡಮ್, ಹೌದು ಖಂಡಿತವಾಗಿ.
2: ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರ ಮಾತುಗಳು ಇನ್ನೂ ಇದೆ, ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಪ್ರೀತಿಯ ಶಿಕ್ಷಕರು ಕಲಿಸು ಗುರುವೇ ಕಲಿಸು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 8762349163 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.
3: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
2: ಇದುವರೆಗೆ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
3: ಹಸಿ ಮಣ್ಣು ಬೇಕು ಮಡಿಕೆಗೆ.
2: ಇದುವರೆಗೆ ಕೊಡಗಿನ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರೊಂದಿಗಿನ ಸಂದರ್ಶನ ಆಲಿಸಿದಿರಿ.
3: ಹದವಾದ ಮನಸ್ಸು ಕಲಿಕೆಗೆ.
2: ಪ್ರಸ್ತುತಿ HJ ವಿಶಾಲಾಕ್ಷಿ.
3: ಅಕ್ಷರ

0: ಪರಿಕಲ್ಪನೆ ಮತ್ತು ನಿರ್ಮಾಣ ಪಿಎಂ ಜಗದೀಶ್.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು ಗುರುವೇ.
1: ನಾನು ಕಲಿಯಬೇಕು, ಜ್ಞಾನವಾ ಸಂಪಾದಿಸ

0: ಶರಣು
1: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:40:45. ಇದೀಗ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎರಡು ನಕ್ಷತ್ರಗಳು ಚಿತ್ರಕ್ಕಾಗಿ ಮಾಸ್ಟರ್ ಲೋಹಿತ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಚಿ ಉದಯಶಂಕರ್.

0: आकाशवाणी एट 90।
1: ನೆನಪು ನಿನಾದ

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಜ್ವಾಲಾಮುಖಿ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಎಂ ರಂಗರಾವ್, ಸಾಹಿತ್ಯ ಚೇ ಉದಯಶಂಕರ್.

ಏಟೋ ಎದಿರೇಟೋ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಸತ್ಯಂ, ಸಾಹಿತ್ಯ ದೊಡ್ಡರಂಗೇಗೌಡ.

ಕಾರ್ಯಕ್ರಮದ ಕೊನೆಯಲ್ಲಿ ಗಾಳಿ ಮತ್ತು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ ಶಂಕರ್.

0: ಇದುವರೆಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
4: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹಿಂಗಾಗತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:02:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
7: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.

0: ಯುವವಾಣಿಯ ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ.
1: ಪ್ರಸಿದ್ಧ ಗಾಯಕನ ಸಂದರ್ಶನ ನಿಮಗಾಗಿ ಗಾನಲಹರಿಯಲ್ಲಿ.
0: ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಗತ. ಭಾಗವಹಿಸುತ್ತಿದ್ದಾರೆ ಕರ್ನಾಟಕದ ಖ್ಯಾತ ಹಿಂದೂಸ್ತಾನಿ ಹಾಗೂ ಸುಗಮ ಸಂಗೀತದ ಪ್ರತಿಭೆ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ.
1: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಗಾಯಕ ನಿತಿನ್ ರಾಜರಾಮ್ ಶಾಸ್ತ್ರಿಯವರೊಂದಿಗಿನ ಸಂದರ್ಶನ, ಬನ್ನಿ ಮುಂದುವರೆದ ಭಾಗವನ್ನ ಆಲಿಸೋಣ. ಹಿಂದಿಗೂ ಇಂದಿಗೂ ಬಹಳ ವ್ಯತ್ಯಾಸ ಇದೆ ಸಂಗೀತದ ಆಲಿಕೆ ಗ್ರಹಿಕೆಯಲ್ಲಿ. ಇಂತಹ ಸಂದರ್ಭದಲ್ಲಿ ಯುವ ಗಾಯಕನಾಗಿ ನಿಮ್ಮ ಮನಸ್ಸಿಗೆ ಬಂದಂಥದ್ದು ಯಾವುದು ಸಂಗತಿಗಳು?
2: ಸಂಗತಿಗಳು ಅಂತಂದ್ರೆ,
1: ಯಾಕೆ ಅಂದ್ರೆ ಮನುಷ್ಯನ ಮನಸ್ಥಿತಿಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಕೆಲವೊಂದು ದೀರ್ಘಕಾಲದ ಚಿಂತನೆಗಳಿರಬಹುದು, ಯೋಚನೆಗಳು, ಆಲೋಚನೆಗಳು ಎಲ್ಲವೂ ಕೂಡ ಇರುತ್ತೆ. ಪ್ರತಿ ಕ್ಷಣನೂ ನಾನು ಒಳ್ಳೆಯವನಾಗಬೇಕು, ಒಳ್ಳೆಯವಳಾಗಬೇಕು ಅಂತ ಯುವ ಸಮೂಹದಲ್ಲಿ ನಡೀತಾ ಇರುತ್ತೆ ಮನಸ್ಸಿನಲ್ಲಿ ವಾಗ್ಯುದ್ಧ ಅಲ್ವಾ? ಅದಕ್ಕೆ ಅವರು ಒಂದು ಅವಕಾಶವನ್ನು ಕಾಯ್ತಾ ಇರ್ತಾರೆ, ನಾನು ಹೇಗೆ ಮುಂದೆ ಸಾಗಬೇಕು, ಒಬ್ಬ ಸತ್ ಪ್ರಜೆಯಾಗಿ ನಾನು ಕಾಣಿಸ್ಕೋಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದಾಗ ಮನಸ್ಸು ಬಹಳ ಗೊಂದಲಕ್ಕೆ ಒಳಗಾಗುತ್ತೆ. ಆ ಗೊಂದಲ ನಿವಾರಣೆಯಲ್ಲೇ ಎಷ್ಟೋ ನಮ್ಮನ್ನ ಅಗಲುತ್ತಾರೆ ಅಲ್ವಾ? ಅದಕ್ಕೆ ಸರಿಯುತ್ತರವನ್ನ ಕೊಡೋದಿಕ್ಕೆ ಸಾಮರ್ಥ್ಯವಿಲ್ಲದೆ ವಿಫಲತೆಯನ್ನ ಕಾಣ್ತಾನೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಗಾಯಕನ ಜವಾಬ್ದಾರಿ ಏನು? ನೊಂದ ಮನಸ್ಸಿಗೆ ಸಾಂತ್ವನ ನೀಡುವಂತಹ ಗುಣವನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ?
2: ಏನಿಲ್ಲ, ಪ್ರತಿಯೊಂದು ಜನರೇಷನ್

0: ಅಕ್ಕ ಖುಷಿಯಾಗಿರ್ತಾನೆ.
1: ಏನಿಲ್ಲ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನು ನೀವು ಅಂದಂಗೆ ಚೇಂಜ್ ಆಗ್ತಾನೆ ಇರುತ್ತೆ. ಬಿಕಾಸ್ ಇಂಗ್ಲೀಷಲ್ಲಿ ಒಂದು ಮಾತಾಡ್ತಾರೆ, ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ. ಹಂಗಾಗಿ ಸಿ, ನಮ್ಮ ಜನರೇಷನ್ದೇ ನಾವೆಲ್ಲಾನು ಹಾಡಬೇಕು ಅಂತಾನು ಏನಿಲ್ಲ. ಹಾಗಂತ ನಮ್ಮ ನೆಕ್ಸ್ಟ್ ಜನರೇಷನ್ಸ್ನ ನಾವು ಸ್ಯಾಟಿಸ್ಫೈ ಮಾಡಲೇಬಾರ್ದು ಅನ್ನೋ ರಿಜಿಡಿಟಿಲೂ ನಾವು ಇರಬಾರ್ದು. ಅವ್ರಿಗೆ ಯಾವ್ದು ಬೇಕಾಗತ್ತೋ ಹೊಸದಾಗೆ. ಅಗೇನ್ ಇಲ್ಲಿ ನಾವು ಏನು ಹೊಸದಾಗಿ ಕಲಿತೀವಲ್ಲ ಗುರುಮುಖೇನ ಅಲ್ದೇರ, ಯಾಕಂದ್ರೆ ಹೆಡ್ಫೋನ್ಸ್ ಹಾಕೊಂಡು ಇದೆಲ್ಲ ಮಾಡ್ಕೊಂಡು, ಯಾಕಂದ್ರೆ ಟೆಕ್ನಾಲಜಿ ಕೂಡ ಅಷ್ಟೇ ಅಡ್ವಾನ್ಸ್ ಆಗಿದೆ. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರೆಂಡ್ಸ್ಗಳು ಬದಲಿ ಆಗ್ತಿರ್ತಾರೆ. ಆ ಟ್ರೆಂಡಿಗೆ ತಕ್ಕನಂಗೆ ಗೋ ವಿತ್ ದ ಫ್ಲೋ ಅನ್ನೋ ಮನೋಭಾವನೆ ನಾವು ಸಾಕ್ತಿರ್ಬೇಕು. ಹಂಗೆ ನಾವು ಸಾಕ್ತಾ ಹೋಯ್ತು ಅಂತಂದ್ರೆ ನೊಂದ್ಕೊಳ್ಳೋ ಪರಿಸ್ಥಿತಿಗಳೇ ಬರಲ್ಲ.

0: ಈಗ ನಾವೆಷ್ಟೋ ಘಟನೆಗಳನ್ನು ಪತ್ರಿಕೆಗಳಲ್ಲಿ ಓದ್ತೀವಿ. ಒಬ್ಬನಿಗೆ ಶಸ್ತ್ರಚಿಕಿತ್ಸೆ ಆಗ್ತಾ ಇರುತ್ತೆ ಐ ಸಿ ಯುನಲ್ಲಿ ಇದ್ದಾಗ, ಅವನು ಆ ಒಂದು ಕ್ಷಣವನ್ನು ಗೆಲ್ಲೋದಕ್ಕೆ ಸಂಗೀತದ ಮೊರೆಯನ್ನು ಹೋಗ್ತಾನಂತೆ.
1: ಹೌದು,
0: ಒಂದು ಹಾಡನ್ನು ಹಾಕಿದಾಗ ಒಂದು ಅಳುತ್ತಾ ಇರತಕ್ಕಂಥ ಮಗು ಅಳುವನ್ನು ನಿಲ್ಲಿಸಿ ನಗ್ತಾ ಇರಬಹುದು. ಆ ಒಬ್ಬ ರೋಗಿ ಆ ಶಸ್ತ್ರಚಿಕಿತ್ಸೆಯ ಸಮಯವನ್ನು ಮರೆತು ಸಂಗೀತವನ್ನು ಆಲಿಸುತ್ತಾ ಆಲಿಸುತ್ತಾ ಅವನು ಆ ಕ್ಷಣವನ್ನು ಗೆಲ್ತಾನೆ. ಉದಾಹರಣೆ ಅಷ್ಟೆ. ಈ ಉದಾಹರಣೆಯಲ್ಲಿ ಹೇಳೋದಾದರೆ ಗಾಯಕ ಅಥವಾ ಗಾಯಕಿ ಒಟ್ಟಾರೆ ಗಾಯನ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ, ರಾಗಗಳ ಒಂದು ಸಹಕಾರವೂ ಕೂಡ ಇರುತ್ತಾ, ಗಾಯಕನ ಮನಸ್ಸು ಕೂಡ ಇರುತ್ತಾ, ಏನು ಅಲ್ಲಿ ಏನೋ ಒಂದು ಶಕ್ತಿ ಕೆಲಸವನ್ನು ಮಾಡುತ್ತೆ, ಯಶಸ್ಸನ್ನು ಕಾಣುತ್ತೆ.
1: ಹೌದು,
0: ಏನಿರಬಹುದು ಅದು?
1: ಏಕೆಂದರೆ ಡಿ ವಿ ಜಿ ಅವರು ಈ ಸಂದರ್ಭದಲ್ಲಿ ಒಂದು ಮಂಕುತಿಮ್ಮನ ಕಗ್ಗದ್ದು ನೆನಪಾಗತ್ತೆ ನನಗೆ. ಸ್ವರರಾಗ ಗೀತಿಗಳು ನಾಟ್ಯಾಭಿನೀತಿಗಳು ಕರೆದೇಳಿಸುವವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ ಅಂತ ಹೇಳ್ತಾರೆ.
0: ಅದರ ವಿವರಣೆಯನ್ನು ಕೊಟ್ಬಿಡಿ.
1: ಯಾಕೆಂದರೆ ಸ್ವರ ರಾಗ ಒಂದಿಷ್ಟು ಗೀತೆಗಳು ಮತ್ತೆ ನಾಟ್ಯಗಳು ನೃತ್ಯಗಳು ಮತ್ತೆ ಭಾವಾಭಿನಯ ಇವೆಲ್ಲ ಯಾವ ಒಂದು ರೋಲ್ನ ಪ್ಲೇ ಮಾಡುತ್ತೆ ಅಂತಂದರೆ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಸುಪ್ತವಾಗಿರ್ತಕ್ಕಂತಹ ಒಂದಿಷ್ಟು ಭಾವನೆಗಳನ್ನ ಎದ್ದೇಳಿಸ್ತವಂತೆ. ಆಮೇಲೆ ಅದರಲ್ಲಿ ಏನು ಇರುತ್ತೆ ಅಂತಂದರೆ ವಿಧ ವಿಧವಾದ ಭಾವನೆಗಳು ಮತ್ತೆ ಹುದುಗಿರುವಂತಹ ಒಂದಿಷ್ಟು ಸ್ವಭಾವಗಳು,
0: ಅಂತರಂಗದ ಭಾವನೆಗಳು.
1: ಅಂತರಂಗದ ಭಾವನೆಗಳು ಕರೆಕ್ಟ್. ಹೆಂಗೆ ಹೆಕ್ಕಿ ಈಚೆ ತೆಗೀತಾವೆ ಅಂತಂದ್ರೆ ಸೃಷ್ಟಿಕರ್ತನಿಗೆ ಸವಾಲು ಹಾಕ್ತಾವಂತೆ. ಸೃಷ್ಟಿ ಮಾಡಿದವ್ ನೀನೇನ ನೋಡಪ್ಪ ಇಲ್ಲಿ ಅಂತ. ಇಲ್ಲ ಹಂಗೆ ಈ ಕಗ್ಗ ಹೇಳೋ ರೀತಿನಲ್ಲಿ ಒಟ್ಟಾರೆ ಕಲೆ ಬಗ್ಗೆ ಹೇಳೋದಾದ್ರೆ ಒಂದು ಧೀಶಕ್ತಿ ಅಡಗಿದೆ, ಸುಪ್ರೀಂ ಪವರ್. ಏಕೆಂದ್ರೆ ಸಂಗೀತ ಸಾಹಿತ್ಯ ನೃತ್ಯ ಒಟ್ಟಾರೆ ಕಲಾಕ್ಷೇತ್ರ ಹೇಳೋದಾದ್ರೆ ನನ್ನ ಪ್ರಕಾರ ಅದು ದೈವಿಕ.

0: ನೀವು ಅಂದಂಗೆ ಒಬ್ಬ ರೋಗಿಗಾಗಿರ್ಬೋದು ಅಥವಾ ಒಂದು ಮಗುವಿಗಾಗಿರ್ಬೋದು ಅಥವಾ ನೊಂದು ಮನಸ್ಸುಗಳಿಗೆ, ಯಾಕೆಂದರೆ ಪ್ರತಿಯೊಂದು ಆಸ್ಪತ್ರೆನಲ್ಲೂ ಈಗ ಮ್ಯೂಸಿಕ್ ಥೆರಪಿ ವಿಂಗ್ ಅಂತಾನೆ ಒಂದು ಇರೋದು, ಎಲ್ರಿಗೂ ಗೊತ್ತಿರೋಂಥ ಒಂದು ವಿಷಯ. ಅಲ್ಲಿ ಒಂದಿಷ್ಟು ನುರಿತ ಸಂಗೀತ ತಜ್ಞರು, ಒಂದಿಷ್ಟು ಮ್ಯೂಸಿಕಾಲಜಿಸ್ಟು, ಯಾವ್ಯಾವ ರಾಗ ಬೇಕು ರೋಗಕ್ಕೆ ಸಂಬಂಧಪಟ್ಟಿರೋದ್ರೆ, ಯಾವ ರಾಗ ಬೇಕು ನೊಂದ ಮನಸ್ಸಿಗೆ, ಯಾವ ರಾಗ ಬೇಕು,
1: ಒಂದು ಸಂಶೋಧನೆ.
0: ಒಂದು ಸಂಶೋಧನೆ ನಡೆಸ್ತಿರ್ತಾರ ಅವರು. ಆಮೇಲಿಂದ ಅಳೋ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಒಂದು ಮಧ್ಯಮಾವತಿ ಒಂದು ರಾಗ ಇದೆ, ಅದನ್ನ ನಾವು ಕೇಳಿಸ್ತು ಅಥವಾ ಹಾಡ್ತು ಅಂತಂದ್ರೆ ಅಳೋ ಮಕ್ಕಳು ಒಂದಿಷ್ಟು ಕಾಲ ನಗುತ್ತಾ ಇರ್ಬೋದು ಅನ್ನೋದೊಂದು ಸಂಶೋಧನೆ ಬಂದಿದೆ. ಉದಾಹರಣೆಗೆ ಹೇಳಬೇಕಂತಂದ್ರೆ ಕೆ ಎಸ್ ನರಸಿಂಹಸ್ವಾಮಿಗಳ ಒಂದು ರಚನೆ, ಜನಪ್ರಿಯವಾದ ಒಂದು ರಚನೆ, ಅತ್ತಿತ್ತ ನೋಡದಿರು ಅತ್ತು

0: ಜೂ ಅಳು ಮರ್ತು ಬಿಟ್ಟು ನಗ್ತಾ ಇರ್ತವೆ. ಅಲ್ಲಿ ಇನ್ನೊಂದು ಏನು ಬರುತ್ತೋ ಅಂತಂದರೆ ಲಿರಿಕಲ್ ಎಸ್ಥೆಟಿಕ್ಸ್, ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಒಂದು ಸೌಂದರ್ಯ ಆ್ಯಂಡ್ ಪ್ರೆಸೆಂಟಬಿಲಿಟಿ ಆಲ್ಸೋ.
1: ಸಾಹಿತ್ಯದ ಸೌಂದರ್ಯ ಅನ್ನುವಂತಹ ಒಂದು ಒಳ್ಳೆಯ ಶಬ್ದವನ್ನು ಹೇಳಿದ್ರಿ. ಈ ಸೌಂದರ್ಯ ಅನ್ನೋದು ಸಂಗೀತವನ್ನು ಹೇಗೆ ಆಸ್ವಾದಿಸಬಹುದು?
0: ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೌಂದರ್ಯ ಅನ್ನೋದು ಒಂದು ರಾಗದಲ್ಲಾಗಿರ್ಬೋದು, ಅದರ ಪ್ರೆಸೆಂಟಬಿಲಿಟಿ. ಏಕೆಂತಂದರೆ ನಮ್ಮ ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ರಾಗ ರಸ ಮತ್ತು ರಾಗ ಸಮಯ ಅಂತ ಇರುತ್ತೆ. ರಾಗ ಸಮಯವನ್ನು ಕಲಿಕೆಯ ಟೈಮಲ್ಲೇ ನಿಷ್ಠೆಯಿಂದ ಹೇಳಿಸ್ಕೊಂಡು ಅಚ್ಚುಕಟ್ಟಾಗಿ ನಾವು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ನಾವು ಪರ್ಫೆಕ್ಷನ್ ಗಳಿಸ್ಕೊಳ್ಳೋದ್ರಲ್ಲಿ ಇದೆಯಲ್ಲ, ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕೇಳಿದ ಪ್ರಶ್ನೆ ಹೇಗೆ ನಾವು ಗ್ರಹಿಸ್ಕೋಬೋದು ಅಂತ, ಸೊ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ನಾವು ಕೆಲಸ ಮಾಡ್ಬೋದು.
1: ಒಟ್ಟಾರೆ ಮನುಷ್ಯನ ಜೀವನವನ್ನು ಹಸನಗೊಳಿಸೋದಿಕ್ಕೆ ಅಂತ ದೇವರು ಕೊಟ್ಟಿರುವಂತಹ ವರಗಳಲ್ಲಿ ಒಂದು ಸಂಗೀತ ಅಂತ ಹೇಳಿದ್ರೆ ತಪ್ಪಾಗಲಾರದು
0: ಹೌದು
1: ಅಲ್ವಾ? ಸಂಗೀತದಿಂದ ಆರೋಗ್ಯ ಅಂತ.
0: ಹೌದು ಹೌದು
1: ಅಷ್ಟರ ಮಟ್ಟಿಗೆ ನಿಮ್ಮ ಮಾತುಗಳು ಮನಸ್ಸಿಗೆ ಒಂದು ಸುಖವನ್ನು ಸಂತೋಷವನ್ನು ಕೊಡ್ತಾ ಇದೆ ಅಂತ ಹೇಳಬಹುದು. ಸಂಗೀತದ ಬಗ್ಗೆ ನೀವು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಭಾವನೆಗಳನ್ನು ಕಂಡಾಗ ನಾನು ಕೂಡ ಹಾಡಬೇಕು, ನಾನು ಕೂಡ ಹಾಡಿ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಮಾರ್ಗದಲ್ಲಿ ನೀವು ಮಾತುಗಳನ್ನು ಆಡಿದ್ದೀರಿ. ಇನ್ನು ನಿತಿನ್ ಅವರೇ, ನಿಮ್ಮ ಮರೆಯಲಾರದ ಕ್ಷಣ ಯಾವುದು ನಿಮ್ಮ ಜೀವನದಲ್ಲಿ?
0: ಒಂದಿಷ್ಟಿವೆ.
1: ತುಂಬ ಮರೆಯಲಾಗದ್ದು.
0: ವೀರಭದ್ರಯ್ಯ ಹಿರೇಮಠ್ ಸರ್ ಒಮ್ಮೆ ಮೈಸೂರಿನಲ್ಲಿ ಒಂದು ಕಚೇರಿ ಕೊಡ್ತಾರೆ, ನಾನು ತಾನ್ಪುರ ಸಾತ್ಗೆ ನಾನಲ್ಲಿದ್ದೆ. ಒಂದು ಹಂತದಲ್ಲಿ ಪ್ರಾರಂಭದಲ್ಲೇನೆ ಅವ್ರಿಗೆ ಒಂದಿಷ್ಟು ಧ್ವನಿ ಕೈ ಕೊಡ್ತು ಅವ್ರಿಗೆ. ಆ ಧ್ವನಿ ಕೈ ಕೊಟ್ಟಾಗೆ ಅವ್ರು ಕಂಗಾಲಾಗೋದ್ರು, ಯಾರು ಹಾಡ್ತಾರಪ್ಪ ಅಂತ. ಆ ಕ್ಷಣಕ್ಕೆ ಯಾರನ್ನ ಕಂಗಾಲಾಗೆ ಆಗ್ತಾರೆ ಸ್ವಲ್ಪ ಧ್ವನಿ ಕೈ ಕೊಟ್ಟಾಗ. ಆದರೆ ನನ್ನ ಮೇಲೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಮೈಕಲ್ಲೇನೆ ನಾನು ಹಾಡಲ್ಲ, ನನ್ನ ಶಿಷ್ಯ ನಿತಿನ್ ಹಾಡ್ತಾನೆ ಅಂತಂದ್ಬಿಟ್ರು. ನಾನು ಬರೀ ಸಾಥಿಗೆ ಅಂತ ನಾನು ಒಂದಿಷ್ಟು ಅವ್ರು ಹೇಳ್ಕೊಟ್ಟಿದ್ದು ಒಂದಿಷ್ಟು ಅವ್ರಿಗೆ ಅಸಲು ಗಾಯನ ಸಾಥ್ ಕೊಡೋಷ್ಟು ನಾನು ಪ್ರಿಪೇರ್ ಆಗಿದ್ದನ್ನೇ ಬಿಟ್ಟರೆ ಇದ್ಗಿದಂಗೆ ಹೀಗೆ ಅಂದ್ಬಿಟ್ರಲ್ಲ ಏನಪ್ಪ ಹಾಡಲಿ ನಾನು ಅಂತ ನಾನು ದೇವ್ರ ಮೇಲೆ ಭಾರ ಹಾಕಿದೆ. ಆಮೇಲಿಂದು ದೇವ್ರಿಗೆ ಬಿಟ್ಬಿಟ್ಟು ಹಾಡ್ತಾ ಹೋದೆ. ಅವರ ಕಚೇರಿ ನನ್ನದಾಯ್ತು, ಅದ್ಭುತವಾಗಾಯ್ತು. ಇನ್ನೊಂದು, ಆವಾಗ ನಿತ್ಯೋತ್ಸವದ ಒಂದು ಟೈಮಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ಹೊಸ ಪ್ರತಿಭೆಗಳನ್ನ ಪರಿಚಯಿಸೋದ್ರ ಸಲುವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಫಸ್ಟ್ ಸೀಸನ್ ಮುಗಿದಾದ್ಮೇಲೆ ನಮ್ಮೆಲ್ಲರೂ ಕಾಮನ್ ಪಬ್ಲಿಕ್ಗೆ ನಿತ್ಯೋತ್ಸವದ ಎಲ್ಲ ಗಾಯಕರನ್ನ ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು MSL ಕಡೆಯಿಂದ. ಸಿ ಎ ಶ್ರುತ್ ಸರ್ ಇದ್ರು, ರಾಜಾನ ಸ್ವಾಮಿ ಸರ್ ಇದ್ರು, ಶಿವಮೊಗ್ಗ ಸುಬ್ಬಣ್ಣ ಅವರಿದ್ರು, ಎಲ್ಲ ಸ್ಟಾಲ್ವರ್ಡ್ಸ್ ಎಲ್ಲ ಇದ್ರು. ನಾನು ಬೇಂದ್ರೆ ಅವರ ಬದುಕು ಮಾಯೆ ಮಾಟ ಅನ್ನೋದೊಂದು ಸಾಂಗ್ ಹಾಡಿದ್ದೆ. ಅದಕ್ಕಿಂತ ಮುಂಚೆ ರಿಹರ್ಸಲ್ಗಳು ನಡೆದಿತ್ತು, ಎಲ್ಲ ಅವರವ್ರಗಳೇ ಸೆಲೆಕ್ಟ್ ಮಾಡಿದ್ದಿದ್ದು.
1: ನೀವು ಹಾಡಿದೆ ಅನ್ನೋದಕ್ಕಿಂತ ಒಂದೆರಡೆರಡು ಸಾಲುಗಳನ್ನು ಹಾಡ್ತಾ ಇದ್ರೆ ಖುಷಿ ಅನ್ಸುತ್ತೆ.
0: ಈ ಒಂದು ಘಟನೆ ಹೇಳಿ ನಾನು ಆಮೇಲೆ ಹಾಡ್ತೇನೆ. ಟಿ ಅಶ್ವತ್ ಸರ್ ಸ್ವಭಾವ ಕೆಲವೊಬ್ಬರು ಸಂಗೀತಗಾರರಿಗೆ ಯಾರು ಒಂದು ಎಳೆ ಇಂಚು ಒಂದು ಸೆಕೆಂಡ್ ಕೂಡ ಏನಾದರೂ ತಪ್ಪು ಹಾಡ್ತು ಅಂತಂದರೆ ಅವ್ರ ಕೆಲಸ ಇಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೇ ಚೆನ್ನಾಗಿ ಹೇಳಿದ್ರು ಅವರಲ್ಲಿ, ಯಾಕಂದರೆ ಅವರ ಅನುಭವ, ತಪ್ಪುಗಳು ಕಂಡು ಹಿಡಿದು ಬಿಡ್ತಾರೆ. ಅವ್ರಿಗೆ ಒಂಥರ ಸಹಿಸೋಕ್ಕಾಗ್ತಿರ್ಲಿಲ್ಲ. ಹಾಡ್ತಾ ಇದ್ದೆ ಒಂದು ಸ್ಟ್ಯಾಂಡ್,

0: ಏನಾಗತ್ತೋ ಏನೋ ಅಂತ ನನಗೆ ಮನಸ್ಸಿನಲ್ಲಿ ಒಂಥರ ಡವ ಡವ ಡವ ಡವ ಅನ್ನಕ್ಕೆ ಶುರು
1: ಅಂದ್ರೆ
0: ಆಗೋಯ್ತು.
1: ಮೊದಲೇ ಅವರನ್ನ ಅರ್ಥ ಮಾಡ್ಕೊಂಡಿದ್ರಿ ನೀವು.
0: ಅಂದರೆ ಒಂಥರ ಅನ್ಪ್ರಿಡಿಕ್ಟಿಬಲ್ ಆಗಿ ಹಿಂಗೆ ರಭಸದಿಂದ ಮೈ ಕೆತ್ಕೊಂಬಂದಾಗೆ,
1: ಅಂದ್ರೆ ಏನೋ ಇಲ್ಲಿ
0: ಅಂದರೆ
1: ತಪ್ಪು ನಡೆದಿದೆ ಅಂತ.
0: ನಾನೇನಪ್ಪ ತಪ್ಪು ಮಾಡಿದೆ ಅಂತ ನನಗೆ ಅವಾಗ ಅನಿಸಿತ್ತು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ತಾಳಲಯ ರಾಗಗಳು ಸಹಜ ಬರಲಿ, ಮುಗಿಸಾದ್ಮೇಲೆ ನನ್ನ ಜೊತೆಗೆ ಹಾಡಕ್ಕೆ ಶುರು ಮಾಡಿದರು. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವ

0: ಪುತ್ತಲಿದೆ ಹೊಚ್ಚ ಹೊನ್ನೀರು. ಇಷ್ಟ ಹಾಡಿ ನನಗೆ ಆವಾಗ ಕಣ್ಣಲ್ಲಿ ಆನಂದ ಬಾಷ್ಪ, ಒಂಥರ ದಟ್ ವಾಸ್ ಅನ್ ಓ ಮೈ ಗಾಡ್ ಫೀಲ್.
1: ಭಯ ಹುಟ್ಟಿಸಿ ಆ ಮೂಲಕ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪವನ್ನ,
0: ಅಂದ್ರೆ ಭಯ ಅನ್ನೋದಕ್ಕಿಂತ ಅದೊಂಥರ ಕನ್ಫ್ಯೂಸ್ ಸ್ಟೇಟ್ ಆಫ್
1: ಅಲ್ಲ,
0: ಮೈಂಡ್
1: ಅವರು
0: ನನಗೆ.
1: ಮೈಕ್ ನ ಹಿಡ್ಕೊಂಡು ರೀತಿ ಕಂಡು ನೀವು ಎದೆ ಡವ ಡವ ಅಂತು ಅಂತ ಅಂದ್ರೆ
0: ಅಂದ್ರೆ ಆ ಕ್ಷಣಕ್ಕೆ ಒಂಥರ ಜಲ್ ಅಂದ್ಬಿಡ್ತು ಎದೆ,
1: ನಾನೇನು ತಪ್ಪು ಮಾಡಿದ್ನಪ್ಪ ಅಂತ.
0: ಯಾಕೆಂತಂದ್ರೆ ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಒಂದಿಷ್ಟು ಸಂಗೀತಗಾರರು ಹೇಳ್ತಾ ಇರ್ತಾರೆ. ಬೇರೆಯವ್ರ ಹತ್ರನೂ ನಾನು ಕೇಳಿದ್ದೀನಿ, ಸ್ವತಃ ಸಿ ಎಸ್ ವತ್ಸರು ಅದನ್ನ ಶಿಬಿರಗಳಲ್ಲಿ ಅವಾಗ ಹೇಳಿದ್ರು. ಅದನ್ನ ಕೇಳಾದ್ಮೇಲೆ ಓ ಮೈ ಗಾಡ್, ನನಗೇನೋ ಕಾದಿದ್ಯಪ್ಪ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ. ಆದರೆ ಆಗಿದ್ದೆ ಬೇರೆ. ನಾವು ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ.
1: ಹೌದು, ನಿಮ್ಮ ಭವಿಷ್ಯದ ಕನಸು ಈಡೇರಲಿ, ಮತ್ತಷ್ಟು ಸ್ವಚ್ಛಂದದ ಮನಸ್ಸುಗಳನ್ನು ಗುರುತಿಸಿ ಗಾಯಕರನ್ನಾಗಿ ಮಾಡಿ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡುವಲ್ಲಿ ಸಂಗೀತ ಕ್ಷೇತ್ರವೂ ಕೂಡ ಒಂದು ಅನ್ನುವ ಮಟ್ಟಿಗೆ ನಿಮ್ಮ ಶ್ರಮ ಏರಲಿ ಅಂತ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ, ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲಿಯವರೆಗೆ ಬಂದು ತಮ್ಮ ಬಾಲ್ಯದ ದಿನಗಳಿಂದ ಸಿಹಿ ಕಹಿ ಘಟನೆಗಳನ್ನೆಲ್ಲ ವಿವರವಾಗಿ ಜೊತೆ ಜೊತೆಗೆ ರಾಜು ಅನಂತಸ್ವಾಮಿ ಅವರ ಬಗ್ಗೆ ಹೇಳುವಾಗ ನೀವು ಭಾವುಕತೆಯನ್ನು ಹೊಂದುತ್ತಾ ಇದ್ದಂಥದ್ದು ಇವೆಲ್ಲವೂ ಕೂಡ ಒಂದು ವಿಶೇಷವಾದಂತಹ ಸಂಗತಿಗಳೇ. ಹಾಗಾಗಿ ನಿಮಗೆ ಅಭಿನಂದನೆಗಳು, ಜೊತೆಗೆ ಶುಭವಾಗಲಿ ಪ್ರತಿಯೊಂದು ಕಾರ್ಯದಲ್ಲಿ ಅಂತ ನಮ್ಮ ಶ್ರೋತೃಗಳ ಪರವಾಗಿ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಪದಗಳು ಮಾತ್ರವಲ್ಲ, ನಮ್ಮ ಸ್ವರದ ಮುಖಾಂತರವೂ ವ್ಯಕ್ತಪಡಿಸಬಹುದು ಅನ್ನುವುದನ್ನು ನಾವು ಈ ಸಂದರ್ಶನದಿಂದ ಕಲಿತುಕೊಳ್ಳಬಹುದು. ಸದೃಢರಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದೇವೆ ಎನ್ನುವಾಗ, ನಮ್ಮ ಮನಸ್ಸು ಪರಿಶುದ್ಧವಾಗಿ ಇದೆ ಎನ್ನುವಾಗ, ನಾವು ಗಾಯನದ ಕಡೆ ಯಾಕೆ ಮನಸ್ಸನ್ನು ಕರೆದೊಯ್ಯಬಾರದು? ನೋವು ನಲಿವು ಎಲ್ಲವನ್ನ ಅನುಭವಿಸುವ ಮನಸ್ಸು ನಮ್ಮದು. ಅದನ್ನ ಸಾಹಿತಿಗಳು ತಮ್ಮ ಅನುಭವದಲ್ಲಿ ರಚಿಸಿರುವಂತಹ ಸಾಹಿತ್ಯವನ್ನ ಹಾಡುವಾಗ ನಮ್ಮ ಮನಸ್ಸು ಹಗುರವಾಗುತ್ತೆ, ನಮ್ಮೊಳಗಿನ ಗಾಯಕ ಅಥವಾ ಗಾಯಕಿ ಅಥವಾ ಗಾಯನ ಹೊರಬಂದು ನಾವೂ ಕೂಡ ಹಾಡಬಲ್ಲೆವು ಅನ್ನುವುದನ್ನ ತೋರಿಸಿಕೊಡಲು ಇಂತಹ ಕಾರ್ಯಕ್ರಮಗಳು ಸಹಕಾರವನ್ನ ಕೊಡುತ್ತವೆ ಅಂತ ಹೇಳ್ತಾ ಇವತ್ತಿನ ಗಾನಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.
2: ನಮ್ಮೆಲ್ಲ ಪ್ರೀತಿಯ ಯುವ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ. ಹಾಗೆಯೇ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದಂತಹ ನಮ್ಮ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಂಜೆ. ಯುವ ವಾಣಿ ಪ್ರಸಾರವಾಯಿತು. ಗಾನಲಹರಿ ಕರ್ನಾಟಕದ ಖ್ಯಾತ ಹಿಂದೂಸ್ತಾನಿ ಹಾಗೂ ಸುಗಮ ಸಂಗೀತದ ಪ್ರತಿಭೆ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಕಾವೇರಿ
0: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರ ಕಾವೇರಿಗೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827272258. ಕೇಳುಗರೇ, ಸಂಖ್ಯೆಯನ್ನು ಗಮನಿಸಿ 0827272258.

ಕಾರ್ಯಕ್ರಮದ ಮೊದಲ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ.

ನಮಸ್ಕಾರ, ಯಾರು ಮಾತಾಡ್ತಿರೋದು? ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಸರ್, ನಾನು ಸಕಲೇಶ್ಪುರದಿಂದ
0: ಗಿರಿಜಾ. ಸಕಲೇಶ್ಪುರದಿಂದ ಗಿರಿಜಾ ಅವರು. ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ?
1: ಹಾಂ, ಕೇಳ್ತಾ ಇದೆ.
0: ಸರಿ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ತಂದೆ ಮಕ್ಕಳು ಚಿತ್ರದಿಂದವಾ? ಸಂಜೆ ಕೆಂಪು ಮೂಡಿತು ಅಂತ ಹಾಡಿದೆ, ಆ ಹಾಡು ಬೇಕು ಸರ್.
0: ಆಯಿತು, ಪ್ರಸಾರ ಮಾಡ್ತೀವಿ. ಒಂದು ಸುಲಭವಾದ ಪ್ರಶ್ನೆ ಒಂದನ್ನು ಕೇಳ್ಬಿಡ್ತೇನೆ.
1: ಕೇಳಿ.
0: ಶಿಲ್ಪಕಲೆಗಳ ಬೀಡು, ಹೊಯ್ಸಳ ನಾಡು ಅಂತ ಕರೆಯುವಂತ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಹೇಳಬೇಕು?
1: ಹಾಸನ ಜಿಲ್ಲೆನೇ ಸರ್.
0: ಹಾಸನ ಜಿಲ್ಲೆ. ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ.
1: ಧನ್ಯವಾದ. ಧನ್ಯವಾದ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಚೀರಮ್ಮನ ಕೊಳಗದಿಂದ ಚೀರಮ್ಮನ ವಾಣಿ ಜಂಗಮ್ಮ.
0: ವಾಣಿ ಅವರಿಗೆ ಇವತ್ತು ಬೇಗ ಕರೆ ಸಿಕ್ಕಿದಲ್ವಾ?
1: ಟ್ರೈ ಮಾಡಿದೆ, ಟವರ್ ಇಲ್ಲ, ಮೋಡ ಇದೆ, ಗುರ್ತಿದೆ, ಕಷ್ಟಪಟ್ಟು ಇದೆ ಲೈನ್.
0: ನಿಮ್ಮ ಊರಿನಲ್ಲಿರುವಂತಹ ಹವಾಮಾನ ವರದಿಯನ್ನು ಸಹ ಹೇಳಿದ್ರಿ.
1: ಅದು ಮೋಡ ಇದೆ, ಮಧ್ಯಾಹ್ನದಿಂದ ಗುಡುತ್ತದೆ, ಅಂದ್ರೆ ಒಂದು ವಾರ ಆಯ್ತು ಮಳೆ ಇಲ್ಲ ಸರ್. ಗುಡುಗು ಯಾವಾಗಲೂ ಮಧ್ಯಾಹ್ನದ ಮೇಲೆ ಗುಡುಗು ಇರ್ತದೆ, ಗುಡುಗು ಮಿಂಚು ಸಿಡಿಲೆಲ್ಲ ಇರ್ತದೆ. ಇದು ಮಳೆ ಬರೋದಿಲ್ಲ, ಒಂದು ವಾರದ ಮೇಲೆ ಆಯ್ತು ಮಳೆ ಇಲ್ಲ.
0: ಸರಿ, ಯಾವ ಚಿತ್ರದ ಗೀತೆ ಬೇಕು?

0: ಒಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಚೀರಮ್ಮನ ಕೊಳಗದಾಳ್ ಗ್ರಾಮದಿಂದ ಚೀರಮ್ಮನ ವಾಣಿ ಸಂಗಮ.
0: ವಾಣಿ ಅವರಿಗೆ ಇವತ್ತು ಬೇಗ ಕರೆ ಸಿಕ್ಕಿದಲ್ವಾ?
1: ಟ್ರೈ ಮಾಡಿದೆ, ಟವರ್ ಇಲ್ಲ, ಮೋಡ ಇದೆ, ಗುರ್ತಿದೆ. ಕಷ್ಟಪಟ್ಟು ಇದೆ ಲೈನ್.
0: ನಿಮ್ಮ ಊರಿನಲ್ಲಿರುವಂತಹ ಹವಾಮಾನ ವರದಿಯನ್ನು ಸಹ ಹೇಳಿದ್ರಿ.
1: ಅದು ಮೋಡ ಇದೆ, ಮಧ್ಯಾಹ್ನದಿಂದ ಗುಡುತ್ತದೆ. ಅಂದ್ರೆ ಒಂದು ವಾರ ಆಯ್ತು ಮಳೆ ಇಲ್ಲ ಸರ್. ಗುಡುಗು ಯಾವಾಗಲೂ ಮಧ್ಯಾಹ್ನದ ಮೇಲೆ ಗುಡುಗು ಇರ್ತದೆ, ಗುಡುಗು ಮಿಂಚು ಸಿಡಿಲೆಲ್ಲ ಇರ್ತದೆ. ಇದು ಮಳೆ ಬರೋದಿಲ್ಲ, ಒಂದು ವಾರದ ಮೇಲೆ ಆಯ್ತು ಮಳೆ ಇಲ್ಲ.
0: ಸರಿ, ಯಾವ ಚಿತ್ರದ ಗೀತೆ ಬೇಕು?
1: ನನಗೆ ಹೃದಯ ಗೀತ ಆಡುತ್ತಿದೆ, ಭೂಮಿ ಸ್ವರ್ಗವಾಗಿದೆ ಆ ಗೀತೆ.
0: ಆಯ್ತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಳಿ ನದಿ ಹರಿಯುತ್ತದೆ ಅಂತ ಹೇಳಬೇಕು.
1: ಶಿವಮೊಗ್ಗ ಜಿಲ್ಲೆ
0: ಅಲ್ಲ,
1: ಕಾಳಿ ನದಿ ಇಲ್ಲ, ನಂಗೆ ಗೊತ್ತಾಗಿದೆ ಅಂತ.
0: ಸರಿ, ಉತ್ತರವನ್ನು ನಾನೇ ಹೇಳ್ತೇನೆ. ಇದು ಉತ್ತರ ಕನ್ನಡ ಜಿಲ್ಲೆ.
1: ಉತ್ತರ ಕನ್ನಡ ಜಿಲ್ಲೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಧನ್ಯವಾದ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ನಮಸ್ತೆ ಸರ್, ನಾನು ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾಡಿ.
0: ಇಸ್ಮಾಯಿಲ್ ಅವರೇ, ನಿಮ್ಮ ಊರಿನಲ್ಲಿ ಮಳೆ ಇದೆಯಾ, ಬಿಸಿಲಿದೆಯಾ
1: ಸರ್? ಒಂದು 10 ನಿಮಿಷ ಒಳ್ಳೆ ಮಳೆ ಬಂತು ಮಧ್ಯಾಹ್ನ.
0: ಭೂಮಿ ತಂಪಾಯ್ತಾ?
1: ತಂಪಾಯ್ತು.
0: ಸರಿ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ಜೋಡಿ ಹಾಕಿದ್ದು ಸರ್, ಲಾಲಿ ಸುಬಾಲಿ ಹಾಡೆಲ್ಲ ಲಾಲಿ.
0: ಆಯ್ತು, ಪ್ರಸಾರ ಮಾಡ್ತೇವೆ. ಒಂದು ಪ್ರಶ್ನೆ ಇದೆ.
1: ಆಯ್ತು, ಕೇಳಿ ಸರ್.
0: ವಿಶ್ವ ಪರಿಸರ ದಿನವನ್ನ ಯಾವಾಗ ಆಚರಿಸ್ತಾರೆ?
1: ಜೂನ್ 5.
0: ಜೂನ್ 5 ಸದ್ಯದಲ್ಲೇ ಇದೆ ಅಲ್ವಾ?
1: ಹೌದು ಸರ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಆಯ್ತು, ನಿಮ್ಗೆ ಥ್ಯಾಂಕ್ ಯು. ಧನ್ಯವಾದ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ,
1: ಮನುಷ್ಯನ ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ಇದರಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕುವಿನಿಂದ ಆಗುವ ತೊಂದರೆ ಕುರಿತು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ, ಸ್ತ್ರೀ ಸಂವೇದನೆ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರಕರ್ ಅವರಿಂದ ಭಾಷಣವನ್ನು ಕೇಳುವಿರಿ. 8:00 ಬೆಂಗಳೂರು ಕೇಂದ್ರದಿಂದ ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರವನ್ನು ಆಲಿಸುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಭಾರತದ ಮಾನ್ಯ ಉಪರಾಷ್ಟ್ರಪತಿಗಳು ಬೆಳ್ತಂಗಡಿಯ ಸಿರಿ ಇಂಡಸ್ಟ್ರಿಯಲ್ ಪ್ಲಾಂಟ್ಗೆ ಭೇಟಿ ನೀಡಿ ಭಾಗವಹಿಸಿದ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ನ್ಯಾಯವಾಣಿ ಕಾನೂನು ಅರಿವು.

ನ ಸರಣಿ ಕಾರ್ಯಕ್ರಮವನ್ನು ಕೇಳುವಿರಿ. ಸಹಯೋಗ ನ್ಯಾಯ ಸಂಸ್ಥೆ 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯಿ, 8:30 ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ನಾಟಕ ರಂಗಭೂಮಿ ಕಲಾವಿದ ಹಾಗೂ ನಿರೂಪಕ ಜೆಪಿ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ನಮ್ಮ ನಿಲಯದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗಾನ ಭಜನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. 11:00 ಗಾನ ಡಂಗುರ ಕನ್ನಡ ಚಿತ್ರಗೀತೆಗಳು. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಆಲಿಸುವಿರಿ. 12:30 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ ಧ್ಯೇಯವಾಕ್ಯ ಜೀರ್ಣಾಂಗ ಆರೋಗ್ಯದ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಕೇಳುವಿರಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ.

ಮಧ್ಯಾಹ್ನ 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4 ಗಂಟೆಗೆ ನಮ್ಮ ನಿಲಯದಿಂದ ಭಕ್ತಿಗೀತೆಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಡ ಸಜಿನಿ ಸೋಮಯ್ಯ ಅವರಿಂದ ಕತೆ ಪ್ರಾಯಶ್ಚಿತ, ನಂತರ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳುವಿರಿ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ, 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ವೆನಿಲ್ಲಾ ಬೆಳೆಯ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಜೋಡುಪಾಲದ ಟಿಆರ್ ಅಪ್ಪಾಜಿ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಕೇಳುವಿರಿ. 7:20ಕ್ಕೆ ಸುದ್ದಿ ಜಂಪೆ, 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಜನಪದ ಕಾರ್ಯಕ್ರಮ ವೈವಿಧ್ಯದಲ್ಲಿ ಕರಪಾಲ ಮೇಳ ಕಥಾಭಾಗ ಬಿಲ್ವ ಶೇಖರ ವಿಲಾಸ, ಪ್ರಸ್ತುತಪಡಿಸುತ್ತಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. 10 ಗಂಟೆಗೆ ಗೀತ ಚಂದ್ರಿಕಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ. FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಮಕ್ಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್ ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು, ಎಸ್ ಬಂದು ಸ್ಪೀಚು, ಸ್ಪೀಚ್ ಅಂದ್ರೆ ಮಾತು ದೊದ್ಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ, ಸೊ ಬಿ ಫಾಸ್ಟ್ ರೂಲ್.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್, ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು, ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
4: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
1: ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826-298-777, ಮೊಬೈಲ್ 9364881641.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಅಭಿಲಾಷ್ ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್, ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು, ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ

0: ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್, ಕೊಪ್ಪ, ಕುಶಾಲನಗರ. ಇಲ್ಲಿ ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳಿಗೆ ಪ್ರವೇಶತೆ ಆರಂಭಗೊಂಡಿದೆ. ಜೊತೆಗೆ ಮೈಸೂರು ಯೂನಿವರ್ಸಿಟಿ ಸಂಯೋಜನೆಯಲ್ಲಿ ಎಸಿಸಿಎ ಮತ್ತು ಸಿಎಂಎ ಕೋರ್ಸ್ ಮಾಡಲು ಅವಕಾಶವಿದೆ. ಗುಣಮಟ್ಟದ ಬೋಧನೆ, ಆಧುನಿಕ ಸೌಕರ್ಯ, ಪ್ಲೇಸ್ಮೆಂಟ್ ಸೌಲಭ್ಯವಿದೆ. ಕೆಲವೇ ಸೀಟುಗಳು ಲಭ್ಯವಿದ್ದು ಸಂಪರ್ಕಿಸಿ ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್, ಕೊಪ್ಪ, ಕುಶಾಲನಗರ. ಕಾಲ್ 7349050293.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾದ ಪ್ರಖ್ಯಾತ ಕಂಪನಿಗಳ ಟೈಲ್ಸ್ ಗಳಿಗಾಗಿ ಇನ್ನು ಮುಂದೆ ಅಲ್ಲಿ ಇಲ್ಲಿ ಹುಡುಕುತ್ತಾ ಹೋಗಬೇಕಾಗಿಲ್ಲ. ಇದೇ ಜೂನ್ 1ರಂದು ಸುಳ್ಯದ ಗಾಂಧಿನಗರದಲ್ಲಿ ಆರಂಭಗೊಳ್ಳಲಿದೆ ಸ್ಟಾರ್ ಟೈಲ್ಸ್ ಮಳಿಗೆ. 730ಕ್ಕೂ ಅಧಿಕ ವೈವಿಧ್ಯಮಯ ಡಿಸೈನ್ಗಳ ಟೈಲ್ಸ್ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ಭೇಟಿ ನೀಡಿ ಉತ್ತಮ ಗುಣಮಟ್ಟದ ಟೈಲ್ಸ್, ಸ್ಯಾನಿಟರಿ, ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಐಟಂಗಳ ಬೃಹತ್ ಮಳಿಗೆ ಸ್ಟಾರ್ ಟೈಲ್ಸ್, ಎಂಕೆ ರೆಸಿಡೆನ್ಸಿ, ಗಾಂಧಿನಗರ, ಸುಳ್ಯ.
0: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
4: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
6: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
0: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
6: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
0: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
6: ಒಮ್ಮೆ ಭೇಟಿ ನೀಡಿ ಮುಳಿಯಾ ಶೋರೂಮ್, ಮೊದಲ ಮಹಡಿ, ಮಹದೇವಪೇಟೆ, ಮಡಿಕೇರಿ.
0: ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
6: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
7: ಇದುವರೆಗೆ ಜಾಹೀರಾತುಗಳನ್ನು ಕೇಳಿದಿರಿ. ಇದೀಗ ಜನಪದ ಗೀತೆಯೊಂದನ್ನು ಕೇಳೋಣ. ಕೇಳಿ ಅಂಕಪ್ಪ ಮತ್ತು ತಂಡದಿಂದ ಮಂಟೆಸ್ವಾಮಿ ಕಾವ್ಯದ ಒಂದು ಭಾಗ.

0: ಬಂದಾಗ ಆಚಾರ್ಯ ಮಗನೇ ಐಸದಲ್ಲಿ ಪ್ರವೀಣಾ ಬಾರಪ್ಪ ಅಂತ ಕೂಗಿದ್ರು.
1: ಹೌದು,
0: ಗುರುಗಳು ಕೂಗದಂತ ಕೂಗನ ಜ್ಞಾನೈಸಿ ಕೇಳಿಕೊಂಡ್ರಂತ. ಯಾರು ಕೆಂಪಚಾರಿ? ಒಂದು ಚುಟ್ಟ ಬೆಂಕಿ ಕೆಂಡದ ಮಾತಿಗೆ ಅಟ್ಟಿ ಹಾಳ ಮಾಡಿ ಕೊಡುಗೆ ಬರದ ಮಾಡಿ
1: ಹೌದಪ್ಪ
0: ನನಗೆ ಹುಚ್ಚು ಬೆಪ್ಪು ಮೊಲ್ಲಾಗ ಕೊಟ್ಟು ಬಿಟ್ಟು ನನ್ನ ಅಣ್ಣಂದಿರಿಗೆಲ್ಲ ವಾಂತಿ ಭೇದಿ ಕೊಟ್ಟಿದ್ರೆ ಸ್ವಾಮಿ,
1: ಹೌದು
0: ನನ್ನ ಕಾಳಿಂಗನ ಗವಿಯೊಳಗೆ ಕೂಡಿಸಿ ಆವು ಚೇಳಿಗೆ ನನ್ನನ್ನ ಆಹಾರ ಮಾಡಿಬಿಟ್ಟಿಲ್ಲ ಸ್ವಾಮಿ. ಇವತ್ತು ಪರಂಜ್ಯೋತಿ ಪಾವನ ಮೂರ್ತಿ, ಈ ಪರದೇಶಿ ಮಗನ ಮೇಲೆ ನಿಮಗೆ ಕರುಣೆ ಬಂತಪ್ಪ ಅಂತೇಳಿ ಕೆಂಪಚಾರಿ ಎಡಗಡೆ ಒಳ್ಳಿದ್ರೆ ಎಳನಾಗರವ ಕಾಟ, ಬಲಗಡೆ ಒಳ್ಳಿದ್ರೆ ಯಬ್ಬಾವನ ಕಾಟ, ಜಡಮುಡಿ ಕೈ ನುಗುರು ಕಾಲ್ ನುಗುರು ಎಲ್ಲ ಪಾತಾಳ ಲೋಕ ಕೊಟ್ಟಿದವಂತೆ. ಆಲದ ಮರ ಯಾವ ರೀತಿ ಬೇರ್ ಕೊಟ್ಕೊಂಡದು ಅದೇ ರೀತಿ ಪಾತಾಳ ಲೋಕ ಕೊಂಡೋಗಿದೆ ಸ್ವಾಮಿ. ಬಂಗಾರದ ಗೊಂಬೆ ದೀರುಮರಿ ಕೆಂಪಚಾರಿ ಬಾರಿಯ ಪಡಗುಂಡಿಗೆ ಅವನ

ದಾರಿ ಯಾವಾಗ ಜಾರ್ಸಿ ಪಡಗುಂಡಿಗೆ ಬದ್ದು ಬಿಟ್ರು. ಕುಂದೂರು ಬೆಟ್ಟದಿಂದ ಬುಡುಬುಡನೆ ಹುಳ್ಕೊಂಡು ಬಂದು ಬೊಪ್ಪೇಗೌಡನ ಪುರದ ಮುಂಬಾಗಲ ಮುಂದೆ ಬುಗುರಿ ತಿರುಗ ತಿರುಗ್ತಿತ್ತಂತೆ. ಯಾವಾಗ ಹದೇಗಳಗಳಗ ಸ್ವಾಮಿ ಎಳೆ ಕೆಂಪಚ್ಚಾರಿ ಕಾಳಿಂಗನ ಗವಿಯಿಂದ ಹೊರಗಡೆ ಬರುವಾಗ ಆವು ಚಿವಳಗಳೆಲ್ಲ ಕಿತ್ತು ಕಿತ್ತು ಬಿಸಾಕಿ ಕಾಳಿಂಗನ ಗವಿಯಿಂದ ಹೊರಗೆ ಬಂದನಂತೆ. ತಾಯಿ ಹೊಟ್ಟೆ ಒಳಗೆ ಯಾವ ರೀತಿ ಹುಟ್ಟಿ ಬಂದನು ಕೆಂಪಚ್ಚಾರಿ ಅದೇ ರೀತಿ ಹುಟ್ಟಿದ ನಿರ್ವಾಣದಲ್ಲಿ ನಿಂತಿದ್ದಂತೆ. ವಜ್ರದ ನಿಲಗಿ ತೊಡತಕ್ಕಂತ ಮಗನಿಗೆ ಬಂಗಾರದ ಸಾಲ ಹಾಕುವಂತ ಮಗನಿಗೆ ಇವತ್ತು ಕೆಂಪಚ್ಚಾರಿ ಮಾನ ಮರ ಮಾಡಿಕೊಳ್ಳೋದಕ್ಕೆ ಅಂಗೈನಷ್ಟಗಲ ಬಟ್ಟೆ ಇಲ್ಲವಂತೆ ಕುಂದೂರು ಗುಡ್ಡೆ ಒಳಗೆ ಎಳೆ ಕೆಂಪಚ್ಚಾರಿಯೇ

ರಂಗಮ್ಮ ಹೇಳ್ತೀನಿ ಕೇಳವ್ವ, ಕೆಂಪಚ್ಚಾರಿ ಅವನ ಇನ್ನು ಅವನ ಸ್ನಾನ ಮಾಡಿಸಿ ಗುಡ್ಡನ್ನು ಬಿಡಿಸು, ನೀಲಗಾರನ ಮಾಡಿಲ್ವ ತಾಯಿ, ಅವನು ಮೈಲಿಗೆ ಆಗಿದ್ದಾನೆ, ಮಠ ಮನೆಗೆ ಮಾತ್ರ ಸೇರಿಸಲು ಬೇಡ ತಾಯಿ, ಬಾರಿ ಬಡಗ ಬಾಗಲ ಮಠವನ್ನು ಎತ್ತಿ ದಡಕ್ಕೂ ಹಚ್ಚಿಬಿಡವ. ಅಣ್ಣನ ಮಾತನ್ನು ಕೇಳಿಕೊಂಡು

ತಾಯಿ ದೊಡ್ಡಮ್ಮ ಬಾರಿ ಬಾಗಿಲ ಒಚ್ಚಿಬಿಟ್ಲಂತೆ. ಕೆಂಪಚಾರಿ ಬಂದುಬಿಟ್ಟು ಬಾಗಿಲ ಬಳಿ ಮುಂದೆ ನಿಂತುಕೊಂಡು, ತಾಯಿ ದೊಡ್ಡಮ್ಮ ಪರಂಜ್ಯೋತಿ ಮಂಟದ ಲಿಂಗಯ್ಯ ಕಾಳಿಂಗನ ಗವಿ ಒಳಗೆ 12 ವರ್ಷ ಕಾಲ ಕಳೆದಾಯ್ತು, ಇಲ್ಲಿ ಎಷ್ಟು ವರ್ಷ ಕಾಲ ಕಳಿಬೇಕಪ್ಪ ಅಂತ ಹೇಳಿಬಿಟ್ಟು.

ಯಾವಾಗ ಕೆಂಪಚ್ಚಾರಿ ಒಂದ್ಸಲಿ ಬಾಗಿಲಿಗೆ ಜಾಡ್ಸಿ ಹೊದ್ದಾಗ ಎರಡು ಭಾಗ ಆಗೋಯ್ತಂತೆ. ದರಗ ದೊಡ್ಡವರು ಸ್ವಾಮಿ ಮಂಟದ ಲಿಂಗಪ್ಪಾಜಿ, ಈ ಕೋಪದಲ್ಲಿ ಅವರ ಕೈಗನ ಸಿಕ್ಕಿದ್ರೆ ಸುಮ್ಮನೆ ಬಿಟ್ಟರ ಅಂತೇಳಿ, ಈ ಕೋಪದಲ್ಲಿ ಸ್ವಲ್ಪ ಮರೆಯಾಗಬೇಕು ಅಂತೇಳಿ ಮಂಟೆ ಸ್ವಾಮಿಯವರು ಊರಿ ಗದ್ದೆಗೆ ಬಿಟ್ಟು ಯಾವಾಗ ಮರೆಯಾದರಂತೆ ಕೆಂಪಚಾರಿ ಓಡ ಬಂದು ಉರಿ ಗದ್ದೆಗೆ ಬಳಿ ಒಳಗೆ ನಿಂತುಕೊಂಡು, ನನ್ನನ್ನ ಪಡಕೊಂಡು ಬಂದಿರತಕ್ಕಂತ ಗುರುಗಳು ಎಲ್ಲೂ ಹೋದ್ರು ಯಾತ ವಿದರ ಗೊತ್ತಿಲ್ವಲ್ಲಂತ ಹೇಳಿ, ಯಾವಾಗ ದರಗ ದೊಡ್ಡವರು ಓಡ ಬಂದ್ರಂತೆ. ಓಡ ಬಂದಾಗ ಕೆಂಪಚಾರಿ ಓಡೋಗಿ ದರಗ ದೊಡ್ಡವರ ಪಾದಕ್ಕೆ ಕರೆವೆತ್ತಿ ಕೈ ಮುಗಿದು ಆಸಿ ಅಡ್ಡಿ ಬಿದ್ದು ಸಿರುಬಾಗಿ ಶರಣ ಮಾಡಿದ್ರಂತೆ.

0: ಕೆಂಪಣ್ಣ,
1: ಬುದ್ಧಿ
0: ನೀನು ಬಾಚಿ ಬಸವತ್ಯಾರಿ ಮಗನಾದವನು, ಲಕ್ಷಿಕರು ನೀವು, ಭಿಕ್ಷ ಮಾಡೋರು ನಾವು,
1: ಹೌದು
0: ಪಾಳ್ಯಗಾರರು ನೀವು, ಪರದೇಶಿಗಳು ನಾವಲ್ಲಪ್ಪ. ಈ ಲಕ್ಷಿಕರು ಭಿಕ್ಷಕರು ಪಾದ ಮುಟ್ಬಾರ್ದು ಕಣೋ, ಬೇಡ ಹೋಗಪ್ಪ ಅಂತ ಕೇಳಿದ್ರಂತೆ. ಸ್ವಾಮಿ, ಲಕ್ಷಿಕರು ನಾವಲ್ಲ ಬುದ್ಧಿ, ನಿಮ್ಮಾಗಿ ನಾವು ಇವಾಗ ಭಿಕ್ಷ ಮಾಡ್ತಕ್ಕಂಥವ್ರು ಪರದೇಶಿಗಳು. ಆವಾಗ ಕೆಂಪಣ್ಣ, 12 ವರ್ಷ ಗಂಟ ನಿನ್ನ ಕಾಳಿಂಗನ ಗವಿ ಒಳಗೆ ಇದ್ದೀಯಲ್ಲೋ, ನನಗೇನಪ್ಪ ತಿಂಡಿ ತಂದೆ ಅಂತ ಕೇಳರು. ಗುರುದೇವ, 12 ವರ್ಷ ಗಂಟ ತಿಂಡಿ ತೀರ್ಥ ಏನಪ್ಪ ತಂದೆ ಅಂತ ಕೇಳರೆ, ನಾನು ಏನಂತ ಉತ್ತರ ಹೇಳಲಪ್ಪ, ಈಗೋ ತಂದಿರಿ ಸ್ವಾಮಿ ಅಂತ ಕೇಳಿದ್ರು.
1: ಏನಪ್ಪ
0: ಅಲ್ಲ ಕಣೋ, ಈ ಹಾವು ಚೇಳುಗಳನ್ನ ಯಾರಪ್ಪ.
2: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಂಟೆಸ್ವಾಮಿ ಕಾವ್ಯದ ಒಂದು ಭಾಗವನ್ನ ಕೇಳಿದಿರಿ. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನು ಮುಂದೆ ಕೇಳಿ ವಿಜ್ಞಾನದ ಮುನ್ನಡೆ ಕ್ಷಮಾ ವಿ ಅವರಿಂದ.
1: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
1: ವಸ್ತುನಿಷ್ಠತೆಗೆ ಅನ್ವರ್ಥವಾಗಿರುವ ವಿಜ್ಞಾನವನ್ನ ಜನಸಮುದಾಯಕ್ಕೆ ತಲುಪಿಸುತ್ತಾ 90 ವರ್ಷಗಳಿಂದಲೂ ಸಾರ್ಥಕತೆ ಮೆರಿತಾ ಇರೋ ಆಕಾಶವಾಣಿ.

0: ಪ್ರಾಮಾಣಿಗೊಂದು ಅಭಿನಂದನೆ ತಿಳಿಸ್ತಾ, ಇಲ್ಲಿ ಯಾವ ಸತ್ಯಾಸತ್ಯತೆಯ ಪರಾಮರ್ಶೆ ನಡೀತಾ ಇದೆ ಅನ್ನೋದನ್ನ ಗಮನಿಸೋಣ. ಒಮ್ಮೆ ಮಾವಿನ ಮರಗಳು ಹೂ ಬಿಟ್ರೆ ಅಥವಾ ಬೇವಿನ ಮರಗಳು ಚಿಗುರಲು ಪ್ರಾರಂಭಿಸಿದ್ರೆ ಸಾಕು, ಸುತ್ತಮುತ್ತಲಿನ ಸರಿಸುಮಾರು ಎಲ್ಲಾ ಮಾವಿನ ಮರಗಳು ಹೂ ತಳೆದಿರುತ್ತವೆ ಅಥವಾ ಬೇವಿನ ಮರಗಳು ಚಿಗುರಿರುತ್ತವೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಮುಖ್ಯವಾಗಿ ತಾಪಮಾನ, ಮಳೆಯ ಪ್ರಮಾಣ, ಎಲ್ಲರಿಗೂ ಗೊತ್ತಿರುವಂತೆ ಋತುಮಾನ. ಆದ್ರೆ ಇಲ್ಲಿ ನಾವು ಒಂದೊಂದೇ ಪ್ರಭೇದವನ್ನ ಬೇರೆಯಾಗಿ ನೋಡಲು ಸಾಧ್ಯವಿಲ್ಲವಲ್ವೇ? ಇಲ್ಲಿ ಅನೇಕ ಬಿಂದುಗಳು ಸೇರಿತಾನೆ ಸಿಂಧುವಾಗಲು ಸಾಧ್ಯ. ಎಲ್ಲಾ ಪ್ರಭೇದಗಳು ಜೈವಿಕ ಅಜೈವಿಕ ಸಂಗತಿಗಳು ಸೇರಿ ಒಂದು ಪರಿಸರ ವ್ಯವಸ್ಥೆಯಾಗಿರುತ್ತೆ. ಹಾಗಾಗಿ ಭೌತಿಕವಾಗಿ ನೂರಾರು ಮಾರು ದೂರವಿದ್ರೂ ಒಂದು ಮರ ಮತ್ತೊಂದರೊಂದಿಗೆ ಮಾತಾಡ್ತಾ ಇರುತ್ತೆ. ಯಾವುದೇ ಫೋನ್ ಇಲ್ಲದೆ, ಇಮೇಲ್ ಇಲ್ಲದೆ, ತನ್ನ ವೈರ್ಲೆಸ್ ತಂತ್ರಜ್ಞಾನದ ಮುಖಾಂತರ, ಅಂದ್ರೆ ರಾಸಾಯನಿಕ ಸಂದೇಶಗಳ ಮೂಲಕ. ಸಂದರ್ಭಕ್ಕೆ ತಕ್ಕ ಹಾಗೆ ಸಸ್ಯಗಳು, ಕೀಟಗಳು, ಸೂಕ್ಷ್ಮಾಣು ಜೀವಿಗಳು, ಅಷ್ಟೇ ಏಕೆ, ನಾವು ಕೂಡ ರಾಸಾಯನಿಕಗಳ ಮೂಲಕ ಸಂದೇಶಗಳನ್ನ ರವಾನಿಸ್ತೇವೆ. ಇದನ್ನ ಅನೇಕ ಸಂಶೋಧನೆಗಳು ದೃಢಪಡಿಸಿವೆ. ತನ್ನ ಹೂವಲ್ಲಿನ ಪರಾಗ ತನ್ನದೇ ಪ್ರಭೇದದ ಮತ್ತೊಂದು ಸಸ್ಯದ ಹೂವನ್ನ ತಲುಪೋಕೆ ಅಂಚೆಯಣ್ಣನ ಹಾಗೆ ಸಹಾಯ ಮಾಡೋ ಪರಾಗಸ್ಪರ್ಶಕ ಜೇನುನೊಣಕ್ಕೋ ಪುಟಾಣಿ ಸೂರಕ್ಕಿಗೋ ರಾಸಾಯನಿಕಗಳನ್ನೊಳಗೊಂಡ ಪರಿಮಳದ ಮೂಲಕವೇ ತಾನೇ ಸಸ್ಯವೊಂದು ಆಹ್ವಾನಿಸುತ್ತೆ. ಅಥವಾ ದುರ್ವಾಸನೆಯನ್ನ ಸೂಸುವ ರಾಸಾಯನಿಕಗಳನ್ನ ಹೊರಹಾಕಿ ತನ್ನನ್ನು ತಾನು ಬೇಟೆಯಾಡೋ ಪ್ರಾಣಿಗಳಿಂದ ಕಾಪಾಡಿಕೊಳ್ಳೋಕೆ ಸಸ್ಯಗಳು ಪ್ರಾಣಿಗಳು ಪ್ರಯತ್ನ ಪಡುತ್ತವೆ. ಇಂತಹ ಉದಾಹರಣೆಯ ಪಟ್ಟಿ ದೊಡ್ಡದೇ ಇದೆ. ಇಲ್ಲಿ ರಾಸಾಯನಿಕ ಅಂಶಗಳ ಜೊತೆ ಭೌತಿಕ ಯಾಂತ್ರಿಕ ಅಂಶಗಳು ಮುಖ್ಯವಾಗುತ್ತವೆ ಅನ್ನೋದನ್ನ ಬಾಂಬೆಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಪ್ರೊಫೆಸರ್ ಅಭಿಜಿತ್ ಮಜುಂದಾರ್ ಮತ್ತು ಅವರ ತಂಡದ ಸಂಶೋಧಕರು ಆಕರ ಕೋಶಕಗಳ ಭವಿಷ್ಯ ಮತ್ತು ಯಾಂತ್ರಿಕ ಅಂಶಗಳ ನಡುವಿನ ಸಂಬಂಧವನ್ನ ವಿಶದವಾಗಿ ವಿವರಿಸಿದ್ದು ರಿಸರ್ಚ್ ಮ್ಯಾಟರ್ಸ್ ಜಾಲತಾಣದಲ್ಲಿ ಪ್ರಕಟವಾಗಿದೆ. ಇಲ್ಲಿಯವರೆಗೂ ಕೇವಲ ರಾಸಾಯನಿಕ ಅಂಶಗಳೇ ನಿರ್ಧಾರಕ ಎಂದು ನಂಬಿದ್ದ ವಿಜ್ಞಾನ ಲೋಕಕ್ಕೆ ಇದೊಂದು ಅಚ್ಚರಿದಾಯಕ ಪಾಠವಾಗಿದೆ. ನಮ್ಮ ದೇಹದಲ್ಲಿನ ಒಂದೊಂದು ಅಂಗಕ್ಕೂ ಹಲವು ಬಗೆಯ ಜೀವಕೋಶಗಳು ಬೇಕಲ್ವೇ? ಕಣ್ಣೊಳಗಿನ ಬಗೆ ಬಗೆಯ ಜೀವಕೋಶಗಳು ಕರುಳಲ್ಲಿರುವ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಹಾಗೆ ಮೆದುಳಿನಲ್ಲಿರೋ ಜೀವಕೋಶಗಳು ಶ್ವಾಸಕೋಶದಲ್ಲಿರೋ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಇವುಗಳ ರಚನೆ, ಕಾರ್ಯವೈಖರಿ ಎಲ್ಲವೂ ವಿಶಿಷ್ಟ ಮತ್ತು ಅನನ್ಯ. ಆದ್ರೆ ಒಂದು ಜೀವಕೋಶ ಸತ್ತರೆ ಅದರ ಜಾಗದಲ್ಲಿ ಮತ್ತೊಂದು ಬರಲೇಬೇಕು. ಅಥವಾ ಮಗುವೊಂದು ವಯಸ್ಕನಾಗುತ್ತಾ ಸಾಗಿದಾಗ ದೇಹ ಬೆಳೆದಂತೆ ಜೀವಕೋಶಗಳ ಸಂಖ್ಯೆಯಲ್ಲೂ ಹೆಚ್ಚಳ ಆಗಬೇಕು. ಅದಕ್ಕಾಗಿಯೇ ಸ್ಟೆಮ್ ಸೆಲ್ಸ್ ಅಂದರೆ ಆಕರ ಕೋಶಗಳು ಹೊಸ ಜೀವಕೋಶಗಳಿಗೆ ಜನ್ಮ ನೀಡುತ್ತವೆ. ಅಥವಾ ತಾವೇ ಮೆದುಳಿನ ಜೀವಕೋಶವಾಗಿಯೋ ಕರುಳಿನ ಜೀವಕೋಶವಾಗಿಯೋ ಅವಶ್ಯಕತೆಗೆ ತಕ್ಕಂತೆ ರೂಪ ತಳೆದು ಗಮ್ಯ ಕೇಂದ್ರದ ಭಾಗ ಆಗುತ್ತವೆ. ಮತ್ತಷ್ಟು ಸರಳವಾಗಿ ಹೇಳಬೇಕೆಂದ್ರೆ ಆಕರ ಕೋಶಗಳು ಕಲಿಸಿದ ಮೈದಾ ಹಿಟ್ಟಿನಂತೆ. ಅದರಿಂದ ಹೋಳಿಗೆಯೂ ಮಾಡಬಹುದು, ಪೂರಿಯ ರೂಪವನ್ನು ನೀಡಬಹುದು, ಕರಿಗಡುಬು ಮಾಡಬಹುದು, ಬೇಕರಿಯ ಸಕಲ ಉತ್ಪನ್ನಗಳನ್ನೂ ಮಾಡಬಹುದು ಅಲ್ವೇ? ಹಾಗೆ ಈ ಆಕರ ಕೋಶಗಳು ಯಾವ ಅಂಗವನ್ನು ಸೇರಿ ಯಾವ ರೂಪ ಮತ್ತು ಗುಣಲಕ್ಷಣವನ್ನ ಪಡೆಯಬೇಕು ಅನ್ನೋದನ್ನ ರಾಸಾಯನಿಕ ಅಂಶಗಳು ನಿರ್ದೇಶಿಸುತ್ತವೆ ಅಂತ ತಿಳಿಯಲಾಗಿತ್ತು. ಆದರೆ ಅಜಿತ್ ಮಜುಂದಾರ್ ಮತ್ತು ತಂಡದ ವಿಜ್ಞಾನಿಗಳು ಸಾಬೀತುಪಡಿಸಿರೋ ಹಾಗೆ ಜೀವಕೋಶವು ತನ್ನ ಸುತ್ತಮುತ್ತಲಿನ ಮೇಲ್ಮೈಯ ವಿನ್ಯಾಸ, ಹಿಗ್ಗುವಿಕೆ, ಕುಗ್ಗುವಿಕೆ, ಬಿಗಿತ ಇಂತಹ ಅನೇಕ ಯಾಂತ್ರಿಕ ಭೌತಿಕ ಅಂಶಗಳ ಆಧಾರದ ಮೇಲೂ ತನ್ನ ಭವಿಷ್ಯವನ್ನ ತೀರ್ಮಾನಿಸುತ್ತವೆ. ಈ ಹೊಸ ಹೊಳಹು ಅಂಗಾಂಶ ಇಂಜಿನಿಯರಿಂಗ್ ಕ್ಯಾನ್ಸರ್ ಸಂಶೋಧನೆಗೆ ಹೊಸ ದಿಕ್ಕು ತೋರಿದೆ ಎನ್ನಬಹುದು.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಕ್ಷಮಾವಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
1: ಆಕಾಶವಾಣಿ ಮಡಿಕೇರಿ.
2: ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನಬಂದಂತೆ ಬಿಸಾಡುವುದು ಬೇಡ.
3: ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತವೆ.

0: ಅಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ.
1: ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ,
0: ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ.
1: ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ. ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ.
2: ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೋ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ, ಹೀಗೆಂದಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ಹೇಳಿ ಹೇಳಿ ಸಾಕಾಯ್ತು.
3: ಏನಾಯ್ತು?
2: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
3: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
2: ಕರೆಕ್ಟ್.
3: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್.
4: RBI ಹೇಳುತ್ತೆ,
5: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.

ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ. ಹೊಸ ಶೈಕ್ಷಣಿಕ ವರ್ಷದ

0: ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ. ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ನೀರಿನ ಮೂಲಗಳನ್ನು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳಿಂದ ಮುಕ್ತಗೊಳಿಸುವಂತೆ ಹಾಗೂ ಜೀವ ವೈವಿಧ್ಯ ಕಾಪಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಇಂದು ಜನತೆಗೆ ಕರೆ ನೀಡಿದ್ದಾರೆ. ಭಾರತೀಯರಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಇರುವ ವಿಶೇಷ ಆಕರ್ಷಣೆಯನ್ನು ಪ್ರಸ್ತಾಪಿಸಿರುವ ಪ್ರಧಾನಿಯವರು, ಬೆಂಗಳೂರು ಆಸ್ಟ್ರಾನಮಿಕಲ್ ಸೊಸೈಟಿ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿದೆ. ಇಲ್ಲಿ ವೀಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಖಗೋಳ ಮಂಡಲ್ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಆರಂಭಿಸಿದೆ ಎಂದು ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ರೈಲ್ವೆ ಗೇಟ್ಗಳಲ್ಲಿ ರಸ್ತೆ ವಾಹನ ಪ್ರಯಾಣಿಕರು ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಅಜ್ಜಂಪುರ ನಾಗವಂಗಲ ರಸ್ತೆ ರೈಲ್ವೆ ರಸ್ತೆ ಮೇಲ್ಸೇತುವೆ ಹಾಗೂ ಬೀರೂರು ಪಟ್ಟಣದಲ್ಲಿ ರೈಲ್ವೆ ಕೆಳಸೇತುವೆ ನಿರ್ಮಾಣದ ನೂತನ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ದೇಶದಲ್ಲಿ ರೈಲ್ವೆ ಎಲ್ಸಿ ಗೇಟ್ಗಳನ್ನು ತೆರವು ಮಾಡಿ ಮೇಲ್ಸೇತುವೆ ಕೆಳಸೇತುವೆ ನಿರ್ಮಿಸುವ ಕಾರ್ಯ ಮಾಡಲಾಗುತ್ತಿದೆ. ಈ ರೀತಿ ಗೇಟ್ಗಳ ಬದಲು ಸೇತುವೆಗಳನ್ನು ಮಾಡುವುದರಿಂದ ವಾಹನ ಸವಾರರು ರೈಲ್ವೆ ಗೇಟುಗಳಲ್ಲಿ ಕಾಯುವುದು ತಪ್ಪುತ್ತದೆ ಎಂದ ಅವರು, ಈಗಾಗಲೇ 707 ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಪ್ರಸ್ತುತ 400ಕ್ಕೂ ಹೆಚ್ಚು ರೈಲ್ವೆ ಸೇತುವೆ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ದೇಶದ 60ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳನ್ನು ಉನ್ನತೀಕರಣ ಮಾಡಲಾಗುತ್ತಿದ್ದು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ನಾಳೆ ವಿದ್ಯುಕ್ತವಾಗಿ ಶಾಲೆಗಳು ಪುನರಾರಂಭಗೊಳ್ಳಲಿದ್ದು, ಹೊಸ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಶಾಲಾ ದಾಖಲಾತಿಗಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಶಾಲೆಗೆ ಆಗಮಿಸುವ ಮಕ್ಕಳಿಗೆ ಗುಲಾಬಿ ಹೂವು ಮತ್ತು ಚಾಕ್ಲೇಟ್ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲು ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ ದಂಡಿನ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 1,120 ಪ್ರಾಥಮಿಕ ಹಾಗೂ 163 ಪ್ರೌಢಶಾಲೆಗಳಿದ್ದು, ಈಗಾಗಲೇ ಶಾಲೆಗಳ ಪ್ರಾಂಗಣ ಸ್ವಚ್ಛಗೊಳಿಸಲಾಗಿದ್ದು ಸಿಂಗಾರಗೊಳಿಸಲಾಗಿದೆ. ಪ್ರವೇಶ ದಾಖಲಾತಿ ಪ್ರಕ್ರಿಯೆ ಜೂನ್ ಪೂರ್ತಿ ನಿರಂತರವಾಗಿ ನಡೆಯಲಿದೆ. ಜೊತೆಗೆ ಶಿಕ್ಷಕರು ಮನೆ ಮನೆಗೆ ತೆರಳಿ ಮಕ್ಕಳನ್ನು ಶಾಲೆಗೆ ದಾಖಲಿಸುವಂತೆ ಪಾಲಕರ ಮನವೊಲಿಸಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಾಲಾ ಹಬ್ಬವನ್ನು ಆಚರಿಸುವ ಮೂಲಕ ಶಾಲೆಗಳನ್ನು ಆರಂಭಿಸಲಾಗುವುದೆಂದು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಮೇಶ್ ತಿಳಿಸಿದ್ದಾರೆ. ಎಲ್ಲಾ ಶಾಲೆಗಳಲ್ಲಿ ನಾಳೆ ಶಾಲಾ ಹಬ್ಬವನ್ನು ಆಚರಿಸಿ ಮಕ್ಕಳನ್ನು ಶಾಲೆಗೆ ಸ್ವಾಗತಿಸಲಾಗುವುದು. ಪೋಶೆಟ್ಟಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸರ್ಕಾರಿ ಶಾಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಶಾಲೆಗಳಿಗೆ ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬಾನುಲಿ ಒಂದು ಆಪ್ತ ಮಾಧ್ಯಮವಾಗಿದ್ದು ಅದು ನಿರಂತರವಾಗಿ ಸುಸಂಸ್ಕೃತ ಮನಸ್ಸುಗಳನ್ನು ರೂಪಿಸಿದೆ ಎಂದು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿ ನಿನ್ನೆ ಗಾಯನ ಸಮಾಜದಲ್ಲಿ ಏರ್ಪಡಿಸಿದ್ದ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಅವರು, ಬಾನುಲಿ ಜನಮಾನಸದಲ್ಲಿ ಬೇರೂರಿರುವ ಪ್ರಬಲ ಮಾಧ್ಯಮವಾಗಿದ್ದು ಅತಿ ಹೆಚ್ಚು ಜನರಿಗೆ ತಲುಪುತ್ತಿದೆ. ಆಕಾಶವಾಣಿಯಲ್ಲಿ ಮನಸ್ಸನ್ನು ಅರಳಿಸುವ ಕಾರ್ಯಕ್ರಮಗಳು ಪ್ರಸಾರವಾಗುವುದರಿಂದ ಈ ಮಾಧ್ಯಮ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಅದರಲ್ಲೂ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಇದರ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಯಿತು ಎಂದು ಹೇಳಿದರು. ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್, ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಡಾ ಎಎಸ್ ಶಂಕರನಾರಾಯಣ ಪಾಲ್ಗೊಂಡಿದ್ದರು. ಸಾರಸ್ವತ ಸಿಂಚನ ಗೋಷ್ಠಿಯಲ್ಲಿ ಡಾ ಬಸವರಾಜ ಸಾದರ ಆಕಾಶವಾಣಿ ಸಾಹಿತ್ಯ ಕುರಿತು, ಡಾ ಎನ್ ರಘು ಆಕಾಶವಾಣಿ ಸಂಗೀತದ ಬಗ್ಗೆ ಹಾಗೂ ಡಾ ಎಂಎಸ್ ವಿದ್ಯಾ ಆಕಾಶವಾಣಿ ನಾಟಕಗಳ ಕುರಿತು ಮಾತನಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮುಂಗಾರು ಹಂಗಾಮಿನಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಹಿನ್ನೀರು ಹಾಗೂ ಸಮುದ್ರ ಆಧಾರಿತ ಸಾಹಸ ಮತ್ತು ಮನರಂಜನಾ ಚಟುವಟಿಕೆಗಳನ್ನು ನಾಳೆಯಿಂದ ಆಗಸ್ಟ್ 31ರವರೆಗೆ ಸಂಪೂರ್ಣ ನಿಷೇಧಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾಕೆ ಆದೇಶ ಹೊರಡಿಸಿದ್ದಾರೆ. ಮುಂಗಾರು ಅವಧಿಯಲ್ಲಿ ಭಾರೀ ಮಳೆ, ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳ, ಆಕಸ್ಮಿಕ ಪ್ರವಾಹ, ಸಮುದ್ರದ ಅಲೆಗಳ ಅಬ್ಬರ, ಬಲವಾದ ಗಾಳಿ ಸೇರಿದಂತೆ ವಿವಿಧ ಹವಾಮಾನ ಸಂಬಂಧಿತ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆದೇಶದ ಪ್ರಕಾರ ಜಿಲ್ಲೆಯ ನದಿಗಳು, ಜಲಾಶಯಗಳು, ಹಿನ್ನೀರು ಪ್ರದೇಶಗಳು ಹಾಗೂ ಇತರ ಒಳನಾಡು ಜಲಮೂಲಗಳಲ್ಲಿ ವಿವಿಧ ಜಲಕ್ರೀಡೆಗಳು, ಸ್ಕೂಬಾ ಡೈವಿಂಗ್ ಹಾಗೂ ಇತರ

0: ವಿವಿಧ ಹವಾಮಾನ ಸಂಬಂಧಿತ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆದೇಶದ ಪ್ರಕಾರ ಜಿಲ್ಲೆಯ ನದಿಗಳು, ಜಲಾಶಯಗಳು, ಹಿನ್ನೀರು ಪ್ರದೇಶಗಳು ಹಾಗೂ ಇತರ ಒಳನಾಡು ಜಲಮೂಲಗಳಲ್ಲಿ ವಿವಿಧ ಜಲಕ್ರೀಡೆಗಳು, ಸ್ಕೂಬಾ ಡೈವಿಂಗ್ ಹಾಗೂ ಇತರೆ ನೀರೊಳಗಿನ ಮನರಂಜನಾ ಚಟುವಟಿಕೆಗಳಿಗೆ ನಿಷೇಧ ವಿಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಬಿತ್ತನೆಗೂ ಮುನ್ನ ರೈತರಿಗೆ ಉತ್ತಮ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಪೂರೈಕೆ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಸಂಬಂಧ ರೈತರಿಗೆ ಅಗತ್ಯ ಮಾರ್ಗಸೂಚಿಯನ್ನು ನೀಡಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳ ಅಗತ್ಯ ದಾಸ್ತಾನು ಇದೆ. ರೈತರು ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕಳೆದ ಬಾರಿಯ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಈ ಬಾರಿಯೂ ಕಪ್ ಗೆಲ್ಲುವ ತವಕದಲ್ಲಿದೆ. ರಜತ್ ಪಾಟೀದಾರ್ ನೇತೃತ್ವದ ಆರ್ಸಿಬಿ ತಂಡ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಅನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದೆ. ಗುಜರಾತ್ ಟೈಟಾನ್ಸ್ ಎರಡನೇ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸಿ ಎರಡನೇ ಅವಕಾಶದಲ್ಲಿ ಫೈನಲ್ ಪ್ರವೇಶಿಸಿದೆ. ಟೂರ್ನಿಯಲ್ಲಿ ಸತತವಾಗಿ ಎರಡನೇ ಬಾರಿ ಫೈನಲ್ಸ್ ಪಂದ್ಯದಲ್ಲಿ ಆಡುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭ ಹಾರೈಸಿದ್ದಾರೆ. ಇಂದು ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸಂಭ್ರಮಾಚರಣೆ ನಿಷೇಧಿಸಲಾಗಿದ್ದು ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ, ನಾಗಮಂಗಲ ತಲಾ 6, ಕೊಟ್ಟಿಗೆಹಾರ ತಿಪಟೂರು ತಲಾ 5 ಸೆಂಟಿಮೀಟರ್ ಮಳೆಯಾಗಿದೆ. ರಾಜ್ಯದ ಗರಿಷ್ಠ ತಾಪಮಾನ 40.6 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಸಂಚಿಕೆಯಲ್ಲಿ ನೀಡಿದ ಸಮಾಜಮುಖಿ ಚಿಂತನೆಗಳು ಹಾಗೂ ರಾಷ್ಟಭಕ್ತಿಯ ಸಂದೇಶಗಳು ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ರಾಮನಗರದಲ್ಲಿ ಇಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟೀಯ ಹೆದ್ದಾರಿ 44ರಲ್ಲಿ ಇಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 6 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಅಹಮದಾಬಾದ್ನಲ್ಲಿ ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇಲ್ಲೋಡು, ಇದು ನಿನ್ನ ಹೆಸರಿಗೆ
2: ಅಷ್ಟೇನ ಅವಸರ ಅತ್ತೆ?
1: ಅರೆ, ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
5: ಆರ್ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
8: ನಿಮ್ಗೆ ಕಾಲೇಜ್ ನ ದಿನಗಳು ನೆನಪಿದ್ಯಾ?
9: ಅರೆ, ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
8: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
9: ಎಲ್ಲಿ ಹುಡುಕೋದು?
8: ಉದ್ಗಮ್ನಲ್ಲಿ. ಆರ್ಬಿಐ ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ

0: ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
1: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಇಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೇ 31 ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ. ಈ ಆಚರಣೆಯ ಉದ್ದೇಶ, ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್.
1: ನಮಸ್ಕಾರ.
0: ಮೇ 31 ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ. ಈ ದಿನದ ಒಂದು ಆಚರಣೆಯ ಉದ್ದೇಶ, ಮಹತ್ವ ಏನು ಅಂತ ಹೇಳ್ತೀರಾ?
1: ಮೇ 31 ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಜನರಲ್ಲಿ ಧೂಮಪಾನ, ಅದರ ದುಷ್ಪರಿಣಾಮಗಳು, ಅದರ ಬಗ್ಗೆ ಜಾಗೃತಿ ಮೂಡಿಸೋದು, ಮತ್ತು ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡ್ಬೋದು, ಯುವ ಜನರು ಇದಕ್ಕೆ ಬಲಿಯಾಗದಂತೆ ಯಾವ ರೀತಿ ನೋಡ್ಬೋದು, ಸೊ ಅದೆಲ್ಲ ಧ್ಯೇಯ ವಾಕ್ಯಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ.
0: ಅಂದರೆ ಮುಖ್ಯವಾಗಿ ತಂಬಾಕನ್ನು ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ, ಅದನ್ನು ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ.
1: ಹೌದು ಹೌದು. ತಂಬಾಕು ಇಂಡಸ್ಟ್ರಿ ಅವರು ಏನು ಮಾಡ್ತಾರೆ ಹೇಳಿದರೆ, ಅವರ ಟಾರ್ಗೆಟ್ ಯುವಜನರು.
0: ಹೌದು,
1: ಹೊಸ ಹೊಸ ಯುವ ಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ಈ ಕಂಪನಿಯವರು ಏನು ಮಾಡ್ತಾರೆ ಹೇಳಿದರೆ, ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳೋದು, ಅದರ ಬಗ್ಗೆ ತಪ್ಪು ಕಲ್ಪನೆ ಹೇಳೋದು,
0: ಅಂದರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ.
1: ಹೌದು, ಜಾಹೀರಾತು ಕೊಡ್ತಾರೆ, ಆಗ ಯುವ ಜನರು ಅದು ಒಳ್ಳೇದು ಅಂತೇಳಿ ಅವರಿಗೆ ಗೊತ್ತಾಗುವುದಿಲ್ಲ ಈ ತಪ್ಪು ಕಲ್ಪನೆ. ಸೊ ಅಂಥದ್ದೆಲ್ಲ ನೀವು ಏನಾದರೂ ಇದ್ದರೆ ತಂತ್ರಗಳನ್ನು ಬಹಿರಂಗಪಡಿಸಬೇಕಂತ ಪಬ್ಲಿಕ್. ಸೊ ನೀವೇನಾದರೂ ಹಾಗಿದ್ದರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರ್ದು, ನಿಜವಾದ ಅದರಲ್ಲಿ ಏನುಂಟಂತ ಹೇಳಬೇಕಂತ ಹೇಳ್ತಾಳೆ.
0: ಈ ಕೆಟ್ಟ ಆಕರ್ಷಣೆಯನ್ನು ಬಹಿರಂಗಗೊಳಿಸುವಂತ,
1: ಹೌದು,
0: ನಮ್ಮಲ್ಲಿ ಈ ತಂಬಾಕನ್ನು ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ ಮತ್ತು ಈ ತಂಬಾಕನ್ನು ಬಳಸೋದಕ್ಕೆ ಏನು ಕಾರಣ ಅಂತೀರ?
1: ತಂಬಾಕಲ್ಲಿ ಎರಡು ವಿಧ, ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಹೊಗೆ ಸಹಿತ, ಮತ್ತೊಂದು ಚಿವೇಬಲ್ ಅಂದರೆ ಬಾಯಲ್ಲಿ ಹಾಕಿ ತಿನ್ನೋದು, ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ. ಎರಡು ಟೈಪ್ ಉಂಟು. ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ, ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ. ಅದೇ ರೀತಿ ಹೊಗೆ ರಹಿತದಲ್ಲಿ ಗುಟ್ಕಾ ಪಾನ್ ಅದರಲ್ಲಿ ಬರ್ತದೆ. ಎರಡು ಸಹ ಡೇಂಜರಸ್. ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶನ ಪರಿಣಾಮ ಬೀರ್ತದೆ, ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ.
0: ಅಂದರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಇಷ್ಟೆಲ್ಲ ಕೆಟ್ಟ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಬಾಕನ್ನು ಯಾಕಾಗಿ ನಮ್ಮ ಜನ ಬಳಸ್ತಾ ಇದ್ದಾರೆ ಅಂತ?
1: ಆ್ಯಕ್ಚುಲಿ ಇದು ಏನಾಗ್ತದೆ ಹೇಳಿದರೆ, 13-16 ವರ್ಷ ಆ ಏಜ್ ಗ್ರೂಪನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು. ತಂಬಾಕು ಸೇವನೆ ಮಾಡಿದರೆ ಏನಾಗ್ತದೆ, ಅದರ ಮಾಡಿದ ನಂತರ ಅವ್ರು ಯಾಕೆ ಸಾವನ್ನಪ್ತಾರೆ, ಅವರಿಗೆ ಯಾಕೆ ಅನಾರೋಗ್ಯ ಆಗ್ತದೆ, ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ 10 ವರ್ಷ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ, 40 ವರ್ಷ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಉತ್ಪಾದ ಅಂದರೆ 10-15 ವರ್ಷ ಧೂಮಪಾನ ಮಾಡಿದ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಆದರೆ ಪ್ರಾಬ್ಲಮ್ ಎಂತಾಗ್ತದೆ ಅಂತ ಹೇಳಿದರೆ, ಅವರು ಇದನ್ನು ಒಪ್ಪುವುದಿಲ್ಲ. ಅದು ಅವರಿಗೆ ಸಮಸ್ಯೆ ಬರುವಾಗ ಅವರಿಗೆ ಗೊತ್ತಾಗ್ತದೆ, ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಎಲ್ಲ ಹಾಳಾಯಿತು, ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದು ಅಂತ ಆ ಸ್ಟೇಜಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ.
0: ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದು ರೀತಿ ಹಿತವಾದ ಒಂದು

0: ಹೋ ಉಂಟಾಗುತ್ತಾ?
1: ಹೌದು, ಅದು ಯಾಕಂತ ಹೇಳಿದ್ರೆ ನಮ್ಮ ಸಂಘ, ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ನಮ್ಮ ಗೆಳೆಯರು ಅಲ್ಲಿಂದ ಸ್ಟಾರ್ಟ್ ಆಗುದು. ಫಸ್ಟ್ ಕುತೂಹಲ, ನಂತರ ಅದು ಚಟ ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಅವರಿಗೆ ದಿವಸಕ್ಕೆ ಒಂದು ಎರಡು ಪ್ಯಾಕೆಟ್ ಆದ್ರೆ ಸಿಗರೇಟ್ ಬೇಕಾಗ್ತದೆ. ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ನಿಕೋಟಿನ್, ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ. ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ,
0: ಹಂಗಾಗಂದ್ರೆ
1: ಅವಲಂಬನೆ ಆಗ್ತದೆ.
0: ನಾವು ಕೇಳ್ತಾ ಇರ್ತೀವಿ, ಕೆಲವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಅಂತಾನೂ ಹೇಳ್ತಾ ಇರ್ತಾರೆ.
1: ಮತ್ತೆ ಕೆಲವರಿಗೆ ಪೇಪರ್ ಹೋದಾಗ ಸಿಗರೇಟ್ ಬೇಕು, ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು. ಯಾವ ಸಂಬಂಧವಿಲ್ಲ, ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು, ಪೇಪರ್ ಓದ್ಬೋದು, ಬುಕ್ಸ್ ಓದ್ಬೋದು. ಕೆಲವರು ಹೇಳ್ತಾರೆ ಅದು ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ, ಅದು ಸುಳ್ಳು. ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ, ಉತ್ತೇಜನ ಕೆನಿಕೋಟಿನ ಉಂಟು ಅದು ಕೊಡ್ಬೋದು, ಆದರೆ ಅದು ಟೆಂಪರರಿ.
0: ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ.
1: ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ, ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೇ ಅಲ್ಲ. ಅದು ಒತ್ತಡ ಕಡಿಮೆ ಮಾಡಲಿಕ್ಕೆ ಹಲವಾರು ವಿಧಾನ ಉಂಟು. ಸಿಗರೇಟ್ ಹೇಳಿದ್ರು ಒತ್ತಡ ಕಡಿಮೆ ಮಾಡೋದು ನಮಗೆ ಗೊತ್ತಿಲ್ಲ.
0: ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ, ಅಂದರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಧೂಮರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂಥ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ?
1: ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ, ಅದು ಸಹ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಸಿಗರೇಟಲ್ಲಿ ಸಾಧಾರಣ ಒಂದು 7,000 ರಾಸಾಯನಿಕ ವಸ್ತುಗಳಿವೆ. ಅದರಲ್ಲಿ 60-70 ವಸ್ತುಗಳು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇಷ್ಟು ವಸ್ತುಗಳು ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ಮೊನ್ನೆ ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ, ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ, ಸ್ಮೋಕಿಂಗ್ ಮಾಡುವವರಲ್ಲಿ ಶ್ವಾಸಕೋಶ ತಗೊಳ್ಳಿಕ್ಕೆಲ್ಲ ಕಷ್ಟ, ಅದು ಸೆಮಿನ ಕಡಿಮೆ, ಸ್ವಲ್ಪ
0: ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆ
1: ಆದ್ರಿಂದ ನಾವು ನೋಡಿದ್ದೇವೆ ಹಾಸ್ಪಿಟಲ್ ಅಲ್ಲಿ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್, ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ, ಅವರಿಗೆ ಈವನ್ ಮಾರ್ಟಾಲಿಟಿ ಸಹ, ಡೆತ್ ರೇಟ್ ಸಹ ಅವರಲ್ಲಿ ಜಾಸ್ತಿ.
0: ಕೋವಿಡ್ ಗೆ ಹೆಚ್ಚು ತುತ್ತಾದಂತವರು ಈ ಧೂಮಪಾನ ಮಾಡುವಂತವರು.
1: ಮತ್ತೆ ಲಾಸ್ಟ್ 15 ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ತುಂಬಾ ಜನ ನೋಡಿದ್ದೇವೆ ಸಿಗರೇಟ್ ಹೇಳುವವರು 15-20 ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್, ಅದು 100%. ಮತ್ತೆ ನಮ್ಮ ಬಿ ಪಿ ಜಾಸ್ತಿ ಮಾಡ್ತದೆ, ಮತ್ತೆ ನಮ್ಮ ಹೃದ್ರೋಗ ಸಮಸ್ಯೆ ತರ್ತದೆ, ಮತ್ತೆ ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಪ್ರಾಬ್ಲಮ್ ಕೊಡ್ತದೆ, ಹಾಗೆ ಹಲವಾರು ಸಮಸ್ಯೆಗಳನ್ನು ಕೊಡ್ತದೆ. ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ, ಕ್ಯಾಟ್ರಾಕ್ಟ್ ಬೇಗ ಬರ್ತದೆ, ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುದಿಲ್ಲ. ಇದು ಅವಲಂಬನೆ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ.
0: ಮತ್ತೆ ತಂಬಾಕನ್ನು ಅಗಿಯೋದ್ರಿಂದ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ?
1: ಹೌದು, ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ. ವಿಳ್ಳೆದೆಲೆ ಮತ್ತೆ ಇದರಲ್ಲಿ ಎಲ್ಲ ಪ್ರಾಬ್ಲಮ್ ಇಲ್ಲ, ಆದರೆ ಅದರಲ್ಲಿ ಅವರು ತಂಬಾಕು ಪೀಸ್ ಹಾಕ್ತಾರೆ. ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು, ಮನೆ ಕೆಲಸ ಎಲ್ಲ ಮಾಡುವವರು ದಿವಸಕ್ಕೆ 30-40 ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿಡ್ತಾರೆ. ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ 5 ಇಯರ್ಸ್, ಅವನೇನು ಹೇಳ್ತಾನೆ ಹೇಳಿ ನನಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದು ಕ್ಯಾನ್ಸರ್ ಇದ್ದ ಪ್ರಥಮ ಹಂತ, ಅದು ಆ ಸ್ಟೇಜಿಗೆ ರೀಚ್ ಆಗ್ತಾರೆ.
0: ಹೌದೌದು, ಕೆಲವು ಚಿತ್ರಗಳನ್ನ ನೋಡಿದೀವಿ, ಕೆನ್ನೆ ತೂತು ಬಿದ್ದಂಗಾಗಿ ಅಲ್ಲೆಲ್ಲ ಕಾಣಿಸ್ತಾರೆ.
1: ನಾಲಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ದವಡೆಯ ಕ್ಯಾನ್ಸರ್, ಇದೆಲ್ಲ ಬಹಳ ಕಾಮನ್.
0: ಅಂದ್ರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕ್ನಲ್ಲಿರುವಂತ ವಿಷವಸ್ತು ಯಾವುದು ಅಂತ?
1: ನಿಕೋಟಿನ್ ಮೇನ್, ನಿಕೋಟಿನ್ ಒಂದು ಅವಲಂಬನೆ ಮಾಡುವಂತ ವಸ್ತು ಅದು. ಸೊ ಅದೇ ಬಹಳ ಹಾನಿಕಾರಕ. ಮತ್ತೆ ಹೊಗೆಲ್ ಕಾರ್ಬನ್ ಮೊನಾಕ್ಸೈಡ್, ಬೆಂಜಿನ್, ತುಂಬಾ ಸಾಧಾರಣ 40 ಕ್ಯಾನ್ಸರ್ ಕಾರಕ ರಾಸಾಯನಿಕ ವಸ್ತುಗಳಿವೆ, ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವು ಮೊದಲು ಹೇಳಿದ್ದು ನಾನು ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ, ಈಗ ಹಾಗೆಲ್ಲ, ನನ್ನ ಹತ್ರ ಯಾರು ನಿಂತರೆ ಅವರಿಗೆ ಸಹ ಪ್ರಾಬ್ಲಮ್. ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ. ಸೊ ನನ್ನ ಹತ್ರ ಯಾರಾದ್ರೂ ಇದ್ರೆ, ನನ್ನ ಮಕ್ಳು ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಗೆಳೆಯರು ಇರ್ಬೋದು, ಅವರ ಎದುರು ಸಿಗರೇಟ್ ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀಳ್ತದೆ. ನಾವೆನಿಸೋದು ಸಿಗರೇಟ್ ನಾನು ಹೇಳಿದ್ದು ನನ್ನ ಹತ್ರ ಇದ್ದವರಿಗೆ ಪರಿಣಾಮ ಬೀರುವುದಿಲ್ಲ ಅಂತ. ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ, ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ. ಯಾಕಂದ್ರೆ ಈ ಸ್ಮೋಕಿಂಗ್ ಕಾಲಕ್ರಮೇಣ ಇಮ್ಯುನಿಟಿ ಸಹ ಕಡಿಮೆ ಮಾಡ್ತದೆ. ಅದರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್. ನಮ್ಮ ಹತ್ರ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳ್ಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ, ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ.
0: ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತೆ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ.
1: ಸ್ಮೋಕರ್ಸ್ ಅಲ್ಲಿ ಇವನ್ ಸ್ಟ್ರೋಕ್ ಆಗೋದು ಜಾಸ್ತಿ, ಪಾರ್ಶ್ವವಾಯು ಅಂತ ಹೇಳ್ತೇವೆ, ಬಿ ಪಿ ಬರೋ ಜಾಸ್ತಿ, ಡಯಾಬಿಟಿಸ್ ಬರೋ ಜಾಸ್ತಿ. ಸ್ಮೋಕರ್ಸ್ ದೇ ಲುಕ್ ಫೈನ್, ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್, ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅವಾಗ ಇರ್ತದೆ. ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ, 50 ಬರ್ಬೋದು, 45 ಸ್ಟ್ರೋಕ್ ಬರ್ಬೋದು. ಅವರಿಗೆ ಬಿ ಪಿ ಬೇಗ ಬರ್ತದೆ, ಅವರಿಗೆ ಶುಗರ್ ಬೇಗ ಬರ್ಬೋದು. ಸೊ ಅದರಿಂದ ತುಂಬಾ ಪರಿಣಾಮ ಬರುತ್ತೆ, ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ.

0: ಅಂದರೆ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ.
1: ಸೇಮ್ ಅದು ಇನಿಷಿಯಲಿ ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡೋರಿಗೆ ಮಾತ್ರ ಪ್ರಾಬ್ಲಮ್ ಅಂತ, ಈಗ ಹಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ, ಅದು ಹತ್ತಿರ ನಿಂತ ಅವರ ಮೇಲೆ ಪರಿಣಾಮ ಬೀರ್ತದೆ.
0: ಕೆಲವರು ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ, ಅಂಥವ್ರಂತೂ ಇಂಥ ಹೊಗೆ ಏನಾದರೂ ಕುಡಿದ್ರೆ ಬಹಳ ಅವರಿಗೆ ಆರೋಗ್ಯ ಬಿಗಡಾಯಿಸ್ಬೋದಲ್ಲ.
1: ಹೌದು, ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದು 2 ನಿಮಿಷ ನಿಂತರೆ ಸಾಕು, ಅವ್ರು ಕೆಮ್ಮೋ ಮೊದಲೇ ನಾವು ಕೆಮ್ಮತೇವೆ. ಸೊ ಯಾಕಂದರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು. ಅಷ್ಟು ಅದರಲ್ಲಿ ಕ್ಯಾನ್ಸರ್ಕಾರಕ ವಸ್ತುಗಳು, ರಾಸಾಯನಿಕ ವಸ್ತುಗಳಿವೆ.
0: ಮತ್ತೆ ಸೀನ್ ಬರೋದು ಒಂದು ರೀತಿ ನಮಗೆ ಉಸಿರು ಕಟ್ಟದಂಗೆ ಆಗೋದು.
1: ಹೌದು, ನಾವು ಅದಕ್ಕೆ ಹೇಳ್ತೇವೆ ಸ್ಮೋಕರ್ಸ್ ಕಾಫ್ ಅಂತ. ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ, ಪ್ರತಿಯೊಂದು 5-5 ಮಿನಿಟ್ ಕೆಮ್ತಾ ಇರ್ತಾರೆ, ಅದನ್ನು ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ, ರಾಸಾಯನಿಕ ವಸ್ತುಗಳಲ್ಲಿ ಡೆಪಾಸಿಟ್ ಆಗ್ತದೆ, ಸೊ ಆಗ ಅವರಿಗೆ ಕೆಮ್ಮೆಲ್ಲ ಬರ್ತಾ ಇರ್ತದೆ.
0: ತಂಬಾಕು ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡಿದೆಯೇ?
1: ಹಾಂ, ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ದೇಶಗಳಿಗೆ ಹೇಳಿದೆ, ನೀವು ಅನೇಕ ಯೋಜನೆಗಳು ಹಾಕ್ಕೊಳ್ಬೇಕು, ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರದು, ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು. ಹೆತ್ತವರು ಸಹ ಇದರ ಮೇಲೆ ತುಂಬ ಇಂಟ್ರೆಸ್ಟ್ ತಗೊಳ್ಬೇಕಾಗ್ತದೆ, ಯಾಕಂದರೆ ಹೆತ್ತವರು ಸಿಗರೇಟ್ ಎಳಿದರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಎಳಿತಾರೆ. ಸೊ ಆದ್ದರಿಂದ ಹೆತ್ತವರು ಸಿಗರೇಟ್ ಎಳಿಬಾರದು ಮಕ್ಕಳ ಎದುರಲ್ಲಿ, ನನ್ನ ಪ್ರಕಾರ ಎಳಿಲೇಬಾರದು, ಅದು ಮನೆಯಲ್ಲಿ ಬರಲೇಬಾರದು, ಯಾಕಂದರೆ ಅದು ನಮಗೆ ಯಾರೇ ಹೇಳಿಕೊಡಲಿಲ್ಲ ಅಭ್ಯಾಸವನ್ನು. ಸೊ ಮನೆಯಲ್ಲಿ ನಾವು ಮಾಡಬಾರ್ದು, ಸಣ್ಣ ಮಕ್ಕಳಿರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರದು, ಬಸ್ಸಲ್ಲಿ ಮಾಡಬಾರ್ದು, ಪಾರ್ಕಲ್ಲಿ ಮಾಡಬಾರ್ದು, ಈಗ ವರ್ಕ್ ಪ್ಲೇಸಲ್ಲಿ ಮಾಡಬಾರ್ದು ಹೇಳಿದ್ದಾರೆ, ಅದೇ ರೀತಿ ಮನೆಯಲ್ಲಿ ಸಣ್ಣ ಮಕ್ಕಳು ಇರುವ ಮಾಡಬಾರ್ದು ಹೇಳ್ತಾರೆ, ಬಸ್ಗಳಲ್ಲಿ ಹೋಗುವಾಗ ಮಾಡಬಾರ್ದು ಹೇಳ್ತಾರೆ, ಕಾರ್ಖಾನೆಗಳಲ್ಲಿ ಮಾಡಬಾರ್ದು ಹೇಳ್ತಾರೆ, ಪಬ್ಲಿಕ್ ಪ್ಲೇಸಲ್ಲಿ ನಾರ್ಮಲ್ ಈಗ ಐ ಥಿಂಕ್ 70% ಕಡಿಮೆ ಆಗಿದೆ.
0: ಅಂದರೆ ಶಿಕ್ಷೆ ದಂಡ ವಿಧಿಸೋದಕ್ಕೂ ಅವಕಾಶ ಇದೆಯಾ?
1: ಹೌದು, ಈಗ ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕಿಂಗ್ ಮಾಡಲಿಕ್ಕಿಲ್ಲ. ಈವನ್ ಸಿಗರೇಟ್ ಬೀಡಿಯನ್ನು ಶಾಲೆಯ 100 ಮೀಟರ್ ಆವರಣದಲ್ಲಿ ಅಂಗಡಿ ಇಡಲಿಕ್ಕೆ ಸಹ ಇಲ್ಲ, ಮಾರಲಿಕ್ಕೂ ಸಹ ಇಲ್ಲ. ಸೊ ಆಲ್ ಸ್ಕೂಲ್ ಆರ್ ಟೊಬ್ಯಾಕೋ ಫ್ರೀ ಝೋನ್, ಆಲ್ ಯೂನಿವರ್ಸಿಟೀಸ್ ಆರ್ ಇಂಡಿಯಾ ಟೊಬ್ಯಾಕೋ ಫ್ರೀ ಯೂನಿವರ್ಸಿಟೀಸ್.
0: ಮತ್ತೆ ಸರ್ಕಾರನು ಕೂಡ ಹೆಚ್ಚೆಚ್ಚು ತೆರಿಗೆಯನ್ನು ವಿಧಿಸುತ್ತಲೇ ಇದೆ.
1: ಹೌದು, ಅನೇಕ ವಿಧಗಳನ್ನು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ಟ್ಯಾಕ್ಸ್, 10-20% ಟ್ಯಾಕ್ಸ್ ಹಾಕಿ ಅವರದ ಹಣ ಇರೋದು ತಗೊಳ್ಳಿಕ್ಕೆ, ಅದು ಆಟೋಮ್ಯಾಟಿಕ್ ಆಗಿ ಸೇದು
0: ಕಡಿಮೆ ಆಗಬಹುದು.
1: ಅದು ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕಲಿ.
0: ಇದನ್ನ ಸಿನ್ ಗೂಡ್ ಅಂತ ಪರಿಗಣಿಸ್ತಾರೆ ನಮ್ಮ ಆರ್ಥಿಕ ತಜ್ಞರು. ಅದರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕೋದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ.
1: ಅವನು ಒಂದು ಪ್ಯಾಕೆಟ್ ತೆಗೆಸಿದಾಗ 1-2 ಸಿಗರೇಟ್ ಎಳಿಬಹುದು ಪರ್ ಡೇ. ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ. ಸ್ಲೋಲಿ ಅವನ ಹತ್ರ ಹಣ ಇರೋದಿಲ್ಲ, ಸ್ಲೋಲಿ ಅವನು ಬಿಡ್ತಾನೆ, ಅವನು ಹೋಗಿ ನನಗೆ ಸಿಗರೇಟ್ ಬಿಡಬೇಕಂತ ಆ ಸ್ಟೇಜಿಗೆ ಸಹ ಬರ್ತಾರೆ. ಅದು ಒಂದು. ಎರಡನೇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ, ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ, ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪನಿಯವರು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೆ ಸಿಗರೇಟ್ ಪ್ಯಾಕ್ ಅಲ್ಲಿ ಒಂದು ಪಿಕ್ಚರ್ ಉಂಟು, ಬಾಯಿ ಕ್ಯಾನ್ಸರ್ ಅದೆಲ್ಲ ಚಿತ್ನ ಉಂಟು,
0: ಬಾಯೆಲ್ಲ ತೂತು ಬಿದ್ದು ಆಗಿರೋದು.
1: ಹೌದು, ಅದು ಪ್ಯಾಕೆಟಿನ 75% ಕವರ್ ಆಗಿರ್ತದೆ ಚಿತ್ರ. ಮೊದಲು ಸಣ್ಣ ರೈಟಪ್ ಇತ್ತು ಓದ್ಲಿಕ್ಕೆ,
0: ಕಾಣಿಸ್ತಿರ್ಲಿಲ್ಲ.
1: ಈಗ ಹಾಗೆಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದರಲ್ಲಿ ಬರ್ದಿದ್ದಾರೆ. 70% ಪಿಕ್ಚರ್ ಉಂಟು, 30% ಆರೋಗ್ಯಕ್ಕೆ ಹಾನಿಕರ ಬರ್ದು ಸಹ ಉಂಟು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೊಂದು, ಎಲ್ಲ ಸಿಗರೇಟ್ ಪ್ಯಾಕ್ಗಳು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು, ಯುವ ಜನರು ಬಲಿ ಆಗದಾಗಿ ನೋಡುದು, ಆ ಬೀಡಿ ಸಿಗರೇಟ್ ಅಲ್ಲಿ ಅಡಿಟಿವ್ಸ್ ಹಾಕುದು, ಈಗ ಮೆಂಥಾಲ್ ಅಂತ ಹಾಕ್ತಾರೆ, ಅದನ್ನು ಸಹ ಈಗ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು. ಮೆಂಥಾಲ್ ಅಲ್ಲಿ ಆಡ್ ಮಾಡ್ತಾರೆ. ಸೊ ಮೆಂಥಾಲ್ ಎಲ್ಲ ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್, ಈಗ ಉದಾಹರಣೆಗೆ ಶಾಲೆ ಸ್ಮೋಕ್ ಫ್ರೀ ಝೋನ್, ಮನೆ ಸ್ಮೋಕ್ ಫ್ರೀ ಝೋನ್, ವರ್ಕ್ ಪ್ಲೇಸ್ ಸ್ಮೋಕ್ ಫ್ರೀ ಝೋನ್. ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಸಿಗರೇಟ್ ಹೇಳಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ಕಂಪ್ಲೇಂಟ್ ಮಾಡಬಹುದು, ಅದು ಇವನ್ ಮನೆಗಳಲ್ಲಿ ಸಹ ಮಾಡಬಾರ್ದು ಅಂತ ಬಂದಿದೆ. ಅವರಿಗೆ ವಿಪರೀತ ಫೈನ್ ಆಗ್ತಾರೆ. ಮನೆಗಳಲ್ಲಿ ಮಾಡಬಾರ್ದು, ಸಾರ್ವಜನಿಕರಲ್ಲಿ ಮಾಡಬಾರ್ದು, ಅದೇ ರೀತಿ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು.
0: ಇಷ್ಟೆಲ್ಲ ನಿಯಂತ್ರಣಗಳನ್ನ ಸರ್ಕಾರ ಕೈಗೊಳ್ತಾ ಇದೆ.
1: ಹೌದು,
0: ಜೊತೆಗೆ ಈ ತಂಬಾಕು ಬೇಸಾಯ ಅಂದ್ರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ, ಅದು ಒಂದು ಕ್ರಮ.
1: ಹೌದು, ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್, ಅವರಿಗೆ ಬೇರೆ ಕ್ರಾಪ್ ಮಾಡಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು. ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆಗಿಡ ನೆಟ್ಟಿದ್ದಾರೆ, ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ, ಇನ್ನು ಕೆಲವರು ಪೊಟ್ಯಾಟೋ, ಫುಲ್ ಪೊಟ್ಯಾಟೋ. ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ಥಿಂಕ್ ಸ್ಲೋಲಿ ತಂಬಾಕು ಬೆಳೆಸಿದನ್ನೇ ಕಡಿಮೆ ಮಾಡಬಹುದು.
0: ಯಾಕೆಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು.
1: ಹೌದು,
0: ಆಲೂಗಡ್ಡೆಯನ್ನು ಬೆಳಿಬಹುದು.
1: ಹೌದು, ಆಲ್ಟರ್ನೇಟಿವ್ ಕ್ರಾಪ್ ಐ ಥಿಂಕ್ ಸರ್ಕಾರ ಅವ್ರು ಯಾವಾಗಲೂ ಸಹಕಾರ ಮಾಡ್ತದೆ, ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ, ಸೊ ಅವ್ರು ಅದನ್ನೇ ಮಾಡಬಹುದು. ಸೊ ಟೊಬ್ಯಾಕೋವನ್ನು ಗ್ರೋ ಮಾಡಬೇಕಂತಿಲ್ಲ. ಒಂದು ಎಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ, ಅದನ್ನು ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ.
0: ಹೌದು,
1: ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್
0: ಮಾಡಿ,
1: ಹೌದು, ಯುವ ಜನರನ್ನು ಅದನ್ನು ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ದರೂ ಸಹ ಈಗ

0: ಆನ್ಲೈನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ
1: ಆಗುದಿಲ್ಲ
0: ಅಂತ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡುದು, ಸಿಗರೇಟ್ ಹಿಡಿದ್ರೆ ಅದಾಗ್ತೀರಿ ಇದಾಗ್ತೀರಿ. ಈಗ ಸೆಲೆಬ್ರಿಟೀಸ್, ಸೊ ಐ ಡೋಂಟ್ ಥಿಂಕ್ ಸಿಗರೇಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ವಂಡರ್ಸ್, ಅದು ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ. ಬಟ್ ಪೀಪಲ್ ಅವ್ರ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೇಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ, ಅದು 100% ತಪ್ಪು.
1: ಮತ್ತೆ ನಮ್ಮ ಸರ್ಕಾರ ಕೂಡ ತಂಬಾಕು ಅಥವಾ ಹೊಗೆ ಸೊಪ್ಪನ್ನು ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ, ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳಬಹುದು.
0: ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ, May 31st ಅವರು ಹೇಳ್ತಾರೆ ಎಲ್ಲ ದೇಶಗಳಲ್ಲಿ ಪ್ರೊಡಕ್ಷನ್ 25% ಕಡಿಮೆ ಮಾಡಿ, 10% ಕಡಿಮೆ ಮಾಡಿ, ಸೊ ಅವರಿಗೆ ಆಲ್ಟರ್ನೇಟ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು.
1: ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳವರು ನಮ್ಮ ಯುವಜನರನ್ನೇ,
0: ಹೌದು,
1: ಬೇರೆಯವರನ್ನ ನೋಡಿ ಕಲಿಯರೇ ಜಾಸ್ತಿ.
0: ಹೌದು, ಅದು ಏಜ್ ಹಾಗೆ, ಸೊ ದೇ ಸಿ ಅದರ್ಸ್, ಬೇರೆಯವರನ್ನ ನೋಡುದು.
1: ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನುಸರಿಸಲು ಹೋಗ್ತಾರೆ.
0: ಹೌದು, ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ, ಬ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ, ಎಲ್ಲಿ ಕ್ರಿಕೆಟ್ ಅಲ್ಲಿ ಆಗ್ಲಿ ಟಿವಿ ಸೀರಿ ಎಲ್ಲಿ ಸಹ ಮಾಡುದಿಲ್ಲ ಈಗ,
1: ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇದ್ದಾರೆ.
0: ಹೌದು, ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದಿದೆ.
1: ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗ್ಬಿಟ್ಟಿರುತ್ತೆ, ತಂಬಾಕನ್ನ ಜಗಿಯುವಂತಹದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನು ಹಾಕ್ಕೊಳ್ಳೋದು, ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು, ಸಿಗರೇಟ್ ಸೇದೋದು ಇಂಥದ್ದೆಲ್ಲನು, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ?
0: ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ, ಇವನ್ ನಮ್ಮ ಕೊಡಗು ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ. ಯಾರಿಗಾದರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು ಆಸ್ಪತ್ರೆಗೆ ಬರಬಹುದು, ಡಿ ಅಡಿಕ್ಷನ್ ಸೆಂಟರ್ಗೆ ಬಂದ್ರೆ.
1: ಅಂದ್ರೆ ಚಟಮುಕ್ತಿ ಕೇಂದ್ರಗಳು?
0: ಹೌದು, ಅದು ಹೌದು, ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹೇಳ್ತೇವೆ ಹೇಗೆ ಸ್ಲೋಲಿ ಕಡಿಮೆ ಮಾಡಬೇಕಂತ ಹೇಳ್ತೇವೆ. ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ. ಸೊ ಹಾಗಾಗಿ ಒಂದು 2-3 ತಿಂಗಳು ಅವರು ನಮ್ಮ ಸೆಂಟರ್ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನ ಹೊರಗೆ ತರಬಹುದು. ಇದೇನು ಅಸಾಧ್ಯವೇನಲ್ಲ, ಸಾಧ್ಯ ಉಂಟು.
1: ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತೀರಾ?
0: ಹೌದು ಹೌದು, ನಿಕೋಟಿನ್ ಚೂಯಿಂಗಮ್ ಅಂತ ಉಂಟು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು. ಸೊ ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ.
1: ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ.
0: ಜನರು ಒಗ್ಗಟ್ಟಾಗಬೇಕು, ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್. ಸೊ ಅದರಷ್ಟು ಬ್ಯಾಡ್ ಯಾವುದಿಲ್ಲ, ಜನರಿಗೆ ಗೊತ್ತಿರಬೇಕು. ಯಾರಾದರೂ ಸ್ಮೋಕ್ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ, ಎವ್ರಿ ಸಿಟಿಜನ್ ಹ್ಯಾಸ್ ಟು ಆಸ್ಕ್, ನೀವು ಯಾಕೆ ಸ್ಮೋಕ್ ಮಾಡ್ತೀರಿ? ಇದು ಪಬ್ಲಿಕ್ ಪ್ಲೇಸ್, ಇಲ್ಲಿ ಮಕ್ಕಳಿದ್ದಾರೆ, ಇಲ್ಲಿ ಹೆಂಗಸರಿದ್ದಾರೆ, ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ, ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ? ಎವ್ರಿಬಡಿ ಹ್ಯಾಸ್ ಟು ಆಸ್ಕ್, ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ.
1: ಇವತ್ತು ಲಿಂಗ ಭೇದವಿಲ್ಲದೆ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ. ಸ್ತ್ರೀಯರು ಈ ಧೂಮಪಾನ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ?
0: ಹೌದು, ಈಗ ಏನಾಗಿದೆ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ. ಆದ್ರೆ ಈ ಕಂಪನಿಗಳು ಯುವಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯ್ನ್ ಆಗ್ತಾರೆ ಸ್ಮೋಕರ್ಸ್ ಆಗಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯುವಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು, ಆದ್ರೆ ಟೋಟಲ್ ಸ್ಮೋಕರ್ಸ್ ಸಂಖ್ಯೆ ಕಡಿಮೆ ಆಗಿದೆ ಈಗ. ಆದ್ರೆ ಇಲ್ಲಿ ಹುಡುಗಿಯರು ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ತದೆ. ಅವರಿಗೆ ಹುಟ್ಟುವ ಮಕ್ಕಳು ತೂಕ ಬಹಳ ಕಡಿಮೆ ಇರ್ತದೆ, ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು, ಮತ್ತೆ ಹುಟ್ಟುವ ಮಕ್ಕಳ ಮೇಲೆ ಸಹ ಪರಿಣಾಮ ಬೀರ್ತದೆ, ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬೋದು. ಆದ್ರಿಂದ ದಯವಿಟ್ಟು ಮಹಿಳೆಯರು ಸೇದ್ಲೇಬಾರ್ದು, ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ.
1: ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಕೊಡುತ್ತೆ,
0: ಸ್ಟೆರಿಲಿಟಿ ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು. ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ.
1: ಹಾಗಾಗಿ ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು.
0: ಅದೇ ಪೋಷಕರು, ಶಿಕ್ಷಕರು, ಸಾರ್ವಜನಿಕರು ಇದಕ್ಕೆ ಪ್ರೋತ್ಸಾಹ ಕೊಡ್ಲೇಬಾರದು. ತಂಬಾಕು ಮುಕ್ತ ಮನೆಗಳು ಬೇಕು, ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು, ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು, ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮಗೆ. ಸೊ ಯಾರು ಇದಕ್ಕೆ ಬಲಿಯಾಗಬಾರ್ದು, ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು. ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ, ಎಲ್ಲ ಹಣವನ್ನು ಆ ಕ್ಯಾನ್ಸರ್ಗೆ ಹಾಕಬೇಕಾಗ್ತದೆ. ನಾವು ತುಂಬಾ ಕಡೆ ನೋಡಿದ್ದೇವೆ, ಎಲ್ಲರೂ ಒಂದು ಸ್ಮೋಕಿಂಗ್ ಅಂತ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ, ಎರಡು ತುಂಬಾ ಸಮಸ್ಯೆ ಕೊಡ್ತದೆ. ಆ ಬಾಯಿಯ ಕ್ಯಾನ್ಸರ್, ನಾಲಗೆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಹುಣ್ಣಾಗುದು, ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ.
1: ಇಡೀ ದೇಹಕ್ಕೆ ಒಂದು ರೀತಿ ತೊಂದರೆ,
0: ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಆರ್ಗನ್ಗೆ ಪರಿಣಾಮ ಬೀರ್ತದೆ,
1: ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ.
0: ಹೌದು, ಯಾಕಂದ್ರೆ ಅದು ಮಾನಸಿಕ ಅವಲಂಬನೆ ಆಗ್ತದೆ,
1: ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ,
0: ಎಲ್ಲ ಆರ್ಗನ್ಸ್ ಗೆ ಪ್ರಾಬ್ಲಮ್ ಕೊಡ್ತದೆ. ಇಟ್ಸ್ ಬೆಟರ್ ನಾಟ್ ಟು ಸ್ಟಾರ್ಟ್, ಬೆಟರ್ ಟು ಕ್ವಿಟ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್. ನೀವು ಸ್ಟಾರ್ಟ್ ಮಾಡಬೇಡಿ, ಯಾರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡಬೇಡಿ, ಮಕ್ಕಳಿಗೆ ಇದನ್ನು ತೋರಿಸ್ಬೇಡಿ. ಈವನ್ ಸಮಾಜದ ಬೇರೆ ಬೇರೆ ದೇಶಗಳಲ್ಲಿ 12 ವರ್ಷದವರೆಗೆ ಸಿಗರೇಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ, ಬೀಡಿ ತಕೊಳ್ಳಿಕ್ಕೆ ಇಲ್ಲ ಅಂಗಡಿಗೆ ಹೋಗಿ. ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ, ಲೆಸ್ ದೆನ್ 13-15 ಇಯರ್ಸ್ನವರಿಗೆ ಸಿಗರೇಟ್ ಈವನ್ ಯು ಕಾಂಟ್ ಸೆಲ್, ಮಾರ್ಲಿಕ್ಕೂ ಸಹ ಇಲ್ಲ. ಅವ್ರಿಗೆ ಕೊಡ್ಲಿಕ್ಕೆ

0: ಇಲ್ಲ, ಇವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ. ಹಂಗೊಂದು ಪ್ಯಾಕೆಟ್ ಸಿಗರೇಟ್ ತಡೆದ್ರೆ ಅಂಗಡಿಯವರು ಕೊಡುದಿಲ್ಲ.
1: ಮತ್ತೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ.
0: ಇನಿಷಿಯಲಿ ಸಂತೋಷ, ಮತ್ತೆ ಫುಲ್ ದುಃಖವೇ ಅವರಿಗೆ.
1: ಯಾಕಂದ್ರೆ ಬಹಳ ದುಬಾರಿಗೂ ಆಗ್ತಾ ಇದೆ ಈಗ,
0: ಯಾಕಂದ್ರೆ ಸ್ಮೋಕರಿಗೂ ತೊಂದರೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದರೆ, ಮನೆಯಲ್ಲಿ ಆಸ್ತಮಸ ಜಾಸ್ತಿ ಆಗ್ತದೆ. ಸೊ ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ, ಸೊ ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನಿಮೋನಿಯಾಸ್ ಆಗ್ಬೋದು, ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ಬೋದು. ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಎಲ್ಲರೂ ಆರೋಗ್ಯದಿಂದ ಇರ್ಬೋದಲ್ಲ.
1: ಹೌದೌದು. ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಒಂಥರ ನೆಗಡಿ ಆಗೋದು, ತಲೆನೋವು ಬರೋದು, ಈ ರೀತಿ ಎಲ್ಲನೂ ಹೇಳ್ತಾ ಇರ್ತಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ
0: ಸ್ವಯಂ ಪ್ರೇರಣೆಯಿಂದ ಬಂದರೆ ಒಳ್ಳೆ ಸಕ್ಸಸ್ ರೇಟ್. ಸ್ವಯಂ ಪ್ರೇರಣೆ, ನನಗೆ ಬೇಡ, ನನಗೆ ತೊಂದರೆ ಆಗಿದೆ, ನನ್ನ ಮನೆಯವರಿಗೆ ತೊಂದರೆ ಆಗಿದೆ, ಸೊ ನನಗೆ ತುಂಬ ಜನ ಪ್ರೆಷರ್ ಆಗ್ತಾರೆ, ಬಿಡು ಬಿಡು ಅಂತೇಳಿ. ಸೊ ಅಂಥವ್ರು ತುಂಬ ಜನ ನಾವು ನೋಡಿದ್ದೇವೆ. ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ, ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ. ಅವರು ಒಂದು 2-3 ತಿಂಗಳು ಈ ನಮ್ಮ ಡಿ ಎಡ್ಗಿನ್ ಸೆಂಟರ್ಗೆ ಬಂದರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರನ್ನು ಸ್ಲೋಲಿ ಬಿಡಿಸ್ತೇವೆ.
1: ತಕ್ಷಣ ನಿಲ್ಲಿಸಿದ್ರು ಏನು ಸಮಸ್ಯೆ ಏನಾಗಲ್ಲ?
0: ತಕ್ಷಣ ಆಗುದೇ ಇಲ್ಲ ಅದು, ಯಾಕಂದ್ರೆ ಅಷ್ಟು 15 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ. ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. 15 ವರ್ಷ ಮಾಡಿದ ಒಂದು ಸಲ ಹೇಗೆ ಬಿಡ್ತಾನೆ? ಸೊ ಡಿ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು, ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್?
0: ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡೋದೇ ಬೇಡ, ಯಾವ ಯುವ ಜನರು ಸಿಗರೇಟ್ ಅದು ಬೀಡಿಯನ್ನು ತಕೊಳ್ಳೋದೇ ಬೇಡ. ಎಲ್ಲರೂ ಬೇರೆಯವರಿಗೆ ಹೇಳಬೇಕು, ನೀವು ತಂಬಾಕು ಸೇವನೆ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಇದರಿಂದ ತುಂಬ ಆರೋಗ್ಯ ಸಮಸ್ಯೆ ಬರ್ತದೆ, ಅನೇಕ ಸಮಸ್ಯೆಗಳು ನಾವು ದೂರ ಇರ್ಬೋದು. ಆದ್ದರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡಲಿಕ್ಕೆ ಬಹಳ ಆಸೆ ಪಡ್ತೀನಿ.
1: ಆತ್ಮೀಯ ಕೇಳಿದ್ರೆ, ತಾವು ಈ ತಂಬಾಕಿನಿಂದ ಉಂಟಾಗುವಂಥ ದುಷ್ಪರಿಣಾಮಗಳು ಮತ್ತು ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686694425. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳು, ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ವೆನಿಲ್ಲಾ ಬೆಳೆಯ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಜೋಡುಪಾಲದ ಟಿಆರ್ ಅಪ್ಪಾಜಿ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಆಲಿಸುವಿರಿ. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,300 ರೂಪಾಯಿಂದ 22,800 ರೂಪಾಯಿಗಳು, ಅರೇಬಿಕಾ ಚೆರಿ 12,500 ರೂಪಾಯಿಂದ 14,200 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿಗಳು ಹಾಗೂ ರೋಬೆಸ್ಟಾ ಚೆರಿ 9,250 ರೂಪಾಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.

ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರವನ್ನು ಕೇಳುವಿರಿ. ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 8:30ಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35ಕ್ಕೆ ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ನಾಟಕ ರಂಗಭೂಮಿ ಕಲಾವಿದ ಹಾಗೂ ನಿರೂಪಕ ಜಿ ಪಿ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ.

0: ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನ ಕೇಳುವಿರಿ. 12:30 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ, ಜೀರ್ಣಾಂಗ ಆರೋಗ್ಯದ ಕುರಿತು ಮೈಸೂರಿನ ಮಣಿಪಾಲ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಕೇಳುವಿರಿ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನಿಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
8: ಬ್ರೋ? ಇದು ಹರಿದಿದೆ, ಇಲ್ಲಿ ಕೇಳು. ಹರಿದೋಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
9: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
8: ವಾವ್, ಹೊಸ ನೋಟ್ ಸಿಗುತ್ತಾ?
9: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
10: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
11: ಆಕಾಶವಾಣಿ ಮಡಿಕೆ.

ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕೊಡಗು ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಕಡೆಯಿಂದ ಸೋವಾರ್ಪೇಟೆ ಪತ್ರಿಕಾ ಭವನದಲ್ಲಿ ಸೋವಾರ್ಪೇಟೆ ತಾಲೂಕಿನ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದಿ ವಿದ್ಯೆನ ಕಲಿತು ಎಸ್ಎಸ್ಎಲ್ಸಿ ಹಂಗೆ ಪಿಯುಸಿಲಿ ಜಾಸ್ತಿ ಮಾರ್ಕ್ಸ್ ತಗೊಂಡ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಹಂಗೆ ಸನ್ಮಾನ ಜಂಬರ ನಡೆದು ಜಂಬರನ್ನ ಲೀಡಿಂಗ್ ಎಡ್ಜ್ ಸಂಸ್ಥೆನ ಮುಖ್ಯಸ್ಥ ಹಂಗೆ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಉದ್ಘಾಟನೆ ಮಾಡ್ದೋ. ಅಲ್ಲಿಂದ ಮಾತಾಡಿ ಸರ್ಕಾರಿ ಸ್ಕೂಲ್ಗಳ ಕಮ್ಮಿ ತರಲಿ ನೋಡದೆ ಉಳಿಸಿ ಬೆಳೆಸೋ ಜವಾಬ್ದಾರಿ ಸಮಾಜದ ಮೇಲೆ ಉಟ್ಟು ಸರ್ಕಾರಿ ಸ್ಕೂಲ್ಗಳಲ್ಲಿ ವಿದ್ಯೆನ ಕಲಿತು ಒಳ್ಳೆ ಸಾಧನೆ ಮಾಡಿದ ಮಕ್ಕ ಮುಂದಿನ ಪೀಳಿಗೆಗೆ ಮಾದರಿ ಹಾಕು. ಇಂದಿನ ದಿನಗಳಲ್ಲಿ ಸರ್ಕಾರಿ ಸ್ಕೂಲ್ಗಳ ಸಂಖ್ಯೆ ಕಮ್ಮಿ ಆಗ್ತಾ ಉಟ್ಟು ಸರ್ಕಾರಿ ಸ್ಕೂಲ್ಗಳ ಏಳಿಗೆಗೆ ಅದರ ಉಳಿಸಿ ಬೆಳೆಸಿಕೆ ಎಲ್ಲವೂ ಕೈಜೋಡಿಸೋಕುತ ಹೇಳ್ದೋ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಚರಣಿಯಂಡ ಅನುಕಾರ್ಯಪ್ಪ ಮಾತಾಡಿ ಸರ್ಕಾರಿ ಸ್ಕೂಲ್ಗಳಲ್ಲಿ ವಿದ್ಯೆ ಕಲಿತು ಸುಮಾರು ಮಕ್ಕ ಇಂದು ದೊಡ್ಡ ದೊಡ್ಡ ಚಾಕ್ರಿಗಳಲ್ಲಿ ಒಳೋ, ಹಂಗೆ ಒಳ್ಳ ಬದುಕನ್ನು ಸಹ ಕಟ್ಟಿಕೊಂಡಳೋ. ಸರ್ಕಾರಿ ಸ್ಕೂಲ್ಗ ಪ್ರತಿಭೆಗಳ ತೊಟ್ಲು ಆಗುತ್ತ ಹೇಳ್ದೋ. ಜಂಬರಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರತಿ ಪುರಸ್ಕಾರನ ಕೊಟ್ಟು ಸನ್ಮಾನ ಮಾಡ್ದೋ. ಜಂಬರಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಮೇ ತಾರೀಕು 26ಕ್ಕೆ ಕೇರಳಕ್ಕೆ ಬರಕಿದ್ದ ಮುಂಗಾರು ಮಳೆ ತಡ ಆಗುಟ್ಟು ಈ ವರ್ಷ ಎಲ್ ನಿನೋ ನ್ಯಾವಾನಂದ ದೇಶದಲ್ಲಿಡಿ ಮುಂಗಾರು ಮಳೆ ಕಮ್ಮಿ ಬೀಳೋ ಸಾಧ್ಯತೆ ಹುಟ್ಟುತ್ತ ಭಾರತೀಯ ಹವಾಮಾನ ಇಲಾಖೆನ ಪ್ರಕಟಣೆ ತಿಳಿಸಿಟ್ಟು. ನಾಳೆಯಿಂದ ಮುಂಗಾರು ಮಳೆ ಬೀಳಕ್ಕಿತ್ತು, ಆದರೆ ಈ ವರ್ಷನೂ ಮಳೆ ತಡ ಆಗುಟ್ಟು. ಎಷ್ಟೋ ವರ್ಷದ ಸರಾಸರಿನ ಶೇಕಡ 90% ಮಾತ್ರ ಈ ಸಲ ಮಳೆ ಆದೇತ ಹವಾಮಾನ ಇಲಾಖೆನ ಮಾಹಿತಿ ಕೊಟ್ಟುಟು. ಭಾರತೀಯ ನೌಕಾಪಡೆನ ಸಬ್ ಲೆಫ್ಟಿನೆಂಟ್ ಮುಂಡೋಲಂಡ ಸಿ ಸೋನಲವು ಕಮಿಷನ್ಡ್ ಆಗೋಳೋ. ತಾರೀಕು 28ಕ್ಕೆ ಕಣ್ಣೂರ್ಲಿ 42ನೇ ನೇವಲ್ ಓರಿಯೆಂಟೇಷನ್ ಕೋರ್ಸ್ ಮುಗಿಸಿದ ಸೋನಲವು ಇದೀಗ ನೌಕಾಪಡೆಗೆ ನೇಮಕ ಆಗೋಳೋ. ಇವು ಚೇಂಡಾಣಿನ

0: ಮುನ್ಯೋನಂಡ ಚಂಗಪ್ಪ ಮಾಚಮ್ಮ ದಂಪತಿಗಳ ಮಗಳು. ಇಷ್ಟು ದಿನ ರಜದ ಗೌಜಿಲಿದ ಮಕ್ಕ ನಾಳೆ ಇಸ್ಕೂಲ್ ಕಡೆಗೆ ಹೊರಟವೆ. ನಾಳೆಂದ ಹೊಸ ಶೈಕ್ಷಣಿಕ ವರ್ಷ ಸುರಾದೆ. ನಾಳೆ ಜಿಲ್ಲೆನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಇಸ್ಕೂಲ್ಗ ಸುರಾದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇಂದು ಕಡಿಯತ್ತು ನಾಡಿನ ಬಲಂಬೇರಿ ಪಾಲಂದಿರ ಕುಟುಂಬಸ್ಥರ ಇನ್ಮನೆಯಲ್ಲಿ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯವರ ಅಧ್ಯಕ್ಷತೆಯಲ್ಲಿ ನಡೆದು. ಅಲ್ಲಿಂದ ಅಧ್ಯಕ್ಷರು ಮಾತಾಡಿ, ಮನೆಯಲ್ಲಿ ಸರಸ್ವತಿ ಇದ್ದರೆ ಲಕ್ಷ್ಮಿ ತಾನಾಗಿನೇ ಬಂದದೆ, ಲಕ್ಷ್ಮೀ ಖಾಲಿಯಾದರೂ ಸರಸ್ವತಿ ಖಾಲಿಯಾದುಲೆ, ಕಲ್ತು ಕಂಡ ವಿದ್ಯೆ ಯಾಗೋಳು ಇದ್ದದೆ, ಒಳ್ಳ ಜ್ಞಾನ ಇದ್ದರೆ ಸಂಸ್ಕೃತಿ ಸಂಸ್ಕಾರ ಬೆಳೆದದೆ, ದಿನಲಿ ಅರ್ಧ ಗಂಟೆನಾರು ಮೊಬೈಲ್ನ ದೂರ ಮಡಗಿ ಪುಸ್ತಕ ಓದುವ ಒಂದು ಒಳ್ಳೆ ಸಂಸ್ಕೃತಿನ ಬೆಳೆಸಿಕೊಳ್ಳೋಕು ತಾವು ಹೇಳ್ದು. ಜಂಬರಕ್ಕೆ ಮುಖ್ಯ ನೆಂಟರುಗಳಾಗಿ ಬಂದಿದ್ದ ಅಜ್ಜಿ ಕುಟ್ಟಿರ ಕಾಂಚನ್ ಪೊನ್ನಣ್ಣವು ಮಾತಾಡಿ, ಕೊಡವರ ಮಾಲುಮಠ ಹಬ್ಬ ಹರಿದಿನ ಪದ್ಧತಿ ಪರಂಪರೆ ಜನಾಂಗದ ಹೆಮ್ಮೆ, ಇಂಥ ವಿಶೇಷ ಸಂಸ್ಕೃತಿನ ಜನಾಂಗದವು ಉಳಿಸಿ ಬೆಳೆಸಿಕೊಂಡು ಹೋಗುತ್ತಾ ಹೇಳ್ದು. ಜಂಬರಲ್ಲಿ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡಿರ ಅರುಣ್ ಮಾಚಯ್ಯ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಯೋಜನೆ ಅಧ್ಯಕ್ಷ ತಿತ್ತಿರ ಧರ್ಮಜ ಉತ್ತಪ್ಪ, ಪಾಲಂದಿರ ಕುಟುಂಬದ ಪಟ್ಟೆದಾರ ನಂಜಪ್ಪ ಅವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ವಿಶ್ವ ಪರಿಸರ ದಿನಾಚರಣೆ 2026 ಪ್ರಯುಕ್ತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿನ ಪ್ರಾದೇಶಿಕ ಕಚೇರಿ ಕೊಡಗಿನ ಕಡೆಯಿಂದ ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಕುರ್ತಂಗೆ ಪ್ರಾಥಮಿಕ ಮತ್ತು ಪ್ರೌಢಹೈಸ್ಕೂಲ್ನ ಮಕ್ಕಳಿಗಾಗಿ ಚಿತ್ರ ಬಿಡಿಸುವ ಪೈಪೋಟಿ, ಹಾಗೆ ಪ್ರೌಢಹೈಸ್ಕೂಲ್ನ ಮಕ್ಕಳಿಗೆ ಪ್ರಬಂಧ ಪೈಪೋಟಿ ಜೂನ್ 2 ಬೆಳಿಗ್ಗೆ 9:30 ಗಂಟೆಗೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಹೈಸ್ಕೂಲ್ ವಿಭಾಗದ ಜಿಮ್ನಾಸ್ಟಿಕ್ ಹಾಲ್ಲಿ ಏರ್ಪಾಡಾಟು. ಅಂಚೆ ಅದಾಲತ್ನ ಮುಂದಿನ ಸಭೆ ಜೂನ್ 8 ಮಧ್ಯಾಹ್ನ 12 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾರು ಪುಕಾರಿಗಿದ್ದರೆ ಅಂಚೆ ಅದಾಲತ್ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ ಬರೆದು ಕಳಿಸಕತ್ತಾ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸೋಳು. ಮಡಿಕೇರಿ ECHS ಪಾಲಿಕ್ಲಿನಿಕ್ಲಿ ನಾಳೆ ಜೂನ್ 1 ಡಾಕ್ಟರ್ಗ ಇರ್ದುರೈತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆನ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಕರ್ಯ ಕೊಡುವ ನಿಟ್ಟಲ್ಲಿ ವಸತಿ ರೈತ ಹಾಗೆ ನಿವೇಶನ ರೈತರ ಸಮೀಕ್ಷೆಗೆ ಅರ್ಜಿ ಹಾಕಿಕೆ ಜೂನ್ 30 ಮುಟ್ಟ ಕಾಲಾವಕಾಶ ಹುಟ್ಟುತ್ತ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ನಿರ್ದೇಶಕರು ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲ್ಕೊಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಪ್ರತಿ ವರ್ಷನೂ ಈ ಮಕ್ಕಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ.
8: ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ.
7: ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ.
8: ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
10: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
9: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
12: ಸರ್ಪ್ರೈಸ್ ಗಿಫ್ಟ್?
11: ಓಪನ್ ಮಾಡು.
12: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
11: ಮುಳಿಯಾದಿಂದ.
13: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
14: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
15: ಅಕ್ವಾ ವೆಂಚರ್ಸ್ ಗುಹ್ಯಾ ಸಿದ್ದಾಪುರ. ಇಲ್ಲಿ ರೋಹು, ಕಾಟ್ಲಾ, ಗ್ರಾಸ್ ಕ್ರಾಪ್, ಮರೇಲ್ ಜಾತಿಯ ಮೀನು ಮರಿಗಳನ್ನು ಮೊದಲ ಬ್ಯಾಚ್ ನಲ್ಲಿ ಜೂನ್ 4 ಗುರುವಾರ ಮಾರಾಟ ಮಾಡಲಾಗುವುದು. ಕೊಡಗಿನಾದ್ಯಂತ ಡೆಲಿವರಿ ಲಭ್ಯ. ಸಂಪರ್ಕಿಸಿ ಪಟ್ಟಣ ಶ್ಯಾಮ್ ಅಯ್ಯಪ್ಪ 9731784873.

0: ಪೊನ್ನಂಪೇಟೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ 1ರಂದು ಕೂರ್ಗ್ ಸ್ಟಾರ್ ಚಕ್ಕಿರ ಅಪ್ಪಯ್ಯ ವೇದಿಕೆ ಜನತಾ ಪ್ರೌಢಶಾಲಾ ಮೈದಾನ ಹುದಿಕೇರಿಯಲ್ಲಿ ಶ್ರೀ ಟಿಎಸ್ ಗೋಪಾಲ್ ಅವರ ಸಮ್ಮೇಳನಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ ಹುದಿಕೇರಿ ಮತ್ತು ಪೊನ್ನಂಪೇಟೆ ತಾಲೂಕು.
1: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್ ಪಿಎಂ ರೋಡ್ ಕೊಡಗರಹಳ್ಳಿ.
3: ಹಲೋ
4: ಹಲೋ
3: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
4: ನನಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್ ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
3: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
7: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇಂಗಡ ಆದನಲ್ಲಿ 11ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಬಲಂಬೇರಿಯಲ್ಲುಳ್ಳ ಪಾಲಂದಿರ ಎನ್ ಮನೆಯಲ್ಲಿ ಇಂದು ನಡೆದದ್ದು. ಕಾರ್ಯಕ್ರಮದಲ್ಲಿ ತಕ್ಕ ಪರಂದ ಅಕಾಡೆಮಿರ ಅಧ್ಯಕ್ಷಗಳಾದ ಅಜ್ಜನಕಂಡ ಸಿ ಮಹೇಶ್ ನಾಚಯ್ಯ ಇವು ಲಕ್ಷ್ಮಿ ಕಾಲಿಯಾನಕ್ಕೂ ಸರಸ್ವತಿ ಕಾಲಿಯಾಪಲೆ ಪಡಚ ಪಡಿಪು ಎಕ್ಕಕ್ಕೂ ಇಪ್ಪ ನಲ್ಲ ಜ್ಞಾನ ಉಂಡೆಂಗಿ ಸಂಸ್ಕೃತಿ ಸಂಸ್ಕಾರ ಬೊಳೆವಕ್ಕೆ ಸಾಧ್ಯ. ದಿನಕ್ಕೆ ಅರೆಗಂಟೆ ಆಚೆಂಗಿ ಮೊಬೈಲ್ ಅನ್ನು ದೂರ ಬೆಪ್ಪಂಜಿ ಪುಸ್ತಕ ಓದುವ ಸಂಸ್ಕೃತಿನ ಬೊಳುತ್ತುವುದು ನಲ್ಲದು ಎಂದು ಅಂಚಿ. ಕಾರ್ಯನಿಮಿತ್ತ ಶಾಸಕಂಗಳ ನ ಶ್ರೀ ಅಜಿಕುಟ್ಟಿರ ಎಸ್ ಪೊನ್ನಣ್ಣ ಇಂಗಡ ಪರವಾಯಿತು. ಮುಖ್ಯ ಬಿಂದುವಳಾಯಿತು ಶಾಸಕಂಗಡ ಪೊಣ್ಣು ಶ್ರೀಮತಿ ಕಾಂಚನ್ ಪೊನ್ನಣ್ಣ ಇವು ಪತ್ತಾಯತನ ತೊರೆದಿತ್ತು. ತಕ್ಕ ಬಂದ ಅವು ಕೊಡವಡ ಮಾಲುಮಟ್ಟ ನಮ್ಮೆ ನಾಳು ಪದ್ಧತಿ ಪರಂಪರೆ ಜನಾಂಗತರ ಪೆರ್ಮೆಕ್ಕೆ ಸಾಕ್ಷಿ ಇನ್ನತ ಸಂಸ್ಕೃತಿನ ಜನಾಂಗ ಬೀರ್ಯತ್ತೋಡೆ ನಡತಿಯನ್ನು ಪೋಂಡು ಎಂದು ಅಣಚಿ. ಈ ಸಂದರ್ಭದ ರಾಜ್ಯ ಕ್ರೀಡಾ ಪ್ರಾಧಿಕಾರತರ ಉಪಾಧ್ಯಕ್ಷಗಳಾದ ಚೆಪ್ಪುಡಿರ ಅರುಣ್ ಮಾಚಯ್ಯ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿರ ಅಧ್ಯಕ್ಷಗಳಾದ ತೀತಿರ ಧರ್ಮಜ ಉತ್ತಪ್ಪ, ಪಾಲಂದಿರ ಒಕ್ಕತ್ತರ ಪಟ್ಟೆದಾರಂಗಳಾದ ನಂಜಪ್ಪ, ಪಾಲಂದಿರ ಒಕ್ಕಕಾರ, ಕೊಡುವ ಸಾಹಿತ್ಯ ಅಕಾಡೆಮಿರ ಸದಸ್ಯಂಗ ಪಿಂಯಾ ಮುಖ್ಯಪಟ್ಟವು ಹಾಜರಿನ ಜತ್ತು. ನಾಳೆಂಜಿ ಜಿಲ್ಲೆರ ಎಲ್ಲಾ ಸ್ಕೂಲ್ ಮಕ್ಕಕ್ಕೆ ಸ್ಕೂಲ್ ಶುರುವಾಪ. ಇಚ್ಚ ದಿನ ರಜತನ ಗೌಜಿ ಮಾಡಿತ್ತು. ಮಕ್ಕ ಸ್ಕೂಲ್ ಪೋಪಕ್ಕೆ ತಯಾರಿ ಮಾಡಿಯಂಡಿತ್ತು. ಪುದಿಯ ಶೈಕ್ಷಣಿಕ ಕಾಲ ನಾಳೆಂಜಿ ಶುರುವಾಪದುಂಡು. ಮಡಿಕೇರಿ ECHS ಪಾಲಿಕ್ಲಿನಿಕ್ಲಿ ನಾಳೆ ಒಂದಾಂಗ ರಜಾ ಇಪ್ಪಾಂದು ಪ್ರಕಟಣೆಲಿ ಕ್ಲಿನಿಕ್ರ ರಿಜಿಸ್ಟ್ರಾರ್ ಇವು ಅರಿಚಿಟ್ಟಿತ್ತು. ನಾಳಾಂಕ 26 ಕೇರಳಕ್ಕೆ ಬಪ್ಪಕಿಂಜ ಮಳೆ ಬರತಾನಗುಂಡು. ಈ ಕಾಲತ್ರ ಎಲ್ ನೀನೋ ಪ್ರಕ್ರಿಯೆಗೊಂಡು ದೇಶತ್ರ ಎಲ್ಲಲ್ಲಿ ಮಳೆಯ ಪ್ರಮಾಣ ಕಮ್ಮಿ ಆಪಂತ ತೊಂದರೆ ಇದಕ್ಕ ಬಂದಿತ್ತು ಎಂದು ಭಾರತೀಯ ಹವಾಮಾನ ಇಲಾಖೆಕಾರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಸುಮಾರು ಕಾಲತ್ರ ಶೇಕಡ 90% ಮಾತ್ರ ಈ ಕುರಿ ಮಳೆ ಆಪ ಎಂದು ಹವಾಮಾನ ಇಲಾಖೆಕಾರ ಅರಿಚಿಟ್ಟಿತ್ತು. ಹಾಕಿ ಕೂರ್ಗರ ಆದನೆಯಲ್ಲಿ ಪೊನ್ನಂಪೇಟೆಯಲ್ಲಿ ಇದೇ ಜೂನ್ 7 ಬಿ ಡಿವಿಷನ್ ಹಾಕಿ ಕಳಿ ನಡಪದುಂಡು. ಇರಾದೆ ಉಳ್ಳವು ಕೂಡಲೇ ಪೆದ ದಾಖಲೆ ಮಾಡಿಯೋಲು. ಅವರ ಮಾಹಿತಿಗೆ ಹಾಕಿ ಕೂರ್ಗರ ಅಧ್ಯಕ್ಷಗಳಾದ ಪಳಂಗಂಡ ಲವಕುಮಾರ್ 9448957767 ಇಲ್ಲಿ ಸಂಪರ್ಕ ಮಾಡೋಲು. ಭಾರತೀಯ ನೌಕಾಪಡೆಗೆ ಸಬ್ ಲೆಫ್ಟಿನೆಂಟ್ ಮುಂಡಿಯೋಳೊಂಡ ಸಿ ಸೋನಲ್ ಇವು ಕಮಿಷನ್ಡ್ ಆಯಿತು. ನಾಳಾಂಕ 28 ಕಣ್ಣೂರ್ಲಿ 42 ನೇವಲ್ ಓರಿಯೆಂಟೇಷನ್ ಕೋರ್ಸ್ ಪೂರ್ತಿ ಮಾಡಿದ ಸೋನಲ್ ಇವು ಇದಕ್ಕ ನೌಕಾಪಡೆಗೆ ಅಧಿಕೃತವಾಯಿತು ಆಯ್ಕೆಯಾಯಿತು. ಇವು ಮೂಲತಃ ಚೇಂಡಣೆರ ನಿವಾಸಿ ಮುಂಡಿಯೋಳೊಂಡ ದೇವಿ ಚಂಗಪ್ಪ, ಪಿಂಯಾ ಮುಂಡಿಯೋಳೊಂಡ ಮಾಲಾ ಮಾಚಮ್ಮ ಇಂಗಡ ಮೋವ. ಅಂಚೆ ಅದಾಲತ್ರ ಮಿನ್ಯತ್ರ ಸಭೆ ಜೂನ್ 8 ಮಜ್ಜನ 12 ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಾಪುರ ರೋಡ್ ಅಶೋಕಪುರದಲ್ಲಿ ನಡಪ. ಸಭೆಲಿ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ತರತ್ರ ದೂರನ ಅಡ್ತೋವ. ದೂರು ಇಂಜಲ್ಲಿ ಅಂಚೆ ಅದಾಲತ್ತಂದು ಅಳ್ದಿತ್ತು. ಅಂಚೆ ಅಧೀಕ್ಷಕಂಗ ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಕ್ಕೆ ಜೂನ್ ಅಂಜಾಂಡ ಓಳಿಯ ಎತ್ತುವನಿಕೆ ಐಪನಿಕೆ ಕಟ್ಟಂಡಿತ್ತು. ಅಲ್ಲತೆ ಜೂನ್ 8 ನಡಪ ಸಭೆಲಿ ಕೂಡಿ ಆಡೋಕೆ ಅವಕಾಶ ಇಪ್ಪಾಂದು ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು.

0: ವಿಶ್ವ ಪರಿಸರ ದಿನಾಚರಣೆ 2026 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಕೊಡಗು ಇಂಗಡ ಆದನೆಲು ಪ್ರಕೃತಿಯಿಂದ ಸ್ಫೂರ್ತಿ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಇಂಡಮೀದ ಪ್ರೈಮರಿ ಪಿನ್ಯಾ ಹೈಸ್ಕೂಲ್ ವಿದ್ಯಾರ್ಥಿಯಕ್ಕೆ ಚಿತ್ರಕಲೆ ಪೈಪೋಟಿ ಪಿನ್ಯಾ ಹೈಸ್ಕೂಲ್ ವಿದ್ಯಾರ್ಥಿಯಕ್ಕೆ ಪ್ರಬಂಧ ಪೈಪೋಟಿನ ಜೂನ್ ದಂಡಾಂಗ ಪೊಲಕ 9:30 ಮಡಿಕೇರಿ ಸರ್ಕಾರಿ ಪಿಯು ಹೈಸ್ಕೂಲ್ ವಿಭಾಗತ್ರ ಜಿಮ್ನಾಸ್ಟಿಕ್ ಹಾಲಲು ಪ್ರಕೃತಿಯಿಂದ ಸ್ಫೂರ್ತಿ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆ ಫ್ಯೂಚರ್ ಅನ್ನುವ ಘೋಷವಾಕ್ಯ ತರಡಿಲು ನಡಪ ಅರ ಮಾಹಿತಿಕ್ಕೆ 0807 1855 ಪಿನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಸ್ಥಳೀಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇಲ್ಲಿ ಸಂಪರ್ಕ ಮಾಡಲು. 2026-27 ಸಾಲರ ಶೈಕ್ಷಣಿಕ ಕಾಲತ್ರ ಸ್ಕೂಲ್ ಪಿನ್ಯ ಪಿಯು ಕಾಲೇಜ್ ಶುರು ಆಪಣ ಮೀದ ಈ ಕಾಲತ್ರ ರಾಜ್ಯ ರಸ್ತೆ ಸಾರಿಗೆ ನಿಗಮತ್ರ ವಿದ್ಯಾರ್ಥಿಯ ಬಸ್ ಪಾಸ್ ಪಡೆದೋಕ್ಕೆ ವಿದ್ಯಾರ್ಥಿಯ ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಕೊಡ್ಕೊಂಡು ಸರ್ಕಾರತ್ರ ಆದೇಶ ತರನಿಕೆ ಪೂರ್ತಿ ಗಣತೀಕೃತವಾಯಿತು ವಿದ್ಯಾರ್ಥಿಯಕ್ಕೆ ಬಸ್ ಪಾಸ್ನ ಕೊಡ್ಪ ಅವರ ಮಾಹಿತಿಗೆ 0808 6 5 6 5 ಇಲ್ಲಿ ಸಂಪರ್ಕ ಮಾಡಲು. ರಾಜ್ಯತ್ರ ಎಲ್ಲಲ್ಲಿ ಜುಲೈ 11 ರಾಷ್ಟ್ರೀಯ ಲೋಕ್ ಅದಾಲತ್ ನಡಪ ಈ ರಾಷ್ಟ್ರೀಯ ಲೋಕ್ ಅದಾಲತ್ಲಿ ಸಾರ್ವಜನಿಕ ನ್ಯಾಯಾಲಯದಲ್ಲಿ ಬಾಕಿಯುಳ್ಳ ಪ್ರಕರಣ ಪಿನ್ಯ ವ್ಯಾಜ್ಯಪೂರ್ವ ಪ್ರಕರಣ ಸೇರಿಪಡುತ್ತಕ್ಕೆ ಖುಷಿಯುಳ್ಳವು ಮಿನ್ನೆಲೆ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಪಿನ್ಯ ತಾಲೂಕು ಕಾನೂನು ಸೇವಾ ಸಮಿತಿನ ಸಂಪರ್ಕ ಮಾಹಿತಿ ಅರಿಂಜೋಲು. ಅವರ ಮಾಹಿತಿಗೆ 1501 00 ಅಥವಾ ನಿಂಗಡ ಪಕ್ಕತ್ರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ಕಾನೂನು ಸೇವಾ ಸಮಿತಿರ ಸದಸ್ಯ ಕಾರ್ಯದರ್ಶಿ ಇಂಗಳ ಸಂಪರ್ಕ ಮಾಡಲೊಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹೆಚ್ ಶಶಿಧರ್ ಶೆಟ್ಟಿ ಇವು ಅರಿಚಿಟ್ಟಿತು. ಇಲ್ಲಿಕ್ಕೆ ಇಂದೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಭಾರತದ ಬೆಲೆ ಕಟ್ಟಲಾಗದ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿದ ಅವರು, ಜ್ಞಾನ ಭಾರತ ಅಭಿಯಾನದಡಿಯಲ್ಲಿ ಮಲ್ಹರ್ ಮತ್ತು ಛತ್ತೀಸ್ಗಢಗಳಲ್ಲಿನ ಪ್ರಮುಖ ಶೋಧನೆಗಳ ಬಗ್ಗೆ ಪ್ರಸ್ತಾಪಿಸಿದರು. 6-7 ಶತಮಾನದ ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನರಿಗೆ ಸಂಬಂಧಿಸಿದ 3 ಅಪರೂಪದ ತಾಮ್ರದ ಫಲಕಗಳು ಇಲ್ಲಿ

0: ಖ್ಯಾತಿಯಾಗಿವೆ ಎಂದು ಹೇಳಿದರು. ತಮ್ಮ ಇತ್ತೀಚಿನ ನೆದರ್ಲ್ಯಾಂಡ್ಸ್ ಭೇಟಿಯ ಬಗ್ಗೆ ಹೇಳುತ್ತಾ, ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ವಾಪಸ್ ನೀಡಲಾಯಿತು. ಇವು ಚೋಳ ಸಾಮ್ರಾಜ್ಯದ ಸಾಧನೆಗಳನ್ನು ಅನಾವರಣಗೊಳಿಸಿವೆ. ಚೋಳರಾಜರು ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಎಂಬ ಬಗ್ಗೆ ಇವು ತಿಳಿಸುತ್ತವೆ ಎಂದು ಅವರು ಹೇಳಿದರು. ಮಾವಿನ ತಳಿಗಳ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಗಳು, ವಿಭಿನ್ನ ತಳಿಗಳ ಮಾವು ವಿಶಿಷ್ಟ ಸ್ವಾದ ಮತ್ತು ಸುವಾಸನೆ ಭರಿತವಾಗಿವೆ. ಕಾಶಿಯ ಲಂಗ್ರಾ, ಮಹಾರಾಷ್ಟದ ಆಲ್ಫೋನ್ಸೋ, ಗುಜರಾತ್ನ ಕೇಸರ್ ಮತ್ತು ಪಶ್ಚಿಮ ಬಂಗಾಳದ ಹಿಮಸಾಗರ್ ಬಗ್ಗೆ ತಿಳಿಸುತ್ತಾ ಮಾವಿನ ಬೆಳೆ ಬೆಳೆಯುವ ರೈತರ ಕೊಡುಗೆಯನ್ನು ಶ್ಲಾಘಿಸಿದರು. ಕೃಷಿ ಆರ್ಥಿಕತೆಗೆ ರೈತರ ಕೊಡುಗೆ ಅನನ್ಯ ಎಂದು ಅವರು ಹೇಳಿದರು. ಜಾರ್ಖಂಡ್ನ ರಾಂಚಿಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಮುರಿದಿರುವ ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಸುತ್ತಮುತ್ತಲಿನ ಜನರನ್ನು ಗುರುತಿಸಿ ಅವರನ್ನು ಶ್ಲಾಘಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೇಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಜಲ ಸಂಶೋಧನೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ನವದೆಹಲಿಯಲ್ಲಿ ನಾಳೆ ನೀರಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿದೆ. ಜಲಸಂಪನ್ಮೂಲ ನಿರ್ವಹಣೆ, ಅತ್ಯಾಧುನಿಕ ಸಂಶೋಧನೆ ಉತ್ತೇಜಿಸಲು ನೀರಿನ ಉಪಕ್ರಮ ಪ್ರಾರಂಭಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಾಗರಿಕರು, ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ಉಪಕ್ರಮಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುವ ಮೂಲಕ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ಜಲಸಂಚಯ್ ಜನ್ ಭಾಗಿದಾರಿ ಕ್ಯಾಚ್ ದಿ ರೇನ್ ಡಿಜಿಟಲ್ ವೇದಿಕೆ ಉದ್ಘಾಟನೆಗೂ ಈ ಕಾರ್ಯಾಗಾರ ಸಾಕ್ಷಿಯಾಗಲಿದೆ. ಜಲಸಂಪನ್ಮೂಲ ಮೌಲ್ಯಮಾಪನ, ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಹರಿಯಾಣದ ಪಂಚಕುಲಾ ಜಿಲ್ಲೆಯ ರಾಮಗಢ ಪ್ರದೇಶದಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಹಿರಿಯ ವಾಯುಪಡೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಪರೀಕ್ಷಾರ್ಥ ಪ್ರಯೋಗ ನಡೆಯಿತು. ಪರೀಕ್ಷಾ ಸ್ಥಳದ ಸುತ್ತಲಿನ 2 ಕಿಲೋಮೀಟರ್ ತ್ರಿಜ್ಯವನ್ನು ಸೂಕ್ಷ್ಮ ವಲಯವೆಂದು ಘೋಷಿಸಲಾಯಿತು. ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಗಣ್ಯರು ಇಂದು ಪುಣ್ಯಶ್ಲೋಕ್ ರಾಜಮಾತಾ ಅಹಲ್ಯಾದೇವಿ ಹೋಳ್ಕರ್ ಅವರ 301ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಾಳೆ ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಬೆಳೆ ಉಳಿಸಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ.

ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಅಭಿಯಾನದ ಮೂರನೇ ಹಂತದಡಿ ಮತದಾರರ ನೋಂದಣಿ ಮತ್ತು ಪರಿಶೀಲನೆ ಪ್ರಕ್ರಿಯೆಯು ಒಡಿಶಾ, ಮಿಜೋರಾಂ, ಸಿಕ್ಕಿಂ ಮತ್ತು ಮಣಿಪುರ ರಾಜ್ಯಗಳಲ್ಲಿ ನಿನ್ನೆ ಪ್ರಾರಂಭವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಜೂನ್ 28ರಂದು ಅಥವಾ ಅದಕ್ಕೂ ಮುನ್ನ ನೋಂದಣಿ ನಮೂನೆಗಳು ಸಲ್ಲಿಕೆಯಾಗುವ ಎಲ್ಲ ಅರ್ಹ ಮತದಾರರನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ನಿಗದಿತ ದಿನಾಂಕದೊಳಗೆ ತಮ್ಮ ನೋಂದಣಿ ನಮೂನೆಗಳನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಹಕ್ಕುಗಳು ಮತ್ತು ಆಕ್ಷೇಪಗಳ ಅವಧಿಯಲ್ಲಿ ನಿಗದಿತ ಘೋಷಣಾ ಪತ್ರದೊಂದಿಗೆ ಫಾರ್ಮ್ 6ರ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಎಸ್ಐಆರ್ನ ಈ ಪರಿಶೀಲನಾ ಹಂತದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪ್ರಸ್ತುತ ಇರುವ ಎಲ್ಲ ಮತದಾರರಿಗೆ ನೋಂದಣಿ ನಮೂನೆಗಳನ್ನು ಒದಗಿಸುತ್ತಾರೆ. ಮತದಾರರು ಸರಿಯಾಗಿ ಭರ್ತಿ ಮಾಡಿದ ನಮೂನೆಯನ್ನು ಬಿಎಲ್ಒ ಮೂಲಕ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎಂಬುದು ಎಸ್ಐಆರ್ನ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಹೇಳಿದೆ. ಈ ವ್ಯವಸ್ಥೆ ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಇಂಡೋನೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿ ಭಾರತದ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಬಿಡಬ್ಲ್ಯೂಎಫ್ ಸೂಪರ್ 750 ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 18-21, 21-17, 21-16 ಸೆಟ್ಗಳಿಂದ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಜೋಡಿಯನ್ನು ಮಣಿಸಿ ಸಿಂಗಾಪುರ ಮುಕ್ತ ಪುರುಷರ ಡಬಲ್ಸ್ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಜೋಡಿ ಎನಿಸಿದೆ. ಚೀನಾದ ನೈಋತ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಸಂದರ್ಭದಲ್ಲಿ 5 ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಯುನ್ನಾನ್ ಪ್ರಾಂತ್ಯದ ಬೈವು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗಣಿಯಲ್ಲಿ ಕುಸಿತ ಸಂಭವಿಸಿದಾಗ 6 ಜನರು ಸಿಲುಕಿದ್ದು ರಕ್ಷಣಾ ತಂಡ ಅವರೆಲ್ಲರನ್ನೂ ಆಸ್ಪತ್ರೆಗೆ ಸಾಗಿಸಿದರೂ 5 ಬದುಕುಳಿಯಲಿಲ್ಲ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ആകാശവാണി. കേളി, സ്ത്രീ സംവേദനെ ഈ കുറിച്ച് ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ.
1: ಸ್ತ್ರೀ ಸಂವೇದನೆ ಎಂದರೆ ಮಹಿಳೆಯರು ತಮ್ಮ ಬದುಕಿನ ಅನುಭವ, ನೋವು, ಶೋಷಣೆ ಮತ್ತು ಪಿತೃಪ್ರಧಾನ ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧವನ್ನು ಸಾಹಿತ್ಯ ಹಾಗೂ ಅಭಿವ್ಯಕ್ತಿಯ ಮೂಲಕ ವ್ಯಕ್ತಪಡಿಸುವ ಪ್ರಕ್ರಿಯೆಯಾಗಿದೆ. ಸ್ತ್ರೀ ಅಸ್ಮಿತೆಯ ಹುಡುಕಾಟ, ಆತ್ಮವಿಶ್ವಾಸ ಮತ್ತು ಸಮಾನತೆಯ ಚಿಂತನೆಯಾಗಿದ್ದು ಕೇವಲ ಪುರುಷ ವಿರೋಧಿ ಅಲ್ಲ, ಬದಲಾಗಿ ಸ್ತ್ರೀಪರ ದೃಷ್ಟಿಕೋನವನ್ನು ಪ್ರತಿಪಾದಿಸುತ್ತದೆ. ಮುಂದಿನ ಕೆಲವು ವಿಷಯಗಳನ್ನು ಅಂತರ್ಜಾಲದ ಸಹಾಯದಿಂದ ಅಳವಡಿಸಿಕೊಳ್ಳಲಾಗಿದೆ. ಪ್ರಮುಖವಾದ ಅಂಶಗಳು: ಸಾಹಿತ್ಯಿಕ ಅಭಿವ್ಯಕ್ತಿ. ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ತಮ್ಮ ನೋವು ಮತ್ತು ಸಂಕಟಗಳನ್ನು ಕಾವ್ಯಕತೆಗಳ

ಮೂಲಕ ದನಿಯೆತ್ತಿದ್ದಾರೆ. ಪಿತೃಪ್ರಧಾನ ವ್ಯವಸ್ಥೆಯ ವಿರೋಧ. ಶತಮಾನಗಳಿಂದ ಚಾರಿತ್ರಿಕ ದಾಖಲೆಗಳಿಂದ ದೂರವಿದ್ದ ಮಹಿಳೆ ಈಗ ಶೋಷಣೆ ಮತ್ತು ಅಸಮಾನತೆಯ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಾಳೆ. ಅಸ್ತಿತ್ವದ ಹುಡುಕಾಟ. ಶೀಲವೆಂದರೆ ಹೆಣ್ಣು, ಹೆಣ್ಣಿಗೆ ಮಾತ್ರ ಎಂಬ ನಿಲುವು, ಧೋರಣೆ, ಅಭಿಪ್ರಾಯ ಇದನ್ನು ನಿರಾಕರಿಸಿ ತಮ್ಮದೇ ಆದ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯ ಹುಡುಕುವುದು. ಸಾಮಾಜಿಕ ನ್ಯಾಯ. ಲಿಂಗ ತಾರತಮ್ಯ ಮತ್ತು ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುವ ಮೂಲಕ ಸ್ತ್ರೀ ಸಬಲೀಕರಣ. ಸಮಾನತೆ ಮತ್ತು ಗೌರವ. ಇಬ್ಬರಲ್ಲೂ ಲಿಂಗ ಸಮಾನತೆಯ ಅರಿವು ಮೂಡಿಸಿ ಮಹಿಳೆಯನ್ನು ಕೇವಲ ಭೋಗದ ವಸ್ತುವಾಗಿ ನೋಡದೆ ಸಹಭಾಗಿ ವ್ಯಕ್ತಿಯಾಗಿ ಗೌರವಿಸುವುದು. ಸುಲಭವಾಗಿ ಹೇಳುವುದಾದರೆ ಸ್ತ್ರೀ ಸಂವೇದನೆ ಎಂಬುದು ಹೆಣ್ಣಿನ ಬದುಕಿನ ನೋವು ನಲಿವುಗಳಿಗೆ ಸ್ಪಂದಿಸಿ ಆಕೆಯನ್ನು ಸಮಾನವಾಗಿ ಕಾಣುವ ಮನೋಭಾವವಾಗಿದೆ. ಸ್ತ್ರೀ ಸಂವೇದನೆ ಎಂದರೆ ಪುರುಷ ದ್ವೇಷಿ ಎಂದರ್ಥವಲ್ಲ.

ತಮ್ಮದೇ ಆದ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯ ಹುಡುಕುವುದು. ಸಾಮಾಜಿಕ ನ್ಯಾಯ, ಲಿಂಗ ತಾರತಮ್ಯ ಮತ್ತು ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುವ ಮೂಲಕ ಸ್ತ್ರೀ ಸಬಲೀಕರಣ, ಸಮಾನತೆ ಮತ್ತು ಗೌರವ, ಇಬ್ಬರಲ್ಲೂ ಲಿಂಗ ಸಮಾನತೆಯ ಅರಿವು ಮೂಡಿಸಿ ಮಹಿಳೆಯನ್ನು ಕೇವಲ ಭೋಗದ ವಸ್ತುವಾಗಿ ನೋಡದೆ ಸಹಭಾಗಿ ವ್ಯಕ್ತಿಯಾಗಿ ಗೌರವಿಸುವುದು. ಸುಲಭವಾಗಿ ಹೇಳುವುದಾದರೆ, ಸ್ತ್ರೀ ಸಂವೇದನೆ ಎಂಬುದು ಹೆಣ್ಣಿನ ಬದುಕಿನ ನೋವು ನಲಿವುಗಳಿಗೆ ಸ್ಪಂದಿಸಿ ಆಕೆಯನ್ನು ಸಮಾನವಾಗಿ ಕಾಣುವ ಮನೋಭಾವವಾಗಿದೆ. ಸ್ತ್ರೀ ಸಂವೇದನೆ ಎಂದರೆ ಪುರುಷ ದ್ವೇಷಿ ಎಂದರ್ಥವಲ್ಲ, ಅದೊಂದು ಸಾಮಾಜಿಕ ಸಂವೇದನೆಯಾಗಬೇಕು ಎಂದು ಖ್ಯಾತ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ ಅವರು ಒಂದೆಡೆ ತಿಳಿಸಿದ್ದಾರೆ. ನಾಗಚಂದ್ರ ಕವಿಯ ಸಮಕಾಲೀನನು ಎಂದು ಪ್ರಸಿದ್ಧಿ ಪಡೆದಿರುವ ಕಂತಿ ಎಂಬ ಕವಯಿತ್ರಿ ಕೇವಲ ಒಂದು ಕಲ್ಪನೆ ಎನ್ನುವುದಾದರೆ, ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಮೊಟ್ಟಮೊದಲ ಕವಯಿತ್ರಿ ಮಹಾದೇವಿ ಅಕ್ಕ. ಕಂತಿ ದಂತಕಥೆಯ ನಿರ್ಮಿತಿ ಅಲ್ಲವೆಂದಾದರೂ ಅವಳದು ಚತುರ ಕವಿತೆ, ಅನುಭವಜನ್ಯವಾದ ಹೃದಯ ಗೀತವಲ್ಲ, ಆದರೆ ಅಧ್ಯಾತ್ಮ ಮತ್ತು ಗದ್ಯ ಕವಿತ್ವ ಇವುಗಳ ಸಮ್ಮಿಳನಕ್ಕಾದರೂ ಅಕ್ಕ ಮಹಾದೇವಿ ಮೊದಲಗಿತಿ ಎಂದು ಡಾಕ್ಟರ್ ರಾಮಶ್ರೀ ಮುಗುಳೆಯವರು ತಮ್ಮ ಕನ್ನಡ ಸಾಹಿತ್ಯದಲ್ಲಿ ನುಡಿದಿದ್ದಾರೆ. ಅವರು ರಚಿಸಿದ ವಚನಗಳಿಂದ ಅವಳ ಆಧ್ಯಾತ್ಮಿಕ ಸಾಹಸ ಮತ್ತು ಸಿದ್ಧಿಗಳಲ್ಲಿ ಅಗ್ರಸ್ಥಾನ ಪಡೆದಿರುವಂತ ಮಹಾಶಿವಶರಣೆ ಆಕೆ. ಸಾಂಪ್ರದಾಯಿಕ ಸಮಾಜದ ಬಂಧನಗಳನ್ನು ತಿರಸ್ಕರಿಸಿ, ಲಗ್ನ ಸಂಸ್ಥೆ ಸಂಸಾರವನ್ನು ಧಿಕ್ಕರಿಸಿ, ಶಿವನನ್ನೇ, ಚನ್ನಮಲ್ಲಿಕಾರ್ಜುನನನ್ನೇ, ಸಾವಿಲ್ಲದ ಕೇಡಿಲ್ಲದ ಚಲುವ ಶಿವನನ್ನೇ ತಾನು ಒಲಿದು ಪತಿಯೆಂದು ಸ್ವೀಕರಿಸಿರುವನು, ಶರಣ ಸತಿ ಲಿಂಗಪತಿ ಎಂಬ ಭಾವನೆಯೊಂದಿಗೆ ಬೆರೆತವಳು ಅಕ್ಕ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಆಕೆ ಈ ಒಂದು ಭಾವಗೀತೆಯಂತೆ ಇರುವಂತಹ ಸದಾ ಸ್ಫೂರ್ತಿಯನ್ನು ಕೊಡುವ ಚಿಲುಮೆಯ ಒಂದು ಕೃತಿ ಇದಾಗಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಸಂದರ್ಭದ ತಕ್ಕಂತೆ ಸ್ತುತಿ ನಿಂದೆ ಬಂದಾಗ ಹಿಗ್ಗದೆ ಕುಗ್ಗದೆ ಸಮಾಧಾನಿಯಾಗಿರಬೇಕು ಎನ್ನುವಂಥ ವಿಷಯ ಇಲ್ಲಿ ಅಭಿವ್ಯಕ್ತವಾಗ್ತದೆ. ಎಷ್ಟು ಸರಳವಾಗಿ ಈ ದೇಹವನ್ನು ನೋಡಿಕೊಳ್ಳುವೆ ಎಂಬುದಕ್ಕೆ ಅಕ್ಕ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಮೇಲಾಗಿ ಒಬ್ಬಂಟಿ ಎಂಬ ಭೀತಿ ತನಗಿಲ್ಲ, ಏಕೆಂದರೆ ಆತ್ಮಸಂಗಾತಕ್ಕೆ ನೀ ನೆನಗುಂಟು ಎಂಬ ದೃಢ ನಿಷ್ಠೆ ಅವಳಿಗೆ ಚನ್ನಮಲ್ಲಿಕಾರ್ಜುನನ ಮೇಲಿದೆ ಎಂಬುದನ್ನು ಸಾರಿದ ದಿಟ್ಟ ವೀರ ಮಹಿಳೆ. ಇನ್ನೊಬ್ಬ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ. ಅತಿಯಾಸೆ ಪಡಬಾರದು ಎಂಬುದನ್ನು ತನ್ನ ವಚನದಲ್ಲಿ ಬಹಳ ದಿಟ್ಟತನದಿಂದ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇ ಅಯ್ಯ, ಈಸಕ್ಕಿಯಾಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎನ್ನುವ ವಚನದಲ್ಲಿ ಅರಸೊತ್ತಿಗೆಯನ್ನು ಧೀರತನದಿಂದ ಪ್ರತಿಭಟಿಸಿದವಳು. ಆಸೆ ರೋಷ ದುರಾಸೆ ಮುಂತಾದವು ಶಿವಶರಣಿಗೆ ಸಲ್ಲದ ಗುಣಗಳು ಎಂದು ತನ್ನ ಪತಿ ಮಾರಯ್ಯನಿಗೆ ತಿಳಿಹೇಳಿ ಕಾಯಕದ ಮಹತ್ವವನ್ನೂ ಕೂಡ ತಿಳಿಸಿದವಳು ಆಕೆ. ಅರಿವಿಂಗೆ ಬೇರೊಂದು ಒಡಲುಂಟೆ ಎಂದು ಆಕೆ ಲಿಂಗ ತಾರತಮ್ಯವನ್ನು ಪ್ರಶ್ನಿಸುತ್ತಾಳೆ. ಅಂದರೆ ಅರಿವು ಸ್ತ್ರೀ ಪುರುಷ ಎಂಬ ಭೇದವಿಲ್ಲದೆ ಎಲ್ಲರೂ ಗಳಿಸಿಕೊಳ್ಳಬೇಕಾಗಿರುವಂಥ ಒಂದು ದೈವಿಕವಾಗಿರುವಂಥ ಶಕ್ತಿ ಎನ್ನುವ ಮಾತನ್ನು ಅವಳು ಒಪ್ಪುವಳು. ನಾಸ್ತಿನಾಥ ಅಂಕಿತ ಹೊಂದಿರುವ ಗೊಗ್ಗವ್ವೆ ಅವಳ ಒಂದು ವಚನ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಈ ಉಭಯ ಜ್ಞಾನ ಹೆಣ್ಣೋ ಗಂಡೋ ಎಂದು ಲಿಂಗಭೇದದ ಸ್ಪಷ್ಟ ನಿರಾಕರಣೆಯನ್ನ ನಾವಲ್ಲಿ ಕಾಣುತ್ತೇವೆ. ಹೀಗೆ ಹದಿವದೆಯ ಧರ್ಮ ಎಂಬ ಕೃತಿ ರಚಿಸಿದ ಸಂಚಿ ಹೊನ್ನಮ್ಮಳ ನುಡಿಗಳು ಲಿಂಗಭೇದದ ಬಗ್ಗೆ ಸಮಾಜಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುವರನಾದೊಡೆ ಬಂದ ಗುಣವೇನದರಿಂದ, ಕುವರಿಯಾದೊಡೆ ಕುಂದೇನು, ಅವರೀರ್ವರೋಳ್ ಏಳ್ಗೆ ಒಡೆದವರಿಂದ ಸವನಿಪುದು ಇಹಪರ ಸೌಖ್ಯ ಎನ್ನುವ ಮಾತನ್ನ ಹೇಳುತ್ತಾ ಆ ಸಮಾಜದ ಗೊಡ್ಡು ಪರಂಪರೆಗೆ ಈ ಮಾತಿನ ಮೂಲಕ ಅವಳು ಸೆಡ್ಡು ಹೊಡೆದಿದ್ದಾಳೆ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು ಎಂದು ಹೆಣ್ಣನ್ನು ತುಚ್ಛವಾಗಿ ಕಾಣುತ್ತಿದ್ದ ಕಾಲದಲ್ಲಿ ಹೆಣ್ಣಿಲ್ಲದೆ ಯಾವ ಸಮಾಜವೂ ಮುಂದುವರಿಯುವುದಿಲ್ಲ. ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹೆಣ್ಣನ್ನು ಹೀಯಾಳಿಸಿ ನೋಡುವ

0: ಕಣ್ಣಿದ್ದು ಕುರುಡರಂತಿರುವ ಮೂರ್ಖ ಸಮಾಜವನ್ನು ಪ್ರಶ್ನಿಸುತ್ತಾಳೆ. ಸಂಚಿ ಹೊನ್ನಮ್ಮಳ ಹದಿಬದೆಯ ಧರ್ಮದ ಕೃತಿಯ ಈ ವಿಚಾರಗಳ ಬಗ್ಗೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ತಮ್ಮ 56ನೆಯ ಮನ್ ಕಿ ಬಾತ್ನಲ್ಲಿ ತಿಳಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಗೌರವ ತಂದುಕೊಟ್ಟಿದೆ. ಹರಿದಾಸ ಸಾಹಿತ್ಯದಲ್ಲಿ ಸ್ತ್ರೀತ್ವಕ್ಕಿಂತ ಹೆಚ್ಚಾಗಿ ಗೃಹಸ್ಥ ಜೀವನ, ಭಕ್ತಿ, ಹೆಣ್ಣಿನ ಕಷ್ಟ ದುಃಖಗಳು ಅಭಿವ್ಯಕ್ತಿಯಾಗಿವೆ. ಹೆಂಡತಿ ಸಂತತಿ ಸಾಸಿರವಾಗಲಿ ಎಂಬ ಹಾರೈಕೆ ಪುರಂದರದಾಸರಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ ಭಕ್ತಿ ಲೋಕನೀತಿ ದಾಸರ ಮೂಲ ಗುರಿ. ಶಿವಶರಣೆಯರನ್ನು ಬಿಟ್ಟರೆ ಮಹಿಳೆಯರು ದಾಸ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದು ಬಹಳ ವಿರಳ. ಗಲಗಲಿ ಅವ್ವ, ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ ಮುಂತಾದ ಪ್ರಮುಖ ದಾಸರನ್ನು ನಾವಿಲ್ಲಿ ಗುರುತಿಸಬಹುದು. ಮಹಿಳಾ ಸಂವೇದನೆಯ ದೃಷ್ಟಿಯಿಂದ ನೋಡಿದಾಗ ಹರಪನಹಳ್ಳಿ ಭೀಮವ್ವ ಬರೆದ ಸೀರಿ ಹಾಡು ಗಮನಾರ್ಹವಾದುದು. ನಾಲ್ಕು ಗೋಡೆಯ ಮಧ್ಯದಲ್ಲಿದ್ದ ಸ್ತ್ರೀಯರು ಯಮುನಾ ತಟಕ್ಕೆ ಹೋಗಿ ಮಿಂದು ಕಾತ್ಯಾಯನಿ ಪೂಜೆಯ ನೆವದಿಂದ ಹೊರಹೊರಡುವರು. ದಾರಿಯುದ್ದಕ್ಕೂ ಬರುವ ಪ್ರಕೃತಿ ವರ್ಣನೆ, ಓಡುತ್ತಾವೇ ಜಲ ಸೆಳುವಿನಿಂದ ಆಹಾ ಮಾಡೋಣು ಹ್ಯಾಂಗೆ ಸ್ನಾನವ ನಾವು ಎನ್ನುತ್ತಲಿ ಯಮುನೆಗೆ ತಮ್ಮ ಹಸ್ತ ಮುಗಿದರಾಗ ಎಂದು ಸ್ನಾನ ಮುಗಿಸಿ ದಡದ ಬಳಿ ಬಂದು ನೋಡಿದಾಗ ಅಲ್ಲಿ ಸೀರೆಗಳಿರಲಿಲ್ಲ. ಅದನ್ನ ನೋಡಿ ಸದನಕ್ಕೆ ಹೋದರೆ ಕದನ ಬಹಳಾಗೋದು ಎಂದು ಮಮ್ಮಲ ಮರಗುವರು. ನಾಚಿಕಿಲ್ಲದೆ ಹೀಗೆ ಮನೆಗೆ ಹೋದ್ರೆ ನಮ್ಮಾವ ಕೋಲು ಕೋಲಲ್ಲಿ ಹೊಡೆದು ಹೊರಗಾಕುವ ಎನ್ನುವಳು. ಇನ್ನೊಬ್ಬಳು ನಮ್ಮತ್ತೆ ನೆತ್ತಿ ನೆತ್ತಿಗೆ ಹೊಡೆದಟ್ಟುವಳು. ಹೀಗೆ ಚಿಂತೆ ವ್ಯಾಕುಲದಿಂದ ದುಃಖಿತರಾಗಿ ಅಡವಿ ಸೇರೋಣ ಎಂದುಕೊಳ್ಳುವರು. ಅರಣ್ಯ ಸೇರಿಕೊಂಬುವುದು ಹೇಗೆ? ಹೋಗಿ ಕಣ್ಣಿಟ್ಟ ಪುರುಷರು ಬಿಡುವರೇ ನಮ್ಮನ್ನು ಎನ್ನುವಲ್ಲಿ ಕಾಮುಕ ಪುರುಷರ ಅಟ್ಟಹಾಸದ ಸ್ಪಷ್ಟ ಚಿತ್ರಣವನ್ನ ನಾವಿಲ್ಲಿ ಕಾಣುತ್ತೇವೆ. ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಅಕ್ಷರ ಕ್ರಾಂತಿಯೊಂದಿಗೆ ಬೆಳೆದ ಸ್ತ್ರೀ ಸಮೂಹ ವಿಶಿಷ್ಟ ಮಹಿಳಾ ಶೈಲಿ ವಸ್ತು ವೈವಿಧ್ಯತೆಯೆಡೆಗೆ ತನ್ನನ್ನು ಗುರುತಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಪುರುಷ ಸಾಹಿತ್ಯದೊಂದಿಗೆ ಸಂವಾದಿಯಾಗಿ ನಿಲ್ಲುವ ಹುಡುಕಾಟವಿದೆ. ಅದರಲ್ಲೂ ಜನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಗಂಡು ಮಕ್ಕಳು ಒಂಬತ್ತು ಕೊಡು, ಬಂಡಿಯ ಕಳಸಕ್ಕೆ ಒಪ್ಪುವಂತ ಒಬ್ಬ ಹೆಣ್ಣು ಮಗಳ ಕೊಡುದೇವ ಎಂಬ ಒಬ್ಬ ಸ್ತ್ರೀ ಬೇಡಿಕೊಳ್ಳುತ್ತಾಳೆ ಎಂದಾಗ ಆ ಸ್ತ್ರೀಗೆ ಎಂತಹ ಬೆಲೆ ಇತ್ತು ಎನ್ನುವುದು ತಿಳಿಯುವುದು. ಅಂಜಿಕೆ ತೋರಿದರೆ ಅಂಜುವ ಮಗಳಲ್ಲ, ಇಲ್ಲಿ ಪುರುಷ ದಬ್ಬಾಳಿಕೆಗೆ ಹೆದರಿ ಬಾಳುವ ಹೆಣ್ಣು ತಾನಲ್ಲ ಎಂಬ ಧೈರ್ಯ ಆತ್ಮಗೌರವವನ್ನು ಕಾಣುತ್ತೇವೆ. ಸಂಪೂರ್ಣವಾಗಿ ಮಹಿಳಾ ವಿರಚಿತ ಮಹಿಳಾ ಸಾಹಿತ್ಯದ ಹಿನ್ನೆಲೆಯಲ್ಲಿ ಹಲವು ನೆಲೆಗಳನ್ನು ನೋಡಬಹುದು. ಸ್ವಾತಂತ್ರ್ಯ ಪೂರ್ವದ ಸಾಹಿತ್ಯದಲ್ಲಿ ಸ್ತ್ರೀ ಸಂಕಟ ಮುಂತಾದ ವಿಷಾದವಿದ್ದರೂ ಕೌಟುಂಬಿಕ ಜವಾಬ್ದಾರಿ ಹೊರಬೇಕೆನ್ನುವ ಭಾವ ಗೋಚರಿಸುತ್ತದೆ. ಕೊಡಗಿನ ಗೌರಮ್ಮ, ತಿರುಮಲೆಯ ರಾಜಮ್ಮ, ತಿರುಮಲಾಂಬ ಮುಂತಾದವರ ಕೃತಿಗಳಲ್ಲಿ ದಾರ್ಶನಿಕತೆಯ ಕಡೆಗೆ ಅವರ ಒಲವು ನಿಲುವು ಕಾಣುತ್ತೇವೆ. ಇದು ಎಂಕೆ ಇಂದಿರಾ, ತ್ರಿವೇಣಿ, ಅನುಪಮಾ ನಿರಂಜನ್ ಇವರ ಕೃತಿಗಳಲ್ಲೂ ಕೂಡ ನಾವು ಕಾಣುತ್ತೇವೆ. ಸಾಮಾಜಿಕ ಕಳಕಳಿ ಅಲ್ಲಿದ್ದರೂ ಹೆಣ್ಣು ಅನುಭವಿಸುವ ಸಂಕಟಗಳಿಂದ ಹೊರಬರುವ ಮಾರ್ಗಗಳ ಬಗ್ಗೆ ಮೌನವೇ ಅಲ್ಲಿ ಉತ್ತರವಾಗಿದೆ. ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ, ವೈದೇಹಿ, ಬಿಟಿ ಲಲಿತಾ ನಾಯಕ್ ಅವರ ಕೃತಿಗಳಲ್ಲಿ ಪಾತ್ರಗಳ ಪ್ರತಿಭಟನೆ ಇದ್ದರೂ ನ್ಯಾಯ ಸಿಗದೆಂಬ ನಿರಾಸೆಯ ಹೊಂದಾಣಿಕೆ ಇದೆ. ಮುಂದಿನ ಘಟ್ಟದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ವ್ಯಕ್ತಿತ್ವ ಎದ್ದು ಕಾಣುವುದು. ಪ್ರತಿಭಾ ನಂದಕುಮಾರ, ಮುಕ್ತಾಯಕ್ಕ ಮುಂತಾದವರು ಸಮಕಾಲೀನ ಸಂಗತಿಗಳಿಗೆ ದನಿಯಾಗುತ್ತಾ ಸ್ತ್ರೀ ಸ್ವತಂತ್ರ ದೃಷ್ಟಿಕೋನವನ್ನು ತನ್ನೊಳಗಿನ ಸ್ವಯಂ ಸ್ಫೂರ್ತಿಯಿಂದ ವ್ಯಕ್ತಗೊಳಿಸಿದ್ದಾರೆ. ಇಷ್ಟಾಗಿಯೂ ಸ್ತ್ರೀಯರ ಬೌದ್ಧಿಕತೆಯನ್ನು, ಅಸ್ತಿತ್ವವಾದವನ್ನು ಕಡೆಗಣಿಸುವ ಜನರೇ ಹೆಚ್ಚಾಗಿರುವುದರಿಂದ ಇದಕ್ಕೆ ಕಾಲವೇ ಉತ್ತರವನ್ನು ನೀಡಬೇಕು. ಆದರೆ ಅಮುಗೆಯ ರಾಯಮ್ಮಳ ಒಂದು ವಚನ ಇಲ್ಲಿ ಜ್ಞಾಪಕಕ್ಕೆ ಬರುತ್ತಿದೆ. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳಿಯಬೇಕು, ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಇಲ್ಲಿ ಮಹಿಳೆಗೆ ತನ್ನ ಬದುಕಿನ ಎಲ್ಲದಕ್ಕೂ ತಾನೇ ತೆರೆದುಕೊಳ್ಳುತ್ತಾ ಪರಿಹಾರವನ್ನು ತಾನೇ ಮಾಡಿಕೊಳ್ಳಬೇಕು ಎಂಬ ಈ ವಚನ ಇಂದಿಗೂ ಕೂಡ ಪ್ರಸ್ತುತವಾಗಿದೆ.
1: ಇದುವರೆಗೆ ಸ್ತ್ರೀ ಸಂವೇದನೆ ಈ ಕುರಿತು ಮಾತನಾಡಿದವರು ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ರಾಜ್ಯ

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶಬಾಂಧವರೇ, ನಮಸ್ಕಾರ. ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುತ್ತಿರುವುದು ನನಗೆ ಬಹಳ ಸಂತೋಷವೆನಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಜನರು ರಾಷ್ಟ್ರ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್, ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100

0: ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ 2 ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ 2 ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
1: ನಮಸ್ತೆ ಸರ್.
2: ನಮಸ್ತೆ ಸರ್.
0: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
1: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021ರಲ್ಲಿ ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
0: ಮತ್ತು ಗುರಿಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
2: ನಮಸ್ತೆ ಸರ್, ನನ್ನ ಹೆಸರು ಗುರಿಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡುಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬ ಸಂತೋಷವನ್ನುಂಟು ಮಾಡಿತ್ತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನು ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನು ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳ ಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನು, ಅಪ್ಪ ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು TV ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ ನೀನು ಈಗ ನನಗೆ TV ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು TV ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ ನೋಡಿ ಗುರಿಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ

0: ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
1: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
0: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು, ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ. ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು, ಏನು ಯೋಚಿಸಿದ್ದೀರಿ, ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ, ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
0: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, ಒಂದು ದಿನ ಉತ್ತಮವಾಗಿಲ್ಲ ಅಥವಾ 1 ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021ರಲ್ಲಿ ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ, ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನು ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನು ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ

0: ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, ಸಬ್ 10 ಅಥವಾ ಸಬ್ 10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು. ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರೂ ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
0: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರು ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು. ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರು ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ. ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರಿಂದರ್ ವೀರ್, ನೀವು ಏನು ಹೇಳ ಬಯಸುತ್ತೀರಿ?
2: ನಾವಿಬ್ಬರೂ ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
0: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ

ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಂಪನ್ನ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು. ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡಾ. ಅಂದಹಾಗೆ ಲಂಗ್ಡಾ ಮಾವಿಗೆ ಒಂದು ವಿಶೇಷತೆ ಇದೆ, ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ.

ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲಾ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000ಕ್ಕೂ ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿ ಅವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲಾ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನು ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆಯೆಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆ

ಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್, ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್, ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು.

0: ಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು. ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹುದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು. ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು. ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ. ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರ್ಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ 1 ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ 1 ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ, ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ.

0: ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್, ಓದಿದವರು ಬಿಎಸ್ ಸುಬ್ರಹ್ಮಣ್ಯ, ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
1: ಇದೀಗ ಒಂದು ದೇಶಭಕ್ತಿ ಗೀತೆ.

0: ಆಕಾಶವಾಣಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಭಾಗವಹಿಸಿದ ಬೆಳ್ತಂಗಡಿಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
1: ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಿಗ್ಗೆ ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭವು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಘನ ಉಪಸ್ಥಿತಿಯಲ್ಲಿ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆಯಿತು. ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಹಾಗೂ ಇತರ ಗಣ್ಯರು ವೇದಿಕೆಗೆ ಬಂದ ನಂತರ ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಗಳನ್ನು ಹಾಡಲಾಯಿತು. ನಂತರ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ವಿಧ್ಯುಕ್ತ ಚಾಲನೆ ನೀಡಲಾಯಿತು. ಬಳಿಕ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು.

0: ಸಿರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಕೆಎನ್ ಜನಾರ್ದನ ಅವರು ಸ್ವಾಗತಿಸಿದರು.
1: ಆನ್ ಬಿಹಾಫ್ ಎಂಟೈರ್ ಸಿರಿ ಫ್ಯಾಮಿಲಿ ಗ್ಯಾದರ್ಡ್ ಹಿಯರ್, ಐ ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ ಅಂಡ್ ರೆಸ್ಪೆಕ್ಟ್ಫುಲ್ ವೆಲ್ಕಮ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಹೂ ಆರ್ ಪ್ರೆಸೆಂಟ್ ಇನ್ ದಿಸ್ ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್ ಫಂಕ್ಷನ್. ಧರ್ಮಸ್ಥಳದ ಈ ಪವಿತ್ರ ನೆಲೆಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ಅನಂತ ಕೃತಜ್ಞತೆಗಳು.
0: ಬಳಿಕ ಉಪರಾಷ್ಟ್ರಪತಿಗಳು ಸೇರಿದಂತೆ ಇತರ ಗಣ್ಯರನ್ನು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆಗಳನ್ನು ನೀಡುವ ಮೂಲಕ ಗೌರವಿಸಲಾಯಿತು. ನಂತರ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ವರ್ಚುವಲ್ ಮೂಲಕ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಫಲಕವನ್ನು ಅನಾವರಣಗೊಳಿಸಿದರು. ಬಳಿಕ ಸಿರಿ ಉತ್ಪನ್ನಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ತದನಂತರ ಬೆಳ್ತಂಗಡಿಯಲ್ಲಿ 7 ಎಕರೆ ಜಾಗದಲ್ಲಿ 71 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ

0: ಒಳಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಕಿರು ವಿಡಿಯೋ ಪ್ರದರ್ಶನ ನಡೆಯಿತು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿದರು.
1: ಇಂದು ನನ್ನ ಮನಸ್ಸು ದಶಕಗಳ ಹಿಂದೆ ಹೋಗುತ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದ ದಿನ ನಾನು ಮತ್ತು ನನ್ನ ಶ್ರೀಮತಿಯವರು ಹಳ್ಳಿ ಹಳ್ಳಿಯ ಕೆಲವು ಮನೆಗಳಿಗೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ಕಂಡ ಸತ್ಯ ಏನು ಅಂತಂದರೆ, ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಸರಿ ಇರಲಿಲ್ಲ. ಸ್ವಂತ ಜಮೀನು ಇದ್ದರೂ ಹೊರಗೆ ಹೋಗಿ ದುಡಿಯುವ ಕಾರಣವಿತ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿ ಹೆಂಗಸರ ಮೇಲಿತ್ತು. ಗಂಡಂದಿರಿಗೆ ಕೆಲವರು ಮಕ್ಕಳಿಗೆ ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಆರೋಗ್ಯ ಕನಸು ಎಲ್ಲ ಬಿಟ್ಟು ಮನೆ ಮಕ್ಕಳಿಗಾಗಿ ದುಡಿಯುವ ಮಹಿಳೆಯರು ಏನಾದರೂ ಮಾಡಲೇಬೇಕು ಅಂತೇಳಿ ಶ್ರಮ ಪಡ್ತಾಯಿದ್ರು. ಆಗ ನಮಗೆ ಕಂಡದ ಇವರಿಗೆ ಏನಾದರೂ ಕೃಷಿಗೆ ಸಹಾಯ ಮಾಡಬೇಕು. ಹಾಗೆ ದೀರ್ಘಾವಧಿ ಕೃಷಿ ಮತ್ತು ಅಲ್ಪಾವಧಿ ಕೃಷಿ ಅಂತ ಎರಡು ಕೃಷಿಯನ್ನು ಮಾಡಿದೆವು. ಅಂದರೆ ದೀರ್ಘಾವಧಿ ಕೃಷಿಯಲ್ಲಿ ತೆಂಗು, ರಬ್ಬರ್, ಅಡಿಕೆ ಮುಂತಾದ ಗಿಡಗಳನ್ನು ಕೊಟ್ಟರೆ ಅಲ್ಪಾವಧಿ ಕೃಷಿಯಲ್ಲಿ ಹಾಲು, ಹೈನುಗಾರಿಕೆ ಮತ್ತು ಹೂವು ಮತ್ತದ ಜೊತೆಗೆ ಕೆಲವಾರು ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮ ಅಲ್ಪಾವಧಿ ಕೃಷಿಯಾಗಿ ಕೊಟ್ಟೆವು. ಈ ನಿಧಾನಕ್ಕೆ ಸ್ವಲ್ಪ ಸುಧಾರಣೆ ಆದರೆ ಅವಕಾಶಕ್ಕಾಗಿ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ಅನಿವಾರ್ಯತೆ ಹೆಚ್ಚಾಯಿತು. ಇದನ್ನು ಕಂಡು ನಾವು ಹಳ್ಳಿಗಳಲ್ಲಿ ಹೊಲಿಗೆ ಮತ್ತು ಜ್ಯೂಸ್, ಅಗರಬತ್ತಿ, ತಿಂಡಿ, ಕೆಮಿಕಲ್ಸ್ ಮುಂತಾದ ವಸ್ತುಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿದ್ದೆವು. ಈ ಪ್ರಾರಂಭದಾಗಿ ವಿವಿಧ ಗ್ರಾಮಗಳಲ್ಲಿ ನಿರ್ವಹಣೆ ಮಾಡುವುದು ಕಷ್ಟ ಅಂತೇಳಿ ಅದಕ್ಕಾಗಿ 2004 ಸಿರಿ ಸ್ಥಾಪನೆ ಆಯಿತು. ಸೆಕ್ಷನ್ 8 ನಾನ್ ಪ್ರಾಫಿಟ್ ಸಂಸ್ಥೆ, ಅಂದರೆ ಲಾಭರಹಿತ ಸಂಸ್ಥೆಯಾಗಿ ಬೆಳೆಯಿತು. ದೊಡ್ಡ ಮಾರುಕಟ್ಟೆ ದೊರೆಯಿತು. ಈಗ ಸಬಲೀಕರಣ ಚಳುವಳಿಯಾಗಿ ಬೆಳೆದಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸ ಅಧ್ಯಾಯ. ಮಾತೃಶ್ರೀ ಅಂದರೆ ತಾಯಿತನ, ತಾಯಿ ತ್ಯಾಗ ಮತ್ತು ಕರುಣೆ ಸಲ್ಲಿಸೋಗೋರು. ಇದು ಇಲ್ಲಿ ಕೆಲಸ ಮಾಡೋ ಬರೀ ಕಾರ್ಮಿಕರಲ್ಲ, ಇವರು ಸೃಷ್ಟಿಕರ್ತೆಯವರು, ದೇಶದ ಶಕ್ತಿ. ಅದಕ್ಕಾಗಿ ಈ ಹೆಸರು ಆತ್ಮನಿರ್ಭರ್ ಭಾರತ ಈ ಕನಸು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ರೋಡ್ ಸೆಟ್ ಸಿರಿಯಲ್ಲಿ ಸಾಕಾರ ಆಗಿದೆ. 7 ಭವ್ಯ ಸಿರಿ ಕಟ್ಟಿದ ನಮ್ಮ ಕನಸು ನನಸಾಗಿದೆ. ಅದರಲ್ಲಿ ಸುಮಾರು 3,000 ಮಹಿಳೆಯರು ಒಟ್ಟಿಗೆ ದುಡಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ.
0: ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದ್ದು ಹೀಗೆ.
2: ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಔದ್ಯೋಗಿಕ ಪರಿಯೋಜನಾಕ್ಕೆ ಸಾಥ್ ಗ್ರಾಮೀಣ ವಿಕಾಸ, ಗ್ರಾಮೀಣ ಮಹಿಳಾವು ಕಾ ಆರ್ಥಿಕ ಸಶಕ್ತೀಕರಣ, ಸ್ಥಾನೀಯ ಉದ್ಯೋಗಕ್ಕೆ ಪ್ರೋತ್ಸಾಹನ, ಗ್ರಾಮೀಣ ಯುವಾಕ್ಕೆ ಲೀ ರೋಜ್ಗಾರ ಔರ್ ಆತ್ಮನಿರ್ಭರ್ ಭಾರತ ತಥಾ ಸ್ಥಾನೀಯ ಉದ್ಯಮಿತಾಕ್ಕೆ ಬಡಾವಾ ದೇನೆಕ್ಕೆ ದಿಶಾ ಮೇ ಮಹತ್ವಪೂರ್ಣ ಪಹಲ್ ಹೇ. ನಿಶ್ಚಿತ ಹೀ ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕ್ಷೇತ್ರಕ್ಕೆ ವಿಕಾಸ, ನಿವೇಶ, ಆಕರ್ಷಣ ಔರ್ ಔದ್ಯೋಗಿಕ ಪ್ರಗತಿಗೆ ದಿಶಾ ಮೇ ಮೀಲ್ ಕಾ ಪತ್ಥರ್ ಸಿದ್ಧ ಹೋಗಾ. ಇಸ್ಕೆ ಲೀ ಮೇ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಜಿ ಏವಂ ಉನ್ಕಿ ಟೀಮ್ ಕೋ ಬಧಾಯಿ ಏವಂ ಶುಭಕಾಮನಾ ದೇತಾ ಹೂ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಜಿ ಭಾರತೀಯ ಸಂಸ್ಕೃತಿ, ಸೇವಾ ಔರ್ ಮಾನವೀಯ ಮೌಲ್ಯಕ್ಕೆ ಉಜ್ವಲ ಪ್ರತೀಕ ಹೇ. ಆಪ್ಕಾ ಜೀವನ ನಿಸ್ವಾರ್ಥ ಸೇವಾ, ದೂರದರ್ಶಿ ನೇತೃತ್ವ ಔರ್ ಮಾನವ ಕಲ್ಯಾಣಕ್ಕೆ ಪ್ರತಿ ಸಮರ್ಪಣ ಕೋ ಉದ್ಭುತ ಉದಾಹರಣ ಹೇ. ಡಾಕ್ಟರ್ ಹೆಗ್ಡೆ ಜಿಕ್ಕೆ ನೇತೃತ್ವ ಮೇ ಧರ್ಮಸ್ಥಲ ಆಜ್ ಸೇವಾ, ಸದ್ಭಾವ ಔರ್ ಸಂಸ್ಕಾರೋಕ್ಕೆ ಜೀವನ ಧರ್ತಿ ಬನ್ ಗಯಾ ಹೇ. ಆಪ್ನೆ ಶಿಕ್ಷಾ, ಸ್ವಾತ್, ಮಹಿಳಾ ಸಶಕ್ತೀಕರಣ, ಗ್ರಾಮೀಣ ವಿಕಾಸ ಔರ್ ಸ್ವರೋಜ್ಗಾರಕ್ಕೆ ಕ್ಷೇತ್ರ ಮೇ ಜೊ ಕಾರ್ಯ ಕಿಯೇ ಹೇ, ವೇ ಲಾಖೋ ಲೋಕೋಕ್ಕೆ ಜೀವನ ಮೇ ಆಶಾ ಔರ್ ಆತ್ಮವಿಶ್ವಾಸ ಕಾ ಸಂಚಾರ ಕರ್ ರಹೇ ಹೇ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ವಿಕಾಸ ಪರಿಯೋಜನಾ ಆಜ್ ಗ್ರಾಮೀಣ ಭಾರತಕ್ಕೆ ವಿಕಾಸ ಕಾ ಪ್ರೇರಣಾದಾಯಿ ಮಾಡಲ್ ಬನ್ ಚುಕಿ ಹೇ.
0: ನಂತರ ಮಾತನಾಡಿದ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜನಪರ ಚಟುವಟಿಕೆಗಳನ್ನು ಶ್ಲಾಘಿಸಿದರು.
3: ಟುಡೇಸ್ ಪ್ರೋಗ್ರಾಮ್ ಇಸ್ ದಿ ಸೆಲೆಬ್ರೇಷನ್ ಆಫ್ ಅ ಟ್ರಾನ್ಸ್ಫಾರ್ಮೇಟಿವ್ ಸೋಷಿಯಲ್ ಮೂವ್ಮೆಂಟ್. ಸೊ ವಿ ಆರ್ ಗೆಟಿಂಗ್ ಫ್ರೀ ಫುಡ್, ವೈ ವಿ ಶುಡ್ ವರ್ಕ್? ದಟ್ ಈಸ್ ನಾಟ್ ದ ಫಿಲಾಸಫಿ. ವಿ ಹ್ಯಾವ್ ಟು ವರ್ಕ್, ವಿ ಹ್ಯಾವ್ ಟು ಕ್ರಿಯೇಟ್ ವೆಲ್ತ್ ಆ್ಯಂಡ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ವೆಲ್ತ್ ಟು ದಿ ಮೋಸ್ಟ್ ನೀಡಿ ಪೀಪಲ್. ದಟ್ ಈಸ್ ದಿ ರಿಯಲ್ ಫಿಲಾಸಫಿ ಬಿಹೈಂಡ್ ದಿಸ್ ಫ್ರೀ ಅನ್ನದಾನ. Free annadana cannot come just like that.

0: This integrated human-centric approach is what makes Sri truly unique and outstanding. What impresses me most about Sri is the diversity of its activities, from garments and agarbattis to nutritious food, supplements, pickles. I was told this pickle is made out of with a special mango, and that is the reason why it is little costly. Now they have given, I will take it with me, I will taste it, and I will write about the quality of it. Pickles, masalas, and also the cleaning materials, what I have seen, the chemicals which are being used, that has been very well neatly packed in the bottles.
1: ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಗಳನ್ನು ಹಾಡುವುದರೊಂದಿಗೆ ಸಭಾ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್, ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಉಜಿರೆ ಇಲ್ಲಿನ ಉಪಾಧ್ಯಕ್ಷರಾದ ಶ್ರೀ ಡಿ ಸುರೇಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.
2: ಇದುವರೆಗೆ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಭಾಗವಹಿಸಿದ ಬೆಳ್ತಂಗಡಿಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದಾನೆ, ತಾಂತ್ರಿಕ ಸಹಕಾರ ಚಂದ್ರಶೇಖರ್ ಪಾಣಾಜೆ ಮತ್ತು ಮನೋಜ್ ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು

ಆಕಾಶವಾಣಿ ಬೆಂಗಳೂರು, ಸಮಯ 9:45. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು. ಮೊದಲಿಗೆ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ ಶಾಸ್ತ್ರಿ ಎಲ್ಎನ್ ಬದ್ರಿ ಮತ್ತು ಮೈಸೂರು ರಮೇಶ್ ಅವರ ಸ್ವರದಲ್ಲಿ. ಗೀತರಚನೆ ಹಾಗೂ ಸಂಗೀತ ಸಂಯೋಜನೆ ಮಾಡಿದವರು ಕೆ ಕಲ್ಯಾಣ್.

0: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
1: ಏ
0: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
1: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. ಆರ್ ಬಿ ಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
0: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದೀಯಾ? ಕೇಳಿಸಲ್ವಾ? ನೋ ಶೇರಿಂಗ್.
1: ಆರ್ ಬಿ ಐ ಹೇಳ್ತಾ ಇದೆ, ಜಾಗರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಹೇ ಆಜ್ ಕಿ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೇ ಹಮ್ ಪ್ರಸ್ತುತ ಕರ್ ರಹೆ ಹೇ ಶ್ರೀ ಅಸ್ನಾಪುರಂ ಯರಯ್ಯಾ ಎವಂ ಮಂಡಲಿ ಕಾ ಸ್ಯಾಕ್ಸೋಫೋನ್ ವಾದನ್. ಶ್ರೀ ಅಸ್ನಾಪುರಂ ಯರಯ್ಯಾ ಆಂಧ್ರ ಪ್ರದೇಶ ಕೆ ಪ್ರಸಿದ್ಧ ಸ್ಯಾಕ್ಸೋಫೋನ್ ವಾದಕ್ ಹೇ. ಪ್ರಾರಂಭಿಕ ಪ್ರಶಿಕ್ಷಣ ಶ್ರೀ ಜಿ ವೆಂಕಟ ರಮಣ ಸೆ ಪ್ರಾಪ್ತ ಕರ್ನೆ ಕೆ ಬಾದ್ ಉನ್ಹೊನೆ ಶ್ರೀ ಕಲ್ಲೂರಿ ಮಲಯ್ಯಾ ಸೆ ಉಚ್ಚ ಪ್ರಶಿಕ್ಷಣ ಲಿಯಾ ಔರ್ ಆಕಾಶವಾಣಿ ಕಡಪ್ಪಾ ಕೆ ಎ ಗ್ರೇಡ್ ಕಲಾಕಾರ ಕೆ ರೂಪ ಮೇ ಮಾನ್ಯತಾ ಪ್ರಾಪ್ತ ಕಿ. ಆಪ್ನೆ ಭಾರತ್ ಕೆ ವಿಭಿನ್ನ ಸಾಂಸ್ಕೃತಿಕ ಸಭಾವೋ ಔರ್ ಮಂದಿರೋ ಮೇ ವ್ಯಾಪಕ ರೂಪ ಸೆ ಕಾರ್ಯಕ್ರಮ ಪ್ರಸ್ತುತ ಕಿಯೆ ಹೇ. ಆಪ್ಕೋ ಕಂಚಿ ಕಾಮ್ ಕೋಟಿ ಅಸ್ಥಾನ ವಿದ್ವಾನ್ ಕಿ ಪ್ರತಿಷ್ಠಿತ ಉಪಾಧಿ ಸೆ ಸನ್ಮಾನಿತ ಕಿಯಾ ಗಯಾ ಹೇ.
2: ದಿಸ್ ಈಸ್ ಆಕಾಶವಾಣಿ. ಇನ್ ಟುನೈಟ್ಸ್ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ವಿ ಬ್ರಿಂಗ್ ಯು ಎ ಸ್ಯಾಕ್ಸೋಫೋನ್ ರಿಸೈಟಲ್ ಬೈ ಶ್ರೀ ಅಸನಾಪುರಪು ಎರ್ರಯ್ಯ ಅಂಡ್ ಪಾಟಿ, ಅಕಂಪನಿಡ್ ಆನ್ ಸ್ಪೆಷಲ್ ಡೋಲು ಬೈ ಶ್ರೀ ವಿ ಎನ್ ಬಾಲಚಂದರ್. ಶ್ರೀ ಅಸನಾಪುರಪು ಎರ್ರಯ್ಯ ಇಸ್ ಎ ರಿನೌಂಡ್ ಸ್ಯಾಕ್ಸೋಫೋನ್ ಆರ್ಟಿಸ್ಟ್ ಫ್ರಮ್ ಆಂಧ್ರಪ್ರದೇಶ್. ಹಿ ರಿಸೀವ್ಡ್ ಹಿಸ್ ಇನಿಷಿಯಲ್ ಟ್ರೈನಿಂಗ್ ಅಂಡರ್ ಶ್ರೀ ಜಿ ವೆಂಕಟರಮಣ. ಹಿ ಲೇಟರ್ ಅಂಡರ್ವೆಂಟ್ ಅಡ್ವಾನ್ಸ್ಡ್ ಟ್ರೈನಿಂಗ್ ಅಂಡರ್ ಶ್ರೀ ಕಲ್ಲೂರಿ ಮಲ್ಲಯ್ಯ ಅಂಡ್ ಅರ್ನ್ ರಿಕಗ್ನಿಷನ್ ಆಸ್ ಎನ್ ಎ ಗ್ರೇಡ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ ಕಡಪ. He has performed extensively across India at various cultural sabhas and temples and has been honored with prestigious position of Kanchi Kamakoti Asthana Vidwan.
1: Aaj ke karyakram mein Shri Asnapuram Yeraiya evam Mandali ke saath Dolu par Shri VN Balchandar sangati denge. Shri VN Balchandar Andhra Pradesh ke prasiddh Dolu vadak hain. उन्होंने श्री एन लक्ष्मी नारायण तथा तिरुच्चरई टी जी मुथु कुमार स्वामी पिल्लई जैसे प्रतिष्ठित गुरुओं से प्रशिक्षण प्राप्त किया. वे आकाशवाणी के टॉप ग्रेड कलाकार हैं.
2: इन टुनाइट्स कंसर्ट श्री असनापुरपु यर्रय्या एंड पार्टी इज एकंपनीड ऑन स्पेशल डोलू बाय श्री वी एन बालचंदर. श्री वी एन बालचंदर इज अ रिनाउंड डोलू आर्टिस्ट फ्रॉम आंध्र प्रदेश. ही रिसीव्ड ट्रेनिंग अंडर डिस्टिंग्विश्ड गुरुस इंक्लूडिंग ಶ್ರೀ ಎನ್ ಲಕ್ಷ್ಮೀ ನಾರಾಯಣ ಅಂಡ್ ತಿರುಚಾರೈ ಟಿಜಿ ಮುತುಕುಮಾರ ಸ್ವಾಮಿ ಪಿಳ್ಳೆ. ಹಿ ಇಸ್ ಎ ಟಾಪ್ ಗ್ರೇಡ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ.
1: ಶ್ರೀ ಯರಯ್ಯ ಅಪ್ನೆ ಸ್ಯಾಕ್ಸೋಫೋನ್ ವಾದನ್ ಕಿ ಶುರುವಾತ್ ಕರ್ ರಹೆ ಹೇ ನಿನ್ನು ಕೋರಿ ಯುನನ್ನುರಾ ಸೆ. ಯೇ ರಚನಾ ಟಿ ಸಿಂಗಾರಾಚಾರಿ ಕಿ ಹೇ ಜೋ ರಾಗ ವಸಂತ್ ಔರ್ ಆದಿ ತಾಲ್ ಮೇ ನಿಬದ್ಧ ಹೇ.
2: ಶ್ರೀ ಯರಯ್ಯ ಬಿಗಿನ್ಸ್ ಹಿಸ್ ಸ್ಯಾಕ್ಸೋಫೋನ್ ರಿಸೈಟಲ್ ವಿತ್ ನಿನ್ನು ಕೋರಿ ಯುನನ್ನುರಾ, ಎ ಕಾಂಪೋಸಿಷನ್ ಆಫ್ ಟಿ ಸಿಂಗಾರಾಚಾರಿ ಇನ್ ರಾಗ್ ವಸಂತ ಸೆಟ್ ಟು ಆದಿತಾಳ್.

0: अभी आप सुन रहे थे श्री असनापुरम यरैया एवं मंडली का सैक्सोफोन वादन, डोलू पर संगति दी श्री वी एन बालचंदर ने। ये कार्यक्रम आकाशवाणी कड़पा के स्टूडियो में रिकॉर्ड किया गया और इसका प्रसारण आकाशवाणी के दिल्ली केंद्र से किया गया।
1: You have been listening to the saxophone recital by Sri Asanapurappu Yerraya and party in the Ravivasari Akhila Bharatiya Sangeeta Sabha. He was accompanied on special dolu by Sri V. N. Balachandar. This program was recorded in the studios of Akashwani Kadapa and this broadcast came to you from the studios of Akashwani Delhi.
2: ಇದುವರೆಗೂ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಸಮಯ ಸರಿಗೆ 11 ಗಂಟೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ಕೇಳಿ ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ನಾಟಕ ರಂಗಭೂಮಿ ಕಲಾವಿದ ಹಾಗೂ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶಿಸುತ್ತಾರೆ ಜಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸಾವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸ್ವೀಡನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ರಾಧಾಪ್ರೀತಿ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಿ ವಿ ಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗದಲ್ಲಿ ರಾಜ್ಯದಲ್ಲಿ ಮಾರಾಟವಾಗುವ ಗೊಬ್ಬರಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಕುರಿತು ಡಾಕ್ಟರ್ ಎಂ ವಿ ರವಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಸಿರಿಗಂಧ. 9:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳು. 9:30 ಜನಪದ ಕಾರ್ಯಕ್ರಮ ವೈವಿಧ್ಯ ಕರಪಾಲ ಮೇಳ. ಪ್ರಸ್ತುತ ಪಡಿಸುವವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. 10:00 ವನಿತಾ ವಿಹಾರ. ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 10:30 ಗೀತ್ರ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: sharing formula for the upcoming Legislative Council elections to 17 seats. Under the agreement, the BJP will contest 11 seats, Shiv Sena 4 seats and Nationalist Congress Party, NCP, 2 seats. The opposition Mahavikas Agadi, MVA, had earlier announced its allocation for 15 of the 17 seats, with Congress contesting 8 seats, Shiv Sena UBT 4 and the Sharad Pawar-led NCP 3 seats. Discussions on the remaining Nashik and Nanded seats are still underway. Tomorrow is the last day for filing nomination papers for the elections. In the high-voltage IPL title clash, Gujarat Titans set a target of 156 runs for defending champions Royal Challengers Bengaluru, RCB, at the Narendra Modi Stadium in Ahmedabad. In reply, RCB were 133 for 5 in 14.3 overs when reports last came in. Put into bat, Gujarat Titans posted 155 for 8 in their 20 overs, with Washington Sundar scoring an unbeaten 50 off 37 balls. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರಗಳಲ್ಲಿ ದೆಹಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:30. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ನಮಸ್ಕಾರ. ಜೈ ಹಿಂದ್.